ಆಕಾಶವಾಣಿಯ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:43 ಇಂದಿನ ಪಂಚಾಂಗ ಶಕವರ್ಷ 1947 ಶುಕ್ಲಪಕ್ಷ ಜ್ಯೇಷ್ಠ ಅಧಿಕ ಮಾಸದ ದಶಮಿಯ ಬುಧವಾರದ ದಿನವಾದ ಇಂದು ದಿನಾಂಕ 10 ಜೂನ್ 2026 ಎಫ್ಎಂ ರೈನ್ಬೋನ ಎಲ್ಲ ಕೇಳುಗರಿಗೆ ಶುಭ ಕೋರುತ್ತಿರುವುದು ನಾನು ನಿಮ್ಮ ಆರ್ಜೆ ಪ್ರಿಯಾಂಕಾ.

ಸಮಯ 6:20 ಎಲ್ಲರಿಗೂ ಶುಭೋದಯ, ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಿಮ್ಮ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಪ್ರಿಯಾಂಕ. ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತೆ, ಪ್ರತಿಯೊಂದು ಪಾಠ ವ್ಯಕ್ತಿಯನ್ನು ಬದಲಿಸುತ್ತೆ. ಇಂತಹ ಅದ್ಭುತವಾದ ಮಾತಲ್ವಾ? ಒಂದು ಅದ್ಭುತವಾದ ನುಡಿಗಟ್ಟಿನೊಂದಿಗೆ ಇಂದಿನ ದಿನವನ್ನು ಆರಂಭಿಸ್ತಾ ತಪ್ಪದೆ ಕೇಳ್ತಾರಿ FM ರೈನ್ಬೋ ಕನ್ನಡ ಕಾಮನಬಿಲ್ಲನ್ನು ಅಂತ ಹೇಳ್ತಾ ಟ್ಯೂನ್ ಮಾಡ್ತಾರೀ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
1: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
0: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
1: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
0: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

ಸಮಯ 6:10:34 ಬುಧವಾರದ ಈ ಶುಭ ಮುಂಜಾನೆಯ ದಿನವಾದ ಇಂದು ಕೇಳುಗರೆಲ್ಲರಿಗೂ ಶುಭ ಕೋರುತ್ತಿರುವುದು ನಾನು ನಿಮ್ಮ ಅರ್ಜಿ ಪ್ರಿಯಾಂಕ. ಕೇಳ್ತಾ ಇದ್ರ ಇದು FM ರೈನ್ಬೋ 101.3 ಕನ್ನಡ ಕವನ ಬಿಲ್ಲು. ದೇವರ ನಮನ, ಭಕ್ತಿ ಗೀತೆಗಳು ಎಲ್ಲವೂ ಇರುತ್ತೆ ಇಂದಿನ ಕಾರ್ಯಕ್ರಮ ನಾದಾರ್ಚನೆಯಲ್ಲಿ. ಇಂದು ನಾನು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಪ್ರಸಿದ್ಧ ದೇವಾಲಯವಾದ ಪದ್ಮಾವತಿ ಮಂದಿರದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಜೊತೆ ಜೊತೆಗೆ ಸುಮಧುರ ಭಕ್ತಿ ಗೀತೆಗಳನ್ನು ಕೂಡ ಕೇಳ್ತಾ ಹೋಗೋಣ ಇಂದಿನ ಕಾರ್ಯಕ್ರಮ ನಾದಾರ್ಚನೆಯಲ್ಲಿ ಅಂತ ಹೇಳ್ತಾ, ತಪದಿ ಟ್ಯೂನ್ ಮಾಡಿ FM ರೈನ್ಬೋ

101.3 ಕನ್ನಡ ಗಮನ ಬಿಲ್ಲು. ಒಂದು ಸೊಗಸಾದ ಭಕ್ತಿಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಎಸ್ ಜಾನಕಿಯವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ವಿಜಯನಾರಸಿಂಹ. ಸಂಗೀತ ಸಂಯೋಜನೆ ಇದೆ ಎಂ ರಂಗರಾವ್ ಅವರದು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಬೆಳಗಾವಿಯ ಪದ್ಮಾವತಿ ದೇವಿ ದೇವಾಲಯದ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ. ಈ ಮಂದಿರಕ್ಕೆ ಸುಮಾರು 400 ವರ್ಷಗಳ ಇತಿಹಾಸ ಇದೆ ಅಂತ ಹೇಳಲಾಗುತ್ತೆ. ಕೃಷ್ಣಾ ನದಿ ತೀರದಲ್ಲಿ ನೆಲೆಗೊಂಡಿರುವ ಈ ಕ್ಷೇತ್ರ ಪದ್ಮಾವತಿ ಉಗಾರ ಅಂತಾನೇ ಹೇಳಿ ಪ್ರಸಿದ್ಧ ಆಗಿದೆ. ಹಾಗೆ ಈ ದೇವಿ ಹೇಗೆ ಇಲ್ಲಿ ಬಂದು ನೆಲೆಸಿದ್ದು, ಇದಕ್ಕೆ ಹಿಂದಿನ ಒಂದು ವಿಶೇಷವಾದ ಕಥೆ ಇದೆ. ಆ ಕಥೆಯನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ತಪ್ಪದೇ ಟ್ಯೂನ್ ಮಾಡಿ ಎಫ್ಎಂ ರೈನ್ಬೋ ಕನ್ನಡ ಗಮನಬಿಲ್ಲು. ಎಂಎಸ್ ಶೀಲಾ ಅವರ ಧ್ವನಿಯಲ್ಲಿ ಒಂದು ಮಧುರವಾದ ಭಕ್ತಿಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾರೆ, ಇದು ಕನ್ನಡ ಗಮನಬಿಲ್ಲು.

ಸಮಯ 6:28 ಕೇಳ್ತಾ ಇದ್ದೀರಾ. ಇದು FM ರೈನ್ಬೋ ಕನ್ನಡ ಗಮನಬಿಲ್ಲು. ಪದ್ಮಾವತಿ ದೇವಿ ಮಂದಿರದ ಹಿಂದಿನ ಕಥೆಯನ್ನು ಹೇಳೋದಾದರೆ, ಮೊದಲು ಪದ್ಮಾವತಿ ಮೂರ್ತಿ ಮಹಾರಾಷ್ಟ್ರದ ಕುಂಬೋಜ ಅಂತ ಇರೋ ಗ್ರಾಮದಲ್ಲಿ ಸಮಾಜ ಮಂದಿರ ಇತ್ತಂತೆ. ಅಲ್ಲಿತ್ತಂತೆ ಅಲ್ಲಿ ದೇವಿಯ ಅತ್ಯಂತ ಪ್ರಿಯ ಭಕ್ತೆಯೊಬ್ಬರು ಇದ್ದರು. ಅವರು ಮದುವೆಯಾಗಿ ನಂತರ ಉಗಾರ ಗ್ರಾಮಕ್ಕೆ ಬಂದಾಗ ತಾಯಿಯ ದರ್ಶನ ಇಲ್ಲದೆ ತಾಯಿಯನ್ನು ನೋಡೋಕ್ಕಾಗ್ತಿಲ್ವಲ್ಲ ಅನ್ನೋ ನೋವಿನಿಂದ ಅನ್ನ ನೀರು ತ್ಯಜಿಸಿ ತಾಯಿಯಲ್ಲೇ ಮನಸ್ಸನ್ನು ಇಟ್ಟು ಕುರುಕ್ತಾ ಇದ್ರಂತೆ. ಆಗ ಪದ್ಮಾವತಿ ತಾಯಿಗೆ ಆಕೆಯ ಕನಸಿನಲ್ಲಿ ಕಾಣಿಸ್ಕೊಂಡು ನಂತರ ಇಲ್ಲಿ ಬಂದು ನೆಲೆಸಲು ಅಂತ ಹೇಳಿ ಹಿಂದಿನ ಕತೆ ಹೇಳುತ್ತೆ. ಭಕ್ತರ ನಿರ್ಮಲವಾದಂಥ ಪ್ರೀತಿಗೆ ಒಲಿಯದ ದೇವರಿಲ್ಲ. ಏನಂತೀರಾ?

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 6:36:16 ಕೇಳ್ತಾ ಇದ್ರೆ ಎಫ್ಎಂ ರೈನ್ಬೋ ಕನ್ನಡ ಗಮನ ಬಿಲ್ಲು. ಪದ್ಮಾವತಿ ಮಂದಿರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹೋಗ್ತಾ ಹೋಗ್ತಾ ಈ ದೇವಿ ಮಂದಿರ ಸಾಕಷ್ಟು ಪ್ರಸಿದ್ಧಿಯನ್ನು ಕಾಣುತ್ತೆ. ಸಾಕಷ್ಟು ಪವಾಡಗಳು ಕೂಡ ಇಲ್ಲಿ ನಡೆದಿದೆ. ಈ ಎಲ್ಲ ಪವಾಡಗಳು ಇಂದಿಗೂ ಭಕ್ತರ ಮನದಲ್ಲಿ ಆಧ್ಯಾತ್ಮಿಕ ಭಾವನೆಯನ್ನು ಮೂಡಿಸುತ್ತೆ. ಹಾಗೆ ಇಲ್ಲಿನ ವಿಶೇಷತೆ, ಪೂಜೆ ಏನು, ಹಾಗೆ ಉತ್ಸವಗಳಿಗೇನು, ಎಲ್ಲವನ್ನ ತಿಳಿಸ್ಕೊಡ್ತೀನಿ. ಕೇಳ್ತಾರೆ ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಗಮನಬಿಲ್ಲು. ಭಕ್ತ ಕುಂಬಾರ ಚಿತ್ರದಿಂದ ಒಂದು ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ, ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್.

ಸಮಯ 6:41 ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಪದ್ಮಾವತಿ ಮಂದಿರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ಪದ್ಮಾವತಿ ಮಂದಿರದಲ್ಲಿ ಪ್ರತಿ ವರ್ಷ ದಸರಾ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ದಸರಾ ಹಬ್ಬದ ಸಂದರ್ಭದಲ್ಲಿ ನಡೆಯುವ ಹೊಳೆ ಪೂಜೆ ಸೀಮೋಲ್ಲಂಘನ ಈ ಕ್ಷೇತ್ರದ ವಿಶೇಷ ಆಚರಣೆಗಳು ಅಂತಾನೆ ಹೇಳ್ಬೋದು. ದಸರಾ ದಿನ ಕೃಷ್ಣಾ ನದಿಯಲ್ಲಿ ದೇವಿಗೆ ಪಂಚಾಮೃತ ಅಭಿಷೇಕ ಆಗತ್ತಂತೆ. ಆಗ ಇಲ್ಲಿ ಮಳೆ ಬಂದೇ ಬರುತ್ತೆ ಅಂತ ಹೇಳಲಾಗುತ್ತೆ. ಅದು ದೇವಿ ಇಲ್ಲಿನ ಭಕ್ತರ ಮೇಲೆ ಕೃಪೆ ತೋರೋದು ಅಂತ ಭಕ್ತರ ನಂಬಿಕೆ. ಬೆಳಗಾವಿ ಅಂದ್ರೆ ಎಷ್ಟು ಬಿಸಿಲು ನಿಮಗೆಲ್ಲ ಗೊತ್ತೇ ಇದೆ. ಅಂತಹ ಸಂದರ್ಭದಲ್ಲಿ ಮಳೆ ಬಂದರೆ ಭಕ್ತರ ಅಂದರೆ ಜನರ ಮನಸ್ಸು ಅಥವಾ ಜನರಿಗೆ ಆ ಸಂತೋಷ ಮುಗಿಲು ಮುಟ್ಟೋ ಥರ ಇರುತ್ತೆ. ದೇವಿಯ ಕೃಪೆ ಭಕ್ತರ ಮೇಲೆ ಆಗುತ್ತೆ.

ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಮಲಬಿಲ್ಲು. ಮತ್ತೊಂದು ಸೊಗಸಾದ ಗೀತೆ ಶ್ರೀನಿವಾಸ ಕಲ್ಯಾಣ ಚಿತ್ರದಿಂದ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ಇದೆ ರಾಜನ್ ನಾಗೇಂದ್ರ ಅವರದು.

ಸಮಯ 6:47 ಪದ್ಮಾವತಿ ಮಂದಿರದ ಆಚರಣೆಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದೆ. ರಾತ್ರಿ ಹೊತ್ತು ಇಲ್ಲಿ ಪಲ್ಲಕ್ಕಿಯ ಉತ್ಸವ ಇರುತ್ತಂತೆ. ಹಾಗೆ ಬನ್ನಿ ಮರದ ಬಳಿ ಆಯುಧ ಪೂಜೆ ಆಚರಣೆ, ಅಲಂಕಾರ ಉತ್ಸವ ಎಲ್ಲವೂ ಇಲ್ಲಿ ಜರುಗುತ್ತೆ. ಇಲ್ಲಿನ ಪೌರಾಣಿಕ ನಂಬಿಕೆ, ಇತಿಹಾಸ, ಭಕ್ತಿಯ ಸಮ್ಮಿಲನವಾಗಿ ಭಕ್ತರ ಮನಗಳಲ್ಲಿ ಅಚಲವಾದಂತಹ ಸ್ಥಾನವನ್ನು ಪಡೆದುಕೊಂಡಿದೆ. ಇದಾಗಿತ್ತು ಇಂದಿನ ನಾದಾರ್ಜನೆ ಕಾರ್ಯಕ್ರಮ. ಪದ್ಮಾವತಿ ಮಂದಿರದ ಬಗ್ಗೆ ನಿಮಗೆ ತಿಳಿಸಿದ್ದು ನಿಮಗೆಲ್ಲ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಖಂಡಿತ ನೀವು ಒಮ್ಮೆ ಇಲ್ಲಿ ಭೇಟಿ ನೀಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಅರ್ಜೆ ಪ್ರಿಯಾಂಕಾ. ಕೇಳ್ತಾರಿ FM ರೈನ್ಬೋ ಕನ್ನಡ ಕಾಮನಬೆಲ್ಲು.

0: ಸಮಯ 6:48 ಇನ್ನು ಮುಂದೆ ಕೇಳಿ ಕನ್ನಡ ರತ್ನ ಭಂಡಾರ
1: ಶೋಭಾಣಿ.
2: ಆಯಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕೇಳ್ತಾ ಇದ್ದೀರಿ. ಸ್ವಾಗತ. ಹಿಂದೂಸ್ತಾನಿ ಗಾಯಕ ಫಕೀರಪ್ಪ, ಕಿರಣ ಗರಾಣಗಳ ಅನನ್ಯ ಧ್ವನಿ, ಸಂಗೀತದ ಅಭ್ಯಾಸ ಹೇಗಿರಬೇಕು, ಹಾಡುವ ಕ್ರಮ ಏನು ಅವಲೋಕಿಸಿದರು ಗಾಯಕ ಫಕೀರಪ್ಪ.
4: ಗಾಯಕಿ ಅನ್ನತಂದ್ರೆ ನಮ್ಮ ತೊಮ್ಮು ಬಮ್ ತೊಮ್ಮು ಇಂಥದ್ದು ವಿಶೇಷ ಇರುವುದಿಲ್ಲ. ಅದರೊಳಗೇನು ಸ್ವರದ್ದೇನಿರ್ತದೆ, ಸ್ವರದ ಕೆಲಸ ಏನು ಮುಖ್ಯ, ಅದರೊಳಗಿನ ಸ್ವರದ ಮ್ಯಾಗೆ ಎಲ್ಲರೂ ನಿಂತು ಹಿಂಗೇನು ಸ್ವಲ್ಪ ಅಲ್ಲೇ ಸ್ವರದ ಮ್ಯಾಗೆ ನಿಂತು ನೋಡುವುದು ಏನು ಕೆಲಸ ಇರ್ತದೆ, ಅದು ವೈಶಿಷ್ಟ್ಯ. ಸರ್ವಸಾಧಾರಣ ಅವರವರ ಮನೋಧರ್ಮದ ಮ್ಯಾಗಿಂದ ಅವರವರ ಮನೆತನದ ಏನು ಪದ್ಧತಿ ಇರ್ತದೆ, ಕೆಲವು ಕೆಲವರು ಅವಾಜಿನ ಮ್ಯಾಗೆ ಒಂದು ನಮ್ಮ ತಮ್ಮ ವಿಶೇಷ ಒಂದು ಘರಾಣೆಯನ್ನು ಮಾಡ್ಕೊಂಡ್ಬಿಟ್ಟಾರೆ. ನಮ್ಮ ತಮ್ಮನೂ ಬೇಕು. ಮತ್ತು ಗಾಯಕಿ ಅಂತಂದರೆ 32 ಅಂಗ ಅದಾವ ಗಾಯಕಿಯೊಳಗೆ, ಎಲ್ಲ ಅಂಗನೂ ಬೇಕಾಗ್ತಾವೆ. ಆದರೆ ಯಾವ ಅಂಗದೊಳಗೆ ಏನು ಆನಂದ ಹುಟ್ಟದೆ ಅದು ವಿಶೇಷ, ಹೆಚ್ಚಿಗೆ ಇರಬೇಕು. ಅನ್ನ ಊಟ ಮಾಡಿ ನೆಂಜ್ಕೊಳ್ಳಿಕ್ಕೆ ಚಟ್ನಿ ಅಂತ ಹೆಂಗಿರ್ತದೆ ನೋಡ್ರಿ, ನಾನು ಹಪ್ಪಳ ಸೆಂಡಿಗೆ ಚಟ್ನಿ ಹಂಗೆ ಎಲ್ಲನೂ ಹಂಗೆ ಬೇಕಾದಕ್ಕೆ ಅಂದಾಗ ಒಂದು ಅನ್ನದ ರುಚಿ ಹತ್ತದ. ಹಂಗೆ ವಿಳಂಬದ ವಿಸ್ತಾರ ಏನು ಇರ್ತದೆ ಅದು ಸ್ವಲ್ಪ ಅವಾಜಿಗೆ ಅವಾಜ ಚಲೋ ಇದ್ದು ವಿಶೇಷ ಅದು ದಮದಾರ್ಪಣಾದಿಂದ. ಈಗ ನನಗೆ ಮುದುಕಾಗೇನಿ ವಯಸ್ಸು ಇದು ಆಗಿದೆ, ಹೀಗಾಗಿ ಸ್ವರ ನಿಲ್ಲುವುದಿಲ್ಲ ಅಂತ ಏನಾರು ಸ್ವಲ್ಪ ಹಾಗೂ ಹಾ ಹೂ ಮಾಡಿ ನಕರ ಮಾಡಿ ಇದನ್ನು ಮಾಡ್ತೀನಿ. ಸ್ವರದ ಮ್ಯಾಗೆ ನಿಂತು ಇನ್ನೊಂದು ಅರ್ಧ ತಾಸು ಒಂದು ತಾಸು ಹೋಗಲಿ, ಆಮ್ಯಾಗ ಸ್ವರದ ಮ್ಯಾಗೆ ನಿಂತು ಏನು ಕೆಲಸ ಮಾಡೋದು ಇರ್ತದೆ ಅಲ್ಲೇ ಇರ್ತದೆ ಏನಿರೋದು ಆನಂದ. ನೋಮ್ ತೋಮ್ ಏನು ತೋಮ್ ಇಂಥದ್ದು ಏನು ಈ ಭಾನಗಳಿಗೆ ಹೋಗೋದಿಲ್ಲ ನಾವು, ಯಾಕಂದರೆ ಅದರ ಕಡೆ ಲಕ್ಷ ಹೋತು ಅನ್ನೋದಂದ್ರೆ ನೋಮ್ ತೋಮ್ ಮಾಡೋದು ಮನಸ್ಸಾಗೋದಿಲ್ಲ. ದ್ರುಪದಿ ಘರಾಣೆ ಅಂತ ಕೆಲವರು ಇರ್ತಾರೆ, ಅವರು ಠೋಕ್ ಠೋಕ್ ಹಾಡೋರು, ತಾಳದ ಕಡೆ ಲಕ್ಷ ವಿಶೇಷ. ಇದು ತಾಳ ಇಲ್ಲ ಅಂತಿಲ್ಲ, ತಾಳ ಅದೇ, ಆದರೆ ಎಷ್ಟು ಅಷ್ಟು ಜರೂರ್ ಇದ್ದಷ್ಟು
5: ಆ ಕಡೆಗೆ ಲಕ್ಷ ಇಲ್ಲ.
4: ಲಕ್ಷ ಇಲ್ಲ, ತಾಳ ಇರ್ತದೆ, ಆದರೆ ವಿಶೇಷ ತಾಳದ ನಾವು ಸರ್ಕಸ್ ಮಾಡಲಿಕ್ಕೆ ಇದು ಮಾಡುವುದಿಲ್ಲ, ಪ್ರಯತ್ನ ಮಾಡುವುದಿಲ್ಲ. ಆದರೆ ಸ್ವರದ ಕೆಲಸ ಇದು, ಈ ಕಿರಾಣ ಘರಾಣೆ ಬಹಳ ಕಠಿಣ. ಸ್ವರದ ಕಡೆ ಲಕ್ಷ ಹೋಗುವುದಿಲ್ಲ ಮನುಷ್ಯನು. ಗಾಯಕಿ ಹೆಂಗೆ ತಮ್ಮ ಅವಾಜು ಮತ್ತು ತಮ್ಮ ಮನೋಧರ್ಮ ಇದ್ರ ಮ್ಯಾಗಿಂದ ಗಾಯಕಿ ಬನಿಸ್ತದೆ. ಅವಾಜ ಈಗ ನಾನು ಹೇಳ್ರಿ, ನನ್ನ ಮನೋಧರ್ಮ ಎಲ್ಲ ಗವಹಾರಿ ಗಾಯಕಿ ಸೂರ್ನೊಳಗೆ ಆನಂದ ಪಡಬೇಕು ಅಂತ ಮನಸ್ಸೆಲ್ಲ ಆನಂದ ಅನಿಸ್ತದೆ. ಆ ಸ್ವರ ನಿಲ್ಲಿಲ್ಲ, ಹಾ ಹಾ ಹಾ ಮಾಡಾಕತ್ತು ಅಂತಂದ್ರೆ ಮನಸ್ಸು ಬೇಜಾರಾಗ್ತದೆ. ಮತ್ತು ಬೇರೆ ಮನೆ ಏನಾರು ಮಾಡಿ ಮಜಾ ಮಾಡ್ಕೊಂಡು ಹೋಗುದು ಗಾಯಕಿ. ಆದರೆ ಆ ಗಾಯಕಿ ಬೇರೆ, ಸ್ವಲ್ಪ ಹೊತ್ತು ಹೋತಂದ್ರೆ ಆಮ್ಯಾಗ ಹಿಂದೆಗಡೆ ಸೂರಿಗೆ ನಿಂತು ಮ್ಯಾಗೆ ಏನು ಸ್ವರದ ಆನಂದ ತಗೊಂಡು ಸಡಜಿಂದ ಗಂಧಾರ ತನಕ ಮಧ್ಯಮ ತನಕ ಹೋಗ್ಬೇಕಾದ್ರೆ ಒಂದು ಅರ್ಧ ತಾಸರ ಹೋಗ್ತದೆ. ಅಲ್ಲಿ ನಾನಾ ಥರದ ಕೆಲಸ

0: ಮಾಡಿ ನಾನಾ ಥರದ ಅದರೊಳಗೆ ರಂಜನ ಮಾಡಲಿಕ್ಕೆ ಬೇಕಾದಷ್ಟು ಬುದ್ಧಿ ಹೋಗ್ತಿರ್ತದೆ. ಹಂಗೆ ಉಳ್ಕಿ ಘರಣದವ್ರಿಗೆ ಇದು ಇರುವುದಿಲ್ಲ, ಏಕ್ದಮ್ ತೊಗೊಂಡು ಕೂಡಲೇ ಮ್ಯಾಗ ತೆಳಗೆ ಇದು ಮಾಡಿ ನಾಲ್ಕು ತಾನು ಉಳಿಸಾಡ್ತಾರೆ, ಹರಿಸಾಡ್ತಾರೆ, ಖಟ್ಕ ತಗೋತಾರೆ, ಮೂರ್ತಿ ತಗೋತಾರೆ. ಕೆಲವು ನೋಮ್ತಮ್ ಘರಣಿದವ್ರದ್ದು ಅದು ಸ್ವಲ್ಪ ವಿಶೇಷ, ಅವ್ರದ್ದು ಅದೇ ಮಾಡ್ತಿರ್ತಾರೆ, ಅದ್ರಾಗ ಒಂದು ಸ್ವಲ್ಪ ವಿಶೇಷ ಮಾಡ್ತಾರೆ ಅಷ್ಟೇ. ನಾವು ಅದೇ ಆ ಇದನ್ನು ಮಾಡುವುದಿಲ್ಲ. ಯಾಕಂದರೆ ಈ ಇದರೊಳಗೆ ತಲೆ ಹಾಕಿರ್ತದೆ ನೋಡ್ರಿ, ಯಾವುದಾರ ಒಂದು ಇದು ಆಗ್ತದೆ ಜಾಸ್ತಿ ವಿಳಂಬಿತ ವಿಳಂಬದ ಕೆಲಸದೊಳಗೆ ನಾವು ತಲೆ ಹಾಕಿದ್ವಿ ಅಂತಂದರೆ ಅದರ ಕಡೆ ಲಕ್ಷ ಹೋಗುವುದಿಲ್ಲ. ಚೀಸುದ ಒಂದೊಂದು ವೇಳೆ ಪೂರ ಚೀಸುದ ಅಂತಿರುವುದಿಲ್ಲ ನಮ್ಮಲ್ಲಿ. ಯಾಕೆ ಅನ್ನಬಾರ್ದು ಅಂತ ಹಿಂಗಲ್ಲ, ಅದು ನೆನಪಾಗುವುದೇ ಇಲ್ಲ. ಸ್ವರದ ಕಡೆ ಲಕ್ಷ ಹೋತು, ಸ್ವರದ ಸ್ವರೀಕರಣ ಮಾಡೋದು, ಅದರೊಳಗೆ ವೈಶಿಷ್ಟ್ಯತೆ ತೆಗೆದು ರಚನೆ ಮಾಡೋದು, ಇಂಥದ್ದು ಮನಸ್ಸಿಂದ ಇದು ಪ್ರೇರಣಾ ಹೊಂಟಿತು ಅಂತಂದರೆ ಅದರ ಕಡೆ ಲಕ್ಷಣ ಹೋಗಿಬಿಡ್ತದೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕ ಫಕೀರಪ್ಪ ಅವರ ಮಾತುಗಳನ್ನು ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 6:54:31 ಕೇಳ್ತಾ ಇದ್ರಾ? ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬೆಲ್ಲು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ಮನೋವಿಹಾರಿಣಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂ ನಲ್ಲಿ. ಮನೋವಿಹಾರಿಣಿ ಪ್ರಾಯೋಜಕರು ನಿಮ್ ಹ್ಯಾನ್ಸ್ ಬೆಂಗಳೂರು.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ

ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವು.
2: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಮನಬಿಲ್ಲು. ಸಮಯವಾಗಿದೆ 7:04:47. ಇನ್ನು ಮುಂದೆ ಕೇಳಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಸಶಕ್ತ ಸಮೃದ್ಧ ನವ ಕರ್ನಾಟಕ ನಿರ್ಮಿಸಲು ಶ್ರಮಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ವಿಕಸಿತ್ ಭಾರತ್ ಜೀರಾಮ್ ಜಿಯಾ ಕನಿಷ್ಠ ವೇತನ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಖೇತ್ ಬಚಾವೋ ಅಭಿಯಾನದ ಉದ್ದೇಶ ಸಾಕಾರಗೊಳಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ರೈತರಿಗೆ ಕರೆ. ಪಾರದರ್ಶಕ ಗೊಬ್ಬರ ವಿತರಣೆಗೆ ಕೇಂದ್ರ ಸರ್ಕಾರದ ಕ್ರಮ, ಆಪ್ ಮೂಲಕ ಬುಕಿಂಗ್ ವ್ಯವಸ್ಥೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಪ್ರಗತಿಯೊಂದಿಗೆ ಕನ್ನಡಿಗರ ಅಭಿವೃದ್ಧಿಯ ಭರವಸೆಯನ್ನಿತ್ತು ಅಧಿಕಾರಕ್ಕೆ ಬಂದಿರುವ ತಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಂಡಿದೆ. ಜನಪರ ಕಾರ್ಯಕ್ರಮಗಳು, ಯೋಜನೆಗಳನ್ನು ಜಾರಿಗೊಳಿಸಿ ಸಶಕ್ತ ಸಮೃದ್ಧ ರಾಜ್ಯವನ್ನು ಕಟ್ಟುವಲ್ಲಿ ಶ್ರಮಿಸುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ತಾವು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ರಾಜ್ಯದ ಪ್ರಗತಿಗೆ ಮತ್ತೊಂದು ದೃಢ ಹೆಜ್ಜೆಯನ್ನಿಟ್ಟಿದ್ದು ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ಪಾಸ್, ಯುವಕರಿಗೆ ಉದ್ಯೋಗಾವಕಾಶ ನೀಡಲು ಯುವ ಉದ್ಯೋಗ ಸೇತು, 10,000 ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ, ಜಿಬಿಎ ವ್ಯಾಪ್ತಿಯ ಅರ್ಹ ಮನೆಗಳಿಗೆ ವಿದ್ಯುತ್ ಸಂಪರ್ಕಕ್ಕಾಗಿ ಓಸಿ ವಿನಾಯಿತಿ, ರಾಜ್ಯಾದ್ಯಂತ ಬಿ ಖಾತಗಳು ಎ ಖಾತಗಳಾಗಿ ಪರಿವರ್ತಿಸಲು ಅವಕಾಶ, ಬೆಂಗಳೂರಿನ ರಸ್ತೆಗಳ ಸುಧಾರಣೆಗಾಗಿ 2,000 ಕೋಟಿ ಅನುದಾನ ಘೋಷಿಸುವ ಮೂಲಕ ನವ ಕರ್ನಾಟಕದ ನಿರ್ಮಾಣಕ್ಕಾಗಿ ಪಣ ತೊಟ್ಟಿರುವುದಾಗಿ ಹೇಳಿದ್ದಾರೆ. ವಿಶ್ವದ ಅತಿದೊಡ್ಡ ಉದ್ಯೋಗ ಖಾತರಿ ಯೋಜನೆಯಾದ ವಿಕಸಿತ್ ಭಾರತ್ ಜೀರಾಮ್ಜಿ ಕಾಯ್ದೆ ಜುಲೈ 1 ರಿಂದ ಜಾರಿಗೆ ಬರಲಿದೆ ಎಂದು

0: ಕೇಂದ್ರ ಗ್ರಾಮೀಣಾಭಿವೃದ್ದಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಮಿಕರು ಒಂದೇ ಒಂದು ದಿನವೂ ಕೆಲಸ ಕಳೆದುಕೊಳ್ಳದೆ ಉದ್ಯೋಗ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಇದಕ್ಕಾಗಿ ಬಜೆಟ್ನಲ್ಲಿ 30,000 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಎಂದರು. ಈ ಯೋಜನೆಯಡಿ ಮೂರನೆಯ ಒಂದು ಭಾಗದಷ್ಟು ಕೆಲಸವನ್ನು ಮಹಿಳೆಯರಿಗೆ ಹಂಚಿಕೆ ಮಾಡುವುದು ಕಡ್ಡಾಯವಾಗಿದೆ. ಕೃಷಿ ಚಟುವಟಿಕೆ ನಡೆಯುತ್ತಿರುವ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಮಿಕರ ಲಭ್ಯತೆ ಖಚಿತಪಡಿಸಿಕೊಳ್ಳಲು ವಿಬಿ ಜಿರಾಮ್ಜಿ ರಾಜ್ಯ ಸರ್ಕಾರಗಳಿಗೆ ಗರಿಷ್ಠ 60 ದಿನಗಳ ಅವಧಿಗೆ ಕೊಯ್ಲು ಮತ್ತು ಬಿತ್ತನೆಯಂತಹ ಕೃಷಿ ಕಾರ್ಯಗಳಿಗೆ ಕಾರ್ಮಿಕರನ್ನು ನಿಯೋಜಿಸುವ ಅಧಿಸೂಚನೆಗಳನ್ನು ಹೊರಡಿಸಲು ವಿಶೇಷ ಅಧಿಕಾರವನ್ನು ನೀಡುತ್ತದೆ ಎಂದು ಹೇಳಿದ್ದಾರೆ. ಮನ್ರೇಗಾದ ಹೊಸ ರೂಪವಾದ ವಿಕಸಿತ ಭಾರತ ಜಿರಾಮ್ಜಿಯ ಕನಿಷ್ಠ ವೇತನವನ್ನು ಹೆಚ್ಚಿಸಬೇಕು ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸಚಿವರನ್ನು ಆಗ್ರಹಿಸಿದ್ದಾರೆ. ಕೇಂದ್ರ ಗ್ರಾಮೀಣಾಭಿವೃದ್ದಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅಧ್ಯಕ್ಷತೆಯಲ್ಲಿ ಎಲ್ಲ ರಾಜ್ಯಗಳ ಗ್ರಾಮೀಣಾಭಿವೃದ್ದಿ ಸಚಿವರೊಂದಿಗೆ ನಡೆದ ವಿಡಿಯೋ ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಈಗಾಗಲೇ ಕಾರ್ಮಿಕರ ಕನಿಷ್ಠ ವೇತನ ಹೆಚ್ಚಳಕ್ಕೆ ಅನುಮೋದನೆ ನೀಡಿದ್ದು, ಇದೇ ಪ್ರಕಾರವಾಗಿ ಕೇಂದ್ರ ಸರ್ಕಾರವು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹಣ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದರು. ಬರುವ 28 ಹಾಗೂ 29ರಂದು ನವದೆಹಲಿಯಲ್ಲಿ ವಿಕಸಿತ್ ಭಾರತ್ ಜಿರಾಮ್ಜಿ ಯೋಜನೆ ಅನುಷ್ಠಾನದ ಬಗ್ಗೆ ಎಲ್ಲ ರಾಜ್ಯಗಳ ಗ್ರಾಮೀಣಾಭಿವೃದ್ದಿ ಸಚಿವರ ಸಭೆ ಕರೆಯಲಾಗಿದ್ದು, ತಾವು ಈ ಸಭೆಯಲ್ಲಿ ಭಾಗಿಯಾಗಿ ರಾಜ್ಯದ ಬೇಡಿಕೆಗಳನ್ನು ಮಂಡಿಸುವುದಾಗಿ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಖೇತ್ ಬಚಾವೋ ಅಭಿಯಾನದ ಮೂಲಕ ರೈತರಿಗೆ ಕೃಷಿ ಭೂಮಿಯ ಸಂರಕ್ಷಣೆ, ಮಣ್ಣಿನ ಸವಕಳಿ ತಡೆ, ಬೆಳೆ ವೈವಿಧ್ಯತೆ, ನೀರಿನ ಸಂರಕ್ಷಣೆ ಹಾಗೂ ಪರಿಸರ ಸ್ನೇಹಿ ಕೃಷಿ ಪದ್ದತಿಗಳ ಕುರಿತು ಅರಿವು ಮೂಡಿಸಲಾಗುವುದು ಎಂದು ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಆಯೋಜಿಸಲಾದ ಖೇತ್ ಬಚಾವೋ ಅಭಿಯಾನಕ್ಕೆ ಗದಗ್ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು, ಈ ಅಭಿಯಾನವು ರೈತರಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಕಾರಿಯಾಗಲಿದೆ. ರೈತ ಸಮುದಾಯವು ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ಇದರ ಉದ್ದೇಶಗಳನ್ನು ಸಾಕಾರಗೊಳಿಸಬೇಕು ಎಂದು ಕರೆ ನೀಡಿದರು. ನಾಳಿನ ಪೀಳಿಗೆಗೆ ಇಂದಿನ ಬದಲಾವಣೆಗಾಗಿ ನೈಸರ್ಗಿಕ ಕೃಷಿಯತ್ತ ಮುಖ ಮಾಡಲು ಕೃಷಿ ಇಲಾಖೆ ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ಭೂಮಿಯ ಫಲವತ್ತತೆ ಕಾಯ್ದುಕೊಳ್ಳುವಿಕೆ, ಮಣ್ಣಿನ ಆರೋಗ್ಯ ಸಂರಕ್ಷಣೆ ಹಾಗೂ ಸುಸ್ಥಿರ ಕೃಷಿ ಪದ್ದತಿಗಳ ಕುರಿತು ರೈತರಲ್ಲಿ ವ್ಯಾಪಕ ಅರಿವು ಮೂಡಿಸಲು ಬಳ್ಳಾರಿ ತಾಲೂಕಿನ ಮೋಕಾ ಬೆಳಗಲು ಗ್ರಾಮದಲ್ಲಿ ಧರ್ತಿ ಮಾತಾ ಬಚಾವೋ ಖೇತ್ ಬಚಾವೋ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷಿ ಇಲಾಖೆ ಉಪನಿರ್ದೇಶಕರಾದ ಮಂಜುನಾಥ್, ಭೂಮಿ ಮತ್ತು ಕೃಷಿ ಪದ್ದತಿಯನ್ನು ಉಳಿಸುವುದು ಇಂದಿನ ತುರ್ತು ಅಗತ್ಯವಾಗಿದ್ದು, ಮುಂದಿನ ಪೀಳಿಗೆಗೆ ಫಲವತ್ತಾದ ಭೂಮಿಯನ್ನು ಉಡುಗೊರೆಯಾಗಿ ನೀಡಲು ರೈತರು ಸಾವಯವ ಮತ್ತು ನೈಸರ್ಗಿಕ ಕೃಷಿಯತ್ತ ಮುಖ ಮಾಡಬೇಕು, ಭೂಮಿಯ ಆರೋಗ್ಯ ಕಾಪಾಡಲು ಕೊಟ್ಟಿಗೆ ಗೊಬ್ಬರ, ಎರೆಗೊಬ್ಬರ ಬಳಸಬೇಕು ಮತ್ತು ನಿಯಮಿತವಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಿನ ಆರೋಗ್ಯ ಕಾರ್ಡ್ ಪಡೆದುಕೊಳ್ಳುವುದು ಕಡ್ಡಾಯ ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರೈತರು ತಾವಿರುವ ಸ್ಥಳದಿಂದಲೇ ಆಂಡ್ರಾಯ್ಡ್ ಮೊಬೈಲ್ ಮೂಲಕ ರಸಗೊಬ್ಬರ ಕಾಯ್ದಿರಿಸುವ ನೂತನ ವ್ಯವಸ್ಥೆಯ ಪ್ರಾಯೋಗಿಕ ಜಾರಿಗೆ ರಾಜ್ಯದ ಚಿತ್ರದುರ್ಗ ಹಾಗೂ ತುಮಕೂರು ಜಿಲ್ಲೆ ಆಯ್ಕೆಯಾಗಿವೆ ಎಂದು ಚಿತ್ರದುರ್ಗ ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಡಾ ಬಿ ಮಂಜುನಾಥ್ ತಿಳಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ಕೇಂದ್ರ ಸರ್ಕಾರ ನಮ್ಮ ಚಿತ್ರದುರ್ಗ ಮತ್ತು ತುಮಕೂರು ಎರಡು ಜಿಲ್ಲೆಗಳನ್ನ ರಸಗೊಬ್ಬರಗಳ ವಿತರಣೆಗೆ ಸಂಬಂಧಪಟ್ಟ ಹಾಗೆ ಫರ್ಟಿಲೈಸರ್ ಸೇಲ್ ಅಪ್ಲಿಕೇಶನ್ ಆಪ್ ಅಂತೇಳಿ ಒಂದು ಹೊಸ ಆಪ್ ಅನ್ನ ತೆಗೆದುಕೊಂಡು ಬಂದಿದೆ. ಮೂಲ ಉದ್ದೇಶ ಅಂತಂದ್ರೆ ರಸಗೊಬ್ಬರಗಳ ಬಳಕೆ ವ್ಯವಸ್ಥೆಯನ್ನು ಸರಿಪಡಿಸುವ ಸಲುವಾಗಿ ಫರ್ಟಿಲೈಸರ್ ಸೇಲ್ ಅಪ್ಲಿಕೇಶನ್ ಆಪ್ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರದಿಂದ ಈ ವರ್ಷ ಜೂನ್ 17 ತಾರೀಕಿಗೆ ಅನುಷ್ಠಾನ ಮಾಡತಕ್ಕಂಥದ್ದು ಇದೆ. ಇದರ ಮೂಲಕ ರೈತರು ತಮಗೆ ಬೇಕಾಗಿರತಕ್ಕಂಥ ರಸಗೊಬ್ಬರಗಳನ್ನು ಪಡಿಬೇಕು ಅಂತ ಕಡ್ಡಾಯವಾಗಿ FIDಗಳನ್ನು ಹೊಂದಿರಲೇಬೇಕಾಗುತ್ತೆ. ಆ FIDಗಳ ಮೂಲಕ ಆ ವಿಸ್ತೀರ್ಣದಲ್ಲಿ ಬೆಳೆ ಬೆಳೀತಕ್ಕಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ರಸಗೊಬ್ಬರಗಳನ್ನು ಬಳಕೆ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಸಹ ಅದು ತೋರಿಸುತ್ತೆ. ಅವ್ರಿಗೆ ಎಷ್ಟು ಶಿಫಾರಸಿನ ಪ್ರಕಾರ ಎಷ್ಟು ರಸಗೊಬ್ಬರ ಬೇಕಾಗುತ್ತೆ ಅಂತಂದ್ರೆ ಎಲ್ಲಿ ತೆಗೆದುಕೊಳ್ತೀವಿ ಅಂತಕ್ಕಂಥದ್ದನ್ನ ಅಲ್ಲೇ ತೋರಿಸುತ್ತೆ ಆಪ್ ಅಲ್ಲಿ. ಸೊ ಯಾವ ಶಾಪ್ ಅಲ್ಲಿ ಅವರು ಪಡಿಬಹುದು ಅಂತಕ್ಕಂಥದ್ದು, ಆ ಶಾಪ್ ಅನ್ನ ಆಯ್ಕೆ ಮಾಡಿಕೊಂಡಾಗ ಆ ಶಾಪ್ ಅಲ್ಲಿ ಯಾವ ಪ್ರಮಾಣದಲ್ಲಿ ರಸಗೊಬ್ಬರಗಳ ಲಭ್ಯತೆ ಇದೆ ಅಂತಕ್ಕಂಥದ್ದನ್ನು ಸಹ ನಮ್ಮ ಪಾಯಿಂಟ್ ಆಫ್ ಸೇಲ್ ಅಂತಕ್ಕಂಥ ಮಿಷನ್ ಮೂಲಕ ಅವರಿಗೆ ಎಷ್ಟು ಸಪ್ಲೈ ಆಗಿದೆ, ಎಷ್ಟು ವಿತರಣೆ ಆಗಿದೆ, ಇನ್ನೂ ಸಹ ಎಷ್ಟು ಸ್ಟಾಕ್ ಬಾಕಿ ಇದೆ ಅಂತಕ್ಕಂಥದ್ದನ್ನು ಸಹ ತೋರಿಸುತ್ತೆ. ಅದಕ್ಕೆ ಅನುಗುಣವಾಗಿ ಇವರ ಬೇಡಿಕೆಯನ್ನು ಸಹ ಸಲ್ಲಿಸಿದಾಗ ಅಲ್ಲಿ QR ಕೋಡ್ ಜನರೇಟ್ ಆಗುತ್ತೆ. QR ಕೋಡ್ ಜನರೇಟ್ ಆಗಿರ್ತಕ್ಕಂಥದ್ದನ್ನ ಅವ್ರು ಬುಕ್ ಮಾಡಿದ 3 ದಿನಗಳ ಒಳಗಾಗಿ ಹೋಗಿ QR ಕೋಡ್ ಅನ್ನ ಅದನ್ನು ತೋರಿಸಿದ್ರೆ ಪಾಸ್ ಮಷಿನ್ ಮೂಲಕ ಅವ್ರಿಗೆ ಬಿಲ್ಲನ್ನು ಸಹ ರೈಸ್ ಮಾಡಿ ಬೇಕಾಗಿರ್ತಕ್ಕಂಥ ರಸಗೊಬ್ಬರವನ್ನು ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ.
0: ಕಾಶ್ಮೀರ, ಹಿಮಾಚಲ ಪ್ರದೇಶ ಸೇರಿದಂತೆ ತಂಪಾದ ವಾತಾವರಣದ ಪ್ರದೇಶಗಳಲ್ಲಿ ಬೆಳೆಯುವ ಸೇಬು ಹಣ್ಣನ್ನು ಅದಕ್ಕೆ ವ್ಯತಿರಿಕ್ತವಾದ ವಾತಾವರಣದ ಬರ ಪೀಡಿತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಳೆಯುವ ಮೂಲಕ ಯುವ ರೈತ ಅಡ್ಡಗಲ್ ಗ್ರಾಮದ ಅನಿಲ್ ಗಮನ ಸೆಳೆದಿದ್ದಾರೆ ಮತ್ತು ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಮಂಡೇಕಲ್ ಹೋಬಳಿ ವ್ಯಾಪ್ತಿ ಅಡ್ಡಗಲ್ ಗ್ರಾಮದ ಯುವ ರೈತ ಅನಿಲ್ ತನ್ನ 1/2 ಎಕರೆ ಜಮೀನಿನಲ್ಲಿ ಸೇಬು ಬೆಳೆಯುವ ವಿನೂತನ ಪ್ರಯೋಗಕ್ಕೆ ಮುಂದಾಗಿ ಯಶಸ್ಸನ್ನು ಕಂಡಿದ್ದಾರೆ. ಸಾಮಾನ್ಯವಾಗಿ ಬಯಲುಸೀಮೆಯ ಚಿಕ್ಕಬಳ್ಳಾಪುರ ಜಿಲ್ಲೆ ಎಂದರೆ ಬರ ಪೀಡಿತ ಜಿಲ್ಲೆ ಎಂದೇ ಕರೆಯಲಾಗುತ್ತದೆ. ಮಳೆಯ ಕೊರತೆ ಮತ್ತು ಅಂತರ್ಜಲ ಕುಸಿತದಂತಹ ಗಂಭೀರ ಸಮಸ್ಯೆಗಳ ನಡುವೆಯೂ ಈ ಭಾಗದ ರೈತರು ಲಭ್ಯವಿರುವ ಕಡಿಮೆ ಅವಕಾಶಗಳನ್ನೇ ಸದ್ಬಳಕೆ ಮಾಡಿಕೊಂಡು ವಿವಿಧ ತರಕಾರಿ ಮತ್ತು ಹಣ್ಣಿನ ಬೆಳೆಗಳನ್ನು ಬೆಳೆಯುವ ಜೊತೆಗೆ ಹೈನುಗಾರಿಕೆಯಲ್ಲೂ ಹೆಸರು ಮಾಡಿದ್ದಾರೆ. ಕೆಲವು ರೈತರು ಸಾಂಪ್ರದಾಯಿಕ ಬೆಳೆಗಳಿಂದ ನಷ್ಟ ಅನುಭವಿಸಿದ ಪರಿಣಾಮ ಅವುಗಳಿಂದ ವಿಮುಖರಾಗಿ ಹೊಸ ಬೆಳೆ ಹೊಸ ಪ್ರಯೋಗಗಳತ್ತ ಮುಂದಾಗುತ್ತಿದ್ದಾರೆ. ಅಡ್ಡಗಲ್ ಗ್ರಾಮದ ರೈತ ಅನಿಲ್ 1/2 ಎಕರೆ ಜಮೀನಿನಲ್ಲಿ ಅನ್ನಾತಳಿಯ 200 ಗಿಡಗಳನ್ನು ತಂದು ನಾಟಿ ಮಾಡಿದ ಪರಿಣಾಮವಾಗಿ ಈಗ ಉತ್ತಮ ಫಸಲು ಫಲ ದೊರೆಯುತ್ತಿದ್ದು ಈ ಕುರಿತು ಪ್ರದೇಶ ಸಮಾಚಾರಕ್ಕೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
5: ನಾನು ಆಪಲ್ ಟ್ರೈ ಮಾಡೋಣ ಒಂದ್ಸರಿ ಅಂತೇಳಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಆರಾಧ್ಯ ನರ್ಸರಿಯ ಶಶಿ ಕೊಟ್ರು ಗಿಡ ನಾಟಿ ಮಾಡಿದೆ. 1 ವರ್ಷಗಳ ಕಾಲ ನಾವು ಗಿಡಗಳನ್ನ ಪೋಷಣೆ ಮಾಡಿದ್ವಿ. ನವೆಂಬರ್ ಡಿಸೆಂಬರ್ ಅಲ್ಲಿ ನಾವು ಡ್ರೈಗ್ ಬಿಟ್ವಿ ಗಿಡಗಳನ್ನ. ಜನವರಿಯಿಂದ ನಮ್ಗೆ ಮಂಜು ಸ್ಟಾರ್ಟ್ ಆಗ್ತದೆ. ಆ ಮಂಜಿನ ಕಾಲದಲ್ಲಿ ನಾವು ಕಟಿಂಗ್ ಅನ್ನು ಹಾಕ್ತಿವಿ. ಆ ಕಟಿಂಗ್ ತಗೊಂಡಾಗ ಫ್ರೂಟ್ಗೆ ಬಿಡ್ತೀವಿ, ಆಮೇಲೆ ಸ್ವಲ್ಪ ನೀರು ಬಿಡ್ತೀವಿ, ಆಮೇಲೆ ಫುಲ್ ಎಲ್ಲ ಫ್ಲವರ್ ಬಂತು, ಅದು ಪಾಲಿನೇಷನ್ ಆಗಿ ಕರೆಕ್ಟ್ ಆಗಿ ಹೂ ಸೆಟ್ರೇಟ್ ಆಗಿ ಕುತ್ಕೊಂತು ಸ್ವಲ್ಪ ಹಣ್ಣು ಚೆನ್ನಾಗಿ ಬಂತು. ಯಾರೇನಾದ್ರೂ ಅನ್ಕೊಳ್ಳಿ ಪ್ರಯತ್ನ ಯಾಕೆ ಬಿಡಬಾರ್ದು, ನಾವು ಹಾಕಿರೋ ಒಂದು ಶ್ರಮ ಪಟ್ಟು ಬೆಳೆ ಬೆಳೆಯೋಣ ಅಂತೇಳಿ ಕಷ್ಟಪಟ್ಟೆ, ಒಳ್ಳೆ ಬೆಳೆ ಸಿಕ್ತು. ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಬಗ್ಗೆ ನಮಗೆ ಬೆಂಗಳೂರಿಂದ, ಹೊಸಕೋಟೆ, ಆಂಧ್ರಪ್ರದೇಶದಿಂದ, ಈಶಾಪಂಡೇಶ್ವರ ಬರೋರು ಕೂಡ ಇಲ್ಲಿ ಬಂದು ನನ್ನ ತೋಟ ನೋಡಿಕೊಂಡು KG ₹200 ನನಗೆ ಕೊಟ್ಟು ತಗೊಂಡೋಗೋರು. 1 10 ಕಾಯಿ ಇಲ್ಲೇನೆ ರೈತರೇ ಬಂದಂತ ಅವರು ಫ್ಯಾಮಿಲಿಗಳ ಸಮೇತ ಬಂದು ಇಲ್ಲೇ ನನಗೆ ತಗೊಂಡೋಗಿದ್ದು ಒಂದು ಸಂತಸದ ವಿಷಯ.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಶಕ್ತ ಸಮೃದ್ದ ನವ ಕರ್ನಾಟಕ ನಿರ್ಮಿಸಲು ಶ್ರಮಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ವಿಕಸಿತ್ ಭಾರತ್ ಜಿರಾಮ್ಜಿಯ ಕನಿಷ್ಠ ವೇತನ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಖೇತ್ ಬಚಾವೋ ಅಭಿಯಾನದ ಉದ್ದೇಶ ಸಾಕಾರಗೊಳಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ರೈತರಿಗೆ ಕರೆ. ಪಾರದರ್ಶಕ ಗೊಬ್ಬರ ವಿತರಣೆಗೆ ಕೇಂದ್ರ ಸರ್ಕಾರದ ಕ್ರಮ, ಆಪ್ ಮೂಲಕ ಬುಕ್ಕಿಂಗ್ ವ್ಯವಸ್ಥೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸಮಯ 7:15:59 ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಮನಬಿಲ್ಲು. ಇನ್ನು ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಮನೋವಿಹಾರಿಣಿ.
2: ಮನೋವಿಹಾರಿಣಿ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ. ಸಹಯೋಗ ಡಾಕ್ಟರ್ ರಾಮಚಂದ್ರ ಎನ್ ಮೂರ್ತಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ, ನಿಮ್ಹಾನ್ಸ್. ಕೇಳಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಮಾಲಿಕೆ ಮನೋವಿಹಾರಿಣಿ.
3: ನಮಸ್ಕಾರ ಶ್ರೋತೃಗಳೇ, ನಿಮಗೆಲ್ಲರಿಗೂ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಮಿದುಳಿನ ಕಾಯಿಲೆಗಳು ಮತ್ತು ಅನುವಂಶಿಕತೆ, ಹಾಗೇನೆ ತಳಿಶಾಸ್ತ್ರದ ಪಾತ್ರದ ಬಗ್ಗೆ ತಿಳ್ಕೊಂಡ್ವಿ. ಜೆನೆಟಿಕ್ಸ್ ಅಥವಾ ತಳಿಶಾಸ್ತ್ರ ಅನ್ನೋದು ನಮ್ಮ ದೇಹದಲ್ಲಿರೋ ಜೀನ್ಗಳು, ಅಂದ್ರೆ ವಂಶವಾಹಿಗಳ ರಚನೆ ಮತ್ತು ಕಾರ್ಯ, ಮತ್ತು ಅವು ಹೇಗೆ ನಮ್ಮ ಆರೋಗ್ಯ ಮತ್ತು ಅನಾರೋಗ್ಯದಲ್ಲಿ ಪಾತ್ರ ವಹಿಸುತ್ತೆ, ಮತ್ತು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಹೇಗೆ ಹರಿಯುತ್ತೆ ಅನ್ನೋದನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಒಂದು ವ್ಯವಸ್ಥಿತವಾದ ಶಾಸ್ತ್ರ. ಈ ವಂಶವಾಹಿಗಳು ಭ್ರೂಣದ ಹಂತದಿಂದ ಮಾನವನ ಮಿದುಳಿನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಅಲ್ಝೈಮರ್ ಕಾಯಿಲೆ, ಪಾರ್ಕಿನ್ಸನ್ ಕಾಯಿಲೆ, ಸ್ಕಿಜೋಫ್ರೀನಿಯಾ ಇತ್ಯಾದಿ ಮಿದುಳಿನ ಕಾಯಿಲೆಗಳಲ್ಲೂ ವಂಶವಾಹಿಗಳ ಪಾತ್ರ ಇದೆ. ಅವುಗಳ ಜೊತೆ ಪರಿಸರದ ಅಂಶಗಳು, ಜೀವನ ಶೈಲಿ, ದೈಹಿಕ ಆರೋಗ್ಯ ಇತ್ಯಾದಿಗಳು ಪಾತ್ರ ವಹಿಸುತ್ತೆ. ಈ ವಿಷಯಗಳನ್ನ ಹಿಂದಿನ ಸಂಚಿಕೆಯಲ್ಲಿ ತಜ್ಞರು ತಿಳಿಸಿದರು. ಒಂದು ಕುಟುಂಬದಲ್ಲಿ ಪೋಷಕರಿಗೆ ಮಿದುಳಿನ ಕಾಯಿಲೆ ಇದ್ದರೆ ಅದು ಮಕ್ಕಳಿಗೂ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಆದರೆ ಕಾಯಿಲೆ ಸಂಭವಿಸುವಂತಹ ರಿಸ್ಕ್ ಅಥವಾ ಅಪಾಯ ಕೆಲವೊಮ್ಮೆ ಹೆಚ್ಚಬಹುದು ಅಂತ ತಜ್ಞರು ಹೇಳಿದರು. ಮಿದುಳಿನ ಕಾಯಿಲೆಗಳಲ್ಲಿ ಅನುವಂಶಿಕ ಕಾರಣಗಳಿದ್ರೆ ರೋಗ ನಿರ್ಣಯ ಡಯಾಗ್ನೋಸಿಸ್ ಮಾಡಕ್ಕೆ ಜೆನೆಟಿಕ್ ಪರೀಕ್ಷೆಗಳಿವೆ. ಇದರಿಂದ ಕಾಯಿಲೆಗಳ ಚಿಕಿತ್ಸೆ ಅಥವಾ ತಡೆಗಟ್ಟುವಿಕೆ ಸಾಧ್ಯ ಆಗದಿತ್ತು. ಕಾಯಿಲೆ ಬಗ್ಗೆ ಮಹತ್ವಪೂರ್ಣ ಮಾಹಿತಿ ದೊರಕುತ್ತೆ. ಈ ಜೆನೆಟಿಕ್ ಪರೀಕ್ಷೆಗಳು ಅಂತಂದ್ರೆ ಏನು, ಅವುಗಳನ್ನ ಹೇಗೆ ಮಾಡ್ತಾರೆ, ಇದರಿಂದ ಉಪಯೋಗಗಳೇನು ಇತ್ಯಾದಿಗಳ ಬಗ್ಗೆ ಈ ದಿನ ಮಾಹಿತಿ ಪಡ್ಕೊಳ್ಳೋಣ. ಮಾನವ ತಳಿ ಶಾಸ್ತ್ರ ಕ್ಷೇತ್ರದಲ್ಲಿ ಸುಮಾರು 15 ವರ್ಷಗಳಿಂದ ಸಂಶೋಧನೆ ಮಾಡ್ತಾ ಇರೋ ನಿಮ್ಹಾನ್ಸ್ನ ಹ್ಯೂಮನ್ ಜೆನೆಟಿಕ್ಸ್ ವಿಭಾಗದ ಹೆಚ್ಚುವರಿ ಪ್ರಾಧ್ಯಾಪಕರಾಗಿರೋ ಡಾಕ್ಟರ್ ಗೌತಮ್ ಅರುಣಾಚಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ಗೌತಮ್ ಅವರೇ.
4: ನಮಸ್ಕಾರ,
3: ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಗೌತಮ್ ಅವರೇ, ನಿಮಗೆ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಈ ಜೆನೆಟಿಕ್ ಪರೀಕ್ಷೆ ಅಂತಂದ್ರೇನು ಮತ್ತು ಇದರಲ್ಲಿ ಯಾವ್ಯಾವ ಪ್ರಕಾರಗಳಿವೆ ದಯವಿಟ್ಟು ತಿಳಿಸಿ.
4: ನಮ್ಮ ದೇಹ ಹೇಗೆ ಕೆಲಸ ಮಾಡಬೇಕು ಅಂತ ಡಿಎನ್ಎ ಅಲ್ಲಿ ಬ್ಲೂ ಪ್ರಿಂಟ್ ಇರುತ್ತೆ. ಡಿಎನ್ಎ ಒಂದು ಪುಸ್ತಕದ ಸೆಟ್ ಅಂತ ಕಲ್ಪನೆ ಮಾಡಿಕೊಳ್ಳಿ. ಹಲವಾರು ಪುಸ್ತಕಗಳಿರ್ತವೆ ಮತ್ತು ಅದರಲ್ಲಿ ಹಲವಾರು ಅಧ್ಯಾಯಗಳಿರುತ್ತೆ. ಯಾವಾಗ ಈ ಪುಸ್ತಕ ಮಿಸ್ ಆದ್ರೆ ಅಥವಾ ಅಧ್ಯಾಯ ಮಿಸ್ ಆದ್ರೆ ಅಥವಾ ಒಂದು ಪಾಠದಲ್ಲಿ ಒಂದು ಅಕ್ಷರಗಳ ವ್ಯತ್ಯಾಸ ಆದ್ರೆ ಹೇಗೆ ತೊಂದರೆ ಆಗ್ಬೋದು, ಅದೇ ತರ ಡಿಎನ್ಎ ಅಲ್ಲಿ ಮಿಸ್ಟೇಕ್ಸ್ ಆದ್ರೆ ಆರೋಗ್ಯಕ್ಕೆ ಹಾನಿಯಾಗಬಹುದು. ಈ ವ್ಯತ್ಯಾಸಗಳನ್ನು ಕಂಡುಹಿಡಿಯುವಂತ ಒಂದು ಪರೀಕ್ಷೆಗೆ ನಾವು ಜೆನೆಟಿಕ್ ಟೆಸ್ಟ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇದು ಒಂದು ಬ್ಲಡ್ ಟೆಸ್ಟ್ ಆಗಿರುತ್ತೆ. ಪುಸ್ತಕದಲ್ಲಿ ಇಡೀ ಸೆಟ್ ಅಲ್ಲಿ ಒಂದು ಪುಸ್ತಕ ಮಿಸ್ ಆಗುವಂತದ್ದು ಅಥವಾ ಅಧ್ಯಾಯ ಮಿಸ್ ಆಗುವಂತದ್ದನ್ನ ಅದೇ ಡಿಎನ್ ಅಲ್ಲಿ ಆಗುವಂತದ್ದನ್ನ ನಾವು ಕ್ರೋಮೋಸೋಮ್ ಡಿಸಾರ್ಡರ್ ಅಂತ ಕರಿತೀವಿ. ಕ್ರೋಮೋಸೋಮ್ ಡಿಸಾರ್ಡರ್ಸ್ ನ ಪರೀಕ್ಷೆ ಮಾಡಕ್ಕೆ ಎರಡು ತರ ಟೆಸ್ಟ್ ಗಳಿದಾವೆ, ಕ್ಯಾರಿಯೋಟೈಪ್ ಅಂತ ಹೇಳ್ತೀವಿ, ಮೈಕ್ರೋವರ್ ಅಂತ ಹೇಳ್ತೀವಿ. ಈ ಎರಡೂ ಟೆಸ್ಟ್ ಗಳು ಸಾಮಾನ್ಯವಾಗಿ ನಾವು ಉಪಯೋಗಿಸ್ತೀವಿ, ಆದ್ರೆ ಇತ್ತೀಚೆಗೆ ಮೈಕ್ರೋವರೆ ಅನ್ನೋ ಟೆಸ್ಟ್ ನ ಕಾಮನ್ ಆಗಿ ಬಳಸ್ತೀವಿ. ಒಂಥರ ಭೂತ ಕನ್ನಡಿ ಹಿಡಿದು ಅಕ್ಷರಗಳನ್ನ ವ್ಯತ್ಯಾಸಗಳನ್ನ ನೋಡುವಂತ ಟೆಸ್ಟ್ಗೆ ಎಕ್ಸೋಮ್ ಸೀಕ್ವೆನ್ಸಿಂಗ್ ಅಂತ ಹೇಳ್ತೀವಿ ಅಥವಾ ಜಿನೋಮ್ ಸೀಕ್ವೆನ್ಸಿಂಗ್ ಅಂತ ಹೇಳ್ತೀವಿ. ಎಕ್ಸೋಮ್ ಸೀಕ್ವೆನ್ಸಿಂಗ್ ಅನ್ನೋದನ್ನ ನಾವು ಕಾಮನ್ ಆಗಿ ಬಳಸ್ತೀವಿ.
3: ಈಗ ನೀವು ಜೆನೆಟಿಕ್ ಪರೀಕ್ಷೆ ಅಂತ ಹೇಳಿದ್ರಿ, ಇದರಿಂದ ಯಾವ ರೀತಿಯ ಮಾಹಿತಿ ನಮಗೆ ಸಿಗುತ್ತೆ?
4: ಎಲ್ಲಾ ಮೆಡಿಕಲ್ ಫೀಲ್ಡ್ ಅಲ್ಲಿ ಮೊದಲು ರೋಗದ ಮೂಲ ಕಾರಣ ಏನು ಅಂತ ನೋಡೋ ಪ್ರಯತ್ನ ನಾವು ಮಾಡ್ತೀವಿ. ಜ್ವರ ಇರ್ಬೋದು, ತಲೆನೋವು ಇರ್ಬೋದು, ಅದು ಇನ್ಫೆಕ್ಷನ್ ಅಥವಾ ಪೊಲ್ಯೂಟೆಂಟ್ ಇಂದ ಬಂದಿದ್ಯಾ ಅನ್ನೋ ಒಂದು ವಿಚಾರ ನಾವು ಮಾಡ್ತೀವಿ. ಅದೇ ರೀತಿ ಯಾವಾಗ ಒಂದು ಕಾಯಿಲೆಯು ಜೆನೆಟಿಕ್ ಇರಬಹುದು ಅಂತ ಒಂದು ಸಂದೇಹ ಬಂದಲ್ಲಿ ನಾವು ಅದರ ಮೂಲ ಕಾರಣ ನೋಡಕ್ಕೆ ಪ್ರಯತ್ನ ಮಾಡ್ತೀವಿ. ಜೆನೆಟಿಕ್ ಟೆಸ್ಟ್ ಮಾಡಿಬಿಟ್ಟು ಯಾವ ಜೆನೆಟಿಕ್ ಕಾಯಿಲೆ ಇದೆ ಅನ್ನೋದನ್ನ ಖಚಿತ ಮಾಡ್ಕೊಳ್ತೀವಿ. ಕಾಯಿಲೆಯ ಲಕ್ಷಣಗಳ ಬಗ್ಗೆ, ಮುಂದೆ ಬರುವಂತಹ ಲಕ್ಷಣಗಳ ಬಗ್ಗೆ ಮುನ್ಸೂಚನೆ ಸಿಗತ್ತೆ. ಈ ಕಾಯಿಲೆಗೆ ಏನು ಪರಿಹಾರ ಅಥವಾ ಏನ್ ಚಿಕಿತ್ಸೆ, ಆ ಚಿಕಿತ್ಸೆ ಎಲ್ಲಿ ಪಡಿಬಹುದು ಅನ್ನೋದು ಸಹಿತ ಮಾಹಿತಿ ಸಿಗತ್ತೆ. ಮುಂದಿನ ಪೀಳಿಗೆಯಲ್ಲಿ ಈ ಕಾಯಿಲೆ ಬಾರದ ಹಾಗೆ ಅಥವಾ ಗರ್ಭದಲ್ಲೇ ಅದನ್ನ ಪತ್ತೆ ಹಚ್ಚುವ ವಿಧಾನದ ಬಗ್ಗೆ ಮಾಹಿತಿ ಸಿಗತ್ತೆ. ಒಂದು ಪರಂಪರೆಯಲ್ಲಿ ಯಾರ್ಯಾರಿಗೆ ಈ ಕಾಯಿಲೆ ಬರಬಹುದು, ಯಾರ್ಯಾರಿಗೆ ಟೆಸ್ಟ್ ಮಾಡಬೇಕಾದ ಅಗತ್ಯ ಇರುತ್ತೆ ಅನ್ನೋದು ಕೂಡ ತಿಳಿಯುತ್ತೆ.
3: ನಮ್ಮ ಮೆದುಳಿನ ಕಾಯಿಲೆಗಳು ಮತ್ತು ಮಾನಸಿಕ ಸಮಸ್ಯೆಗಳು, ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ಯಾವ ಕಾಯಿಲೆಗಳಿಗೆ ಈ ಜೆನೆಟಿಕ್ ಪರೀಕ್ಷೆಯಿಂದ ಪ್ರಯೋಜನ ಪಡ್ಕೋಬಹುದು?
4: ನಾವು ರೋಗಗಳನ್ನ ಎರಡು ವಿಭಾಗ ಮಾಡ್ತೀವಿ. ಕಾಮನ್ ಡಿಸೀಸಸ್ ಅಂತ, ಈಗ ನೀವು ಡಯಾಬಿಟಿಸ್ ಕೇಳಿರ್ಬೋದು, ಹೈಪರ್ ಟೆನ್ಷನ್ ಕೇಳಿರ್ಬೋದು, ಸಿಜೋಫ್ರಿನಿಯಾ ಅಂತ ಕೇಳಿರ್ಬೋದು, ಇವು ಕಾಮನ್ ಡಿಸೀಸಸ್ ಗ್ರೂಪ್ ಅಲ್ಲಿ ಬರುತ್ತೆ. ಮತ್ತು ರೇರ್ ಡಿಸೀಸಸ್ ಅಂತ, ಸಾಮಾನ್ಯವಾಗಿ ರೇರ್ ಡಿಸೀಸಸ್ ಅನುವಂಶಕವಾಗಿ ಬರುವಂತದ್ದು. ಸುಮಾರು 7,000 ಹೆಚ್ಚು ರೇರ್ ಡಿಸೀಸಸ್ ನ ಪತ್ತೆ ಹಚ್ಚಲಾಗಿದೆ. ಅದರಲ್ಲಿ ಸುಮಾರು 4,000 ರೇರ್ ಡಿಸೀಸಸ್

0: ಇಲ್ಲಿ ಯಾಕೆ ಟೆಸ್ಟ್ ಅಗತ್ಯ, ಯಾರಿಗೆ ಮಾಡಬೇಕು, ರಿಸಲ್ಟ್ಸ್ ಬಂದ ಮೇಲೆ ಫ್ಯಾಮಿಲಿ ಮೇಲೆ ಆಗುವ ಪರಿಣಾಮಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತೆ ಹಾಗೂ ಈ ವಿಚಾರಗಳ ಬಗ್ಗೆ ಚರ್ಚಿಸಲಾಗುತ್ತೆ. ಒಂದು ಪಕ್ಷ ಫ್ಯಾಮಿಲಿ ಟೆಸ್ಟಿಂಗ್ ಮಾಡಿಸಕ್ಕೆ ಒಪ್ಕೊಂಡ್ರೆ ಸುಮಾರು 2-5 ml ರಕ್ತವನ್ನ ತೆಗೆಯುತ್ತೇವೆ. ಕೆಲವು ಸಲ ರೋಗಿ ಒಬ್ಬರಿಗೆ ಟೆಸ್ಟ್ ಮಾಡ್ತೀವಿ, ಕೆಲವು ಸಲ ಇಡೀ ಪರಿವಾರದವರಿಗೆ ಟೆಸ್ಟ್ ಮಾಡ್ತೀವಿ. ಜೆನೆಟಿಕ್ ಟೆಸ್ಟ್ ಒಂಥರದ ಅಡ್ವಾನ್ಸ್ ಲ್ಯಾಬೊರೇಟರಿ ಟೆಸ್ಟ್. 3-4 ವಾರಗಳಾಗುತ್ತೆ ರಿಸಲ್ಟ್ಸ್ ಬರಕ್ಕೆ. ಸಾಮಾನ್ಯವಾಗಿ 40-50% ಅಥವಾ ಶತಮಾನ ಭಾಗ ಪಾಸಿಟಿವ್ ರಿಸಲ್ಟ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಇನ್ನು ಉಳಿದ 40-50% ಚಾನ್ಸ್ ನೆಗೆಟಿವ್ ಬರುವಂತದ್ದು. ಸೊ ಟೆಸ್ಟ್ ರಿಸಲ್ಟ್ಸ್ ಬಂದ ಮೇಲೆ ಪೋಸ್ಟ್ ಟೆಸ್ಟ್ ಕೌನ್ಸಿಲಿಂಗ್ ಅಂತ ಮಾಡ್ತೀವಿ. ರೋಗದ ಮೂಲ ಕಾರಣ, ಸರಿಯಾದ ಚಿಕಿತ್ಸೆ ಹಾಗೂ ಭವಿಷ್ಯದಲ್ಲಿ ಯಾರ್ಯಾರಿಗೆ ಟೆಸ್ಟ್ ಮಾಡಬೇಕು, ಹೇಗೆ ಅದನ್ನು ತಡೆಗಟ್ಟಬಹುದು ಅಂತ ಚರ್ಚಿಸಲಾಗುತ್ತೆ.
1: ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ, ನಂತರ ಮೆದುಳಿನ ಕಾಯಿಲೆಗಳ ತಳಿಶಾಸ್ತ್ರ ಪರೀಕ್ಷೆ ಬಗ್ಗೆ ಚರ್ಚೆಯನ್ನು ಮುಂದುವರೆಸೋಣ.
2: ಬೆಂಗಳೂರಿನ ನಿಮ್ಹಾನ್ಸ್ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕ್ಷೇತ್ರದಲ್ಲಿ ಹೆಸರುವಾಸಿ. ಶ್ರೇಷ್ಠ ಮಟ್ಟದ ಔಷಧೋಪಚಾರ, ಸಂಶೋಧನೆ ಮತ್ತು ತರಬೇತಿ ಇವೇ ನಿಮ್ಹಾನ್ಸ್ನ ಪ್ರಮುಖ ಧ್ಯೇಯಗಳು. ದೇಶದ ವಿವಿಧ ಭಾಗಗಳಿಂದ ಬರುವ ಲಕ್ಷಾಂತರ ಜನರಿಗೆ ಚಿಕಿತ್ಸೆ ನೀಡುವ ನಿಮ್ಹಾನ್ಸ್ಗೆ ರಾಷ್ಟೀಯ ಪ್ರಾಮುಖ್ಯತಾ ಸಂಸ್ಥೆ ಎಂಬ ಗೌರವ. ಚಿಕಿತ್ಸೆ ಮತ್ತು ವೈದ್ಯಕೀಯ ಸೇವೆಗಳ ಜೊತೆಯಲ್ಲಿ ನರರೋಗ ಮತ್ತು ಮನೋವೈದ್ಯಕೀಯ ಪುನರ್ವಸತಿ ಸೇವೆಗಳು, ಸಮುದಾಯ ಮಟ್ಟದ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸುವುದು ಹಾಗೂ ಜನಜಾಗೃತಿ ಮೂಡಿಸುವ ಕೆಲಸಗಳಲ್ಲಿ ಸಕ್ರಿಯವಾಗಿದೆ ನಿಮ್ಹಾನ್ಸ್. ಈ ನಿಟ್ಟಿನಲ್ಲಿ ಆಕಾಶವಾಣಿಯ ಶ್ರೋತೃಗಳಿಗೆ ನರಮಂಡಲ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡುವುದೇ ಡಾ ರಾಮಚಂದ್ರ ಎನ್ ಮೂರ್ತಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ ನಿಮ್ಹಾನ್ಸ್ನ ಸಹಯೋಗದೊಂದಿಗೆ ಮೂಡಿಬರುತ್ತಿರುವ ಈ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಮೂಲ ಉದ್ದೇಶ.
1: ವಿರಾಮದ ನಂತರ ಮನೋವಿಹಾರಣೆಯ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕೆ ಮುಂಚೆ ಮೆದುಳಿನ ಕಾಯಿಲೆಗಳ ತಳಿಶಾಸ್ತ್ರ ಪರೀಕ್ಷೆ ಬಗ್ಗೆ ನಿಮ್ಹಾನ್ಸ್ ತಜ್ಞರಾದ ಡಾಕ್ಟರ್ ಗೌತಮ್ ಅವರ ಹತ್ರ ಮಾತಾಡ್ತಾ ಇದ್ವಿ. ಈಗ ಈ ಚರ್ಚೆನ ಮುಂದುವರಿಸೋಣ. ವೈದ್ಯರು ರೋಗಿಗಳಿಗೆ ಜೆನೆಟಿಕ್ ಪರೀಕ್ಷೆ ಅನ್ನೋದನ್ನ ಯಾವಾಗ ಶಿಫಾರಸು ಮಾಡ್ತಾರೆ, ಅಂದ್ರೆ ಯಾವುದಾದ್ರೂ ರೋಗದ ಚಿಹ್ನೆಗಳು, ಲಕ್ಷಣಗಳು ಅಥವಾ ಕುಟುಂಬದ ಹಿಸ್ಟ್ರಿ, ಇತಿಹಾಸ ಇದ್ರೆ ಈ ತರ ಮಾಡ್ತಾರಾ, ಹೇಗೆ ದಯವಿಟ್ಟು ತಿಳಿಸಿ.
0: ಮುಖ್ಯವಾಗಿ ಒಂದು ಪರಿವಾರದಲ್ಲಿ ಅನೇಕ ಸದಸ್ಯರಿಗೆ ಒಂದೇ ತರಹದ ಕಾಯಿಲೆ ಲಕ್ಷಣಗಳು ಕಂಡು ಬಂದ್ರೆ ಹಾಗೂ ಆ ಲಕ್ಷಣಗಳಿಗೆ ಇನ್ಫೆಕ್ಷನ್ ಅಥವಾ ಪೌಷ್ಟಿಕ ಅಂಶದ ಕೊರತೆ, ಎನ್ವೈರನ್ಮೆಂಟಲ್ ಟಾಕ್ಸಿನ್ಸ್ ಅದು ಕಾರಣವಾಗದಿದ್ದಲ್ಲಿ ಜೆನೆಟಿಕ್ ಡಿಸಾರ್ಡರ್ ಇರಬಹುದು ಅಂತ ಆಲೋಚಿಸುತ್ತೇವೆ. ಅಥವಾ ಅಸಾಮಾನ್ಯ ಲಕ್ಷಣಗಳು ಕಂಡು ಬಂದಲ್ಲಿ ಜೆನೆಟಿಕ್ ಸಿಂಡ್ರೋಮ್ಸ್ ಇರಬಹುದು ಅಂತ ಕೂಡ ಊಹಿಸುತ್ತೇವೆ. ಅಥವಾ ಸಾಮಾನ್ಯವಾಗಿ ವೃದ್ಧಾಪ್ಯದಲ್ಲಿ ಬರುವಂತ ಕಾಯಿಲೆಗಳು ಯುವಕರಲ್ಲಿ ಬಂದ್ರೆ ಜೆನೆಟಿಕ್ ಡಿಸಾರ್ಡರ್ಸ್ ಇರಬಹುದು ಅಂತ ಆಲೋಚನೆ ಮಾಡ್ತೀವಿ. ಈ ತರ ಸಿಚುವೇಶನ್ಸ್ ಅಲ್ಲಿ ನಾವು ಸಾಮಾನ್ಯವಾಗಿ ಜೆನೆಟಿಕ್ ಟೆಸ್ಟ್ ಅನ್ನ ಆರ್ಡರ್ ಮಾಡ್ತೀವಿ.
1: ಈಗ ನೀವು ಆವಾಗಲೇ ಹೇಳಿದ್ರಿ ಜೆನೆಟಿಕ್ ಕೌನ್ಸಿಲಿಂಗ್ ಅಂತ ಅಂದ್ಬಿಟ್ಟು, ಅಂದ್ರೆ ಜೆನೆಟಿಕ್ ಸಮಾಲೋಚನೆ ಅಂತ. ಹಾಗಂದ್ರೆ ಏನು, ಮತ್ತೆ ಇದನ್ನ ಜೆನೆಟಿಕ್ ಪರೀಕ್ಷೆ ಮಾಡಕ್ಕೆ ಮುಂಚೆ ಮತ್ತೆ ನಂತರ ಯಾಕೆ ಮುಖ್ಯ ಆಗುತ್ತೆ?
0: ಜೆನೆಟಿಕ್ ಕೌನ್ಸಿಲಿಂಗ್ ಅಥವಾ ಸಮಾಲೋಚನೆ ಅಂದ್ರೆ ಜೆನೆಟಿಕ್ ಸ್ಪೆಷಲಿಸ್ಟ್ ಹಾಗೂ ರೋಗಿ ಅಥವಾ ಪರಿವಾರದೊಂದಿಗೆ ಆಗುವ ಸರಳ ಮಾತುಕತೆ. ಇದರಲ್ಲಿ ಮುಖ್ಯವಾಗಿ ರೋಗದ ಬಗ್ಗೆ ಸರಳವಾಗಿ ಮಾಹಿತಿನ ಕೊಡ್ತೀವಿ, ಜೆನೆಟಿಕ್ ಟೆಸ್ಟಿಂಗ್ ಮತ್ತು ರಿಸಲ್ಟ್ಸ್ ಬಗ್ಗೆ ಚರ್ಚಿಸ್ತೀವಿ, ಭವಿಷ್ಯದಲ್ಲಿ ಕುಟುಂಬದ ಮೇಲೆ ಬರುವ ಪರಿಣಾಮದ ಬಗ್ಗೆ ಹಾಗೂ ಅವರ ನಿರೀಕ್ಷೆ ಬಗ್ಗೆ ಮಾತಾಡ್ತೀವಿ.
1: ಈ ಜೆನೆಟಿಕ್ ಪರೀಕ್ಷೆ ಫಲಿತಾಂಶ ಅನ್ನೋದು ಆ ವ್ಯಕ್ತಿಯ ರೋಗದ ನಿರ್ಣಯ ಅಂದ್ರೆ ಡಯಾಗ್ನೋಸಿಸ್ ಮತ್ತು ಚಿಕಿತ್ಸೆ ಮತ್ತು ಭವಿಷ್ಯದಲ್ಲಿ ಅಪಾಯಗಳನ್ನ, ರಿಸ್ಕ್ ಅನ್ನ ಪತ್ತೆ ಹಚ್ಚಕ್ಕೆ ಹೇಗೆ ಸಹಾಯ ಮಾಡುತ್ತೆ?
0: ನಾವು ಒಂದು ಉದಾಹರಣೆ ತಗೊಳ್ಳೋಣ. ಒಂದು ಮಗುಗೆ ಬುದ್ಧಿಮಾಂದ್ಯತೆ ಇದೆ. ತಾಯಿ ತಾನು ಬಸರಿಯಾಗಿದ್ದಾಗ ಏನು ತಿನ್ನಬಾರದ ಆಹಾರವನ್ನು ತಿಂದಿದ್ದೇನೋ ಅಥವಾ ಮಗು ಮಂಚದಿಂದ ಕೆಳಗೆ ಬಿದ್ದಿದ್ದಕ್ಕೂ ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಳ್ತಾ ಇದೆ ಅಂತ ಊಹೆ ಮಾಡಿರ್ತಾಳೆ. ಇದು ಸಾಮಾನ್ಯವಾಗಿ ತಪ್ಪು ಕಲ್ಪನೆ ಆಗಿರುತ್ತೆ. ಏಕೆಂದ್ರೆ ನಾವು ಯಾವಾಗ ಜೆನೆಟಿಕ್ ಟೆಸ್ಟ್ ಮಾಡಿ ಇದು ಒಂದು ಜೆನೆಟಿಕ್ ಕಾಯಿಲೆ ಅಂತ ಪ್ರೂವ್ ಆಗತ್ತೆ ಆಗ ಈ ಕಲ್ಪನೆಗಳು ದೂರ ಆಗತ್ತೆ. ಒಬ್ಬರನ್ನ ಒಬ್ಬರು ದೋಷಿಸೋದು ನಿಲ್ಲತ್ತೆ ಮನೆಯಲ್ಲಿ. ಹಾಗೂ ಈ ಕಾರಣ ಗೊತ್ತಾದ ಮೇಲೆ ಇದಕ್ಕೆ ಪರಿಹಾರ ಅಥವಾ ಚಿಕಿತ್ಸೆ ಬಗ್ಗೆ ವೈದ್ಯರು ಹೇಳಿದಾಗ ಅವರಿಗೆ ಒಂದು ಹೋಪ್ ಸಹಿತ ಕಾಣಿಸ್ಕೊಳತ್ತೆ. ಭವಿಷ್ಯದಲ್ಲಿ ಇನ್ನೊಂದು ಮಗುಗೆ ಪ್ಲಾನ್ ಮಾಡಿದಾಗ ಅಥವಾ

0: ಪರಿವಾರದಲ್ಲಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದಾಗ ಅವರಿಗೂ ಮುಂಚಿತವಾಗಿ ಈ ಟೆಸ್ಟ್ ಮಾಡುವಂತ ಒಂದು ಚಾನ್ಸ್ ಅಂತ ಸಿಗತ್ತೆ.
1: ನಿಮ್ಮ ಪ್ರಕಾರ ಈ ಜೆನೆಟಿಕ್ ಪರೀಕ್ಷೆ ಬಗ್ಗೆ ಎಥಿಕಲ್ ಕನ್ಸರ್ನ್ಸ್, ನೈತಿಕ ಕಾಳಜಿಗಳು ಏನಿದೆ, ತಪ್ಪು ಕಲ್ಪನೆಗಳೇನಿದೆ ಮತ್ತು ಮಿತಿಗಳು ಏನಿದೆ ದಯವಿಟ್ಟು ತಿಳಿಸಿ.
0: ನಾನು ಫಸ್ಟ್ ಮಿತಿಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಜೆನೆಟಿಕ್ ಟೆಸ್ಟಿಂಗ್ ಅಲ್ಲಿ 100ಕ್ಕೂ 100% ಬಾರಿ ಕಾಯಿಲೆಗಳು ಪತ್ತೆಯಾಗುವುದಿಲ್ಲ. ವಿಜ್ಞಾನವು ಇನ್ನೂ ಕಂಡುಹಿಡಿಯದ ಜೆನೆಟಿಕ್ ಡಿಸಾರ್ಡರ್ಸ್ ಇರಬಹುದು. ಈಗ ಪ್ರತಿ ವರ್ಷ 50ಕ್ಕೂ ಹೆಚ್ಚು ಜೆನೆಟಿಕ್ ಕಾಯಿಲೆಗಳನ್ನ ಪತ್ತೆ ಮಾಡ್ತಾ ಇದ್ದಾರೆ. ಸೊ ನಾವು ಜೆನೆಟಿಕ್ ಟೆಸ್ಟ್ ಮಾಡಿದಾಗ ನಮಗೆ ಆ ಜೀನ್ ಜೆನೆಟಿಕ್ ಡಿಸಾರ್ಡರ್ಸ್ ಬಗ್ಗೆ ಆಗಲಿ ಜೀನ್ ಬಗ್ಗೆ ಆಗಲಿ ಹೆಚ್ಚು ಗೊತ್ತಿಲ್ಲದೆ ಇರಬಹುದು. ಅದು ಫ್ಯೂಚರ್ ಅಲ್ಲಿ ನಮಗೆ ಅದ್ರ ಬಗ್ಗೆ ಮಾಹಿತಿ ಸಿಗೋ ಚಾನ್ಸಸ್ ಇರುತ್ತೆ. ಹಲವಾರು ಬಾರಿ ನಾವು ಟೆಸ್ಟ್ ಮಾಡಿದಾಗ ವೇರಿಯಂಟ್ಸ್ ಆಫ್ ಅನ್ಸರ್ಟನ್ ಸಿಗ್ನಿಫಿಕೆನ್ಸ್ ಅಂತ ಕರಿತೀವಿ, ಅದು ಬರುತ್ತೆ. ಅದು ಕನ್ನಡದಲ್ಲಿ ಏನ್ ಹೇಳೋದಂದ್ರೆ ಅದು ಅನಿಶ್ಚಿತ ಫಲಿತಾಂಶ. ಈ ಸಂದರ್ಭಗಳಲ್ಲಿ ಕಾಯಿಲೆ ಇದೆಯೋ, ಕಾರಣ ಪತ್ತೆಯಾಗಿದೆಯೋ ಇಲ್ಲೋ ಇಲ್ಲವೋ ಅನ್ನೋದು ಖಚಿತವಾಗಲ್ಲ. ಅವಾಗ ನಮಗೆ ಪರಿವಾರದವರಿಗೆ ಸರಿಯಾದ ಉತ್ತರ ಕೊಡಕ್ ಬರಲ್ಲ. ಇದು ಕೆಲವು ಲಿಮಿಟೇಷನ್ಸ್. ಇನ್ನು ಎಥಿಕಲ್ ಕನ್ಸರ್ನ್ಸ್ ಅಂದ್ರೆ ಜೆನೆಟಿಕ್ ಟೆಸ್ಟ್ ರಿಸಲ್ಟ್ಸ್ ಅನ್ನೋದು ಬಹಳ ಕಾನ್ಫಿಡೆನ್ಶಿಯಲ್. ಒಪ್ಪಿಗೆ ಇಲ್ಲದೆ ಗಂಡನ ರಿಸಲ್ಟ್ ಹೆಂಡತಿಗೆ ಅಥವಾ ಹೆಂಡತಿಯ ರಿಸಲ್ಟ್ ಗಂಡನಿಗೆ ಅಥವಾ ಪರಿವಾರದ ಬೇರೆ ಯಾರು ಸದಸ್ಯರಿಗೆ ತಿಳಿಸಕ್ಕಾಗಲ್ಲ. ಒಪ್ಪಿಗೆ ಇಲ್ಲದೆ ತಿಳಿಸಿದಲ್ಲಿ ಕೋರ್ಟ್ ಕೇಸ್ ಆಗ್ಬಹುದು, ಡೈವೋರ್ಸ್ ಆಗ್ಬಹುದು. ಪರೀಕ್ಷೆ ಅಂದ್ರೆ ಎಲ್ಲದಕ್ಕೂ ಉತ್ತರ ಅನ್ನೋದು ಒಂದು ತಪ್ಪು ಕಲ್ಪನೆ. ಎಷ್ಟು ವರ್ಷ ನಾವು ಬದುಕ್ತೀವಿ, ಕ್ಯಾನ್ಸರ್ ಬರುತ್ತಾ, ಹಾರ್ಟ್ ಅಟ್ಯಾಕ್ ಬರುತ್ತಾ ಅನ್ನೋದು ಈ ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ ತಿಳಿದು ಬರಲ್ಲ. ಬೇರೆ ಪರೀಕ್ಷೆಗಳು ಮತ್ತು ವೈದ್ಯರ ಸಲಹೆಗಳು ಕೂಡ ಅಗತ್ಯ. ಹಲವಾರು ಕಂಪನಿಗಳು ಬಂದಿದ್ದಾವೆ, ಎಲ್ಲಾ ರೀತಿಯ ಕಾಯಿಲೆಗಳನ್ನು ಡಿಟೆಕ್ಟ್ ಮಾಡ್ತೀವಿ, ನಿಮ್ಮ ಆನ್ಸಿಸ್ಟ್ರಿ ಅಂದ್ರೆ ನಾವು ವಂಶಾವಳಿ ಅಂತ ಏನ್ ಹೇಳ್ತೀವಿ ಅದನ್ನ ಪತ್ತೆ ಹಚ್ತೀವಿ ಅಂತ ಹೇಳ್ತಾರೆ. ಈ ತರಹದ ಭರವಸೆಗಳಿಗೆ ಬಲಿಯಾಗಬಾರದು.
1: ಇಲ್ಲಿಗೆ ಈ ಸಂಚಿಕೆ ಮುಗಿಸುವಂತ ಸಮಯ ಆಗ್ತಿದೆ. ಡಾಕ್ಟರ್ ಗೌತಮ್ ಅವರೇ, ಎಲ್ಲ ಕೇಳುಗರಿಗೆ ಮೆದುಳಿನ ಕಾಯಿಲೆಗಳ ತಳಿಶಾಸ್ತ್ರ ಪರೀಕ್ಷೆ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದ್ದೀರಾ, ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಆತ್ಮೀಯ ಶ್ರೋತೃಗಳೇ, ಇದರೊಂದಿಗೆ ಸುಮಾರು 1.5 ವರ್ಷಗಳಿಂದ ಆಕಾಶವಾಣಿಯ ಈ ವಾಹಿನಿಯಲ್ಲಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನದ ಬಗ್ಗೆ ಪ್ರತಿ ಬುಧವಾರ ಬಿತ್ತರವಾಗುತ್ತಿದ್ದ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆ ಮುಕ್ತಾಯವಾಗುತ್ತಿದೆ. ಇದನ್ನು ಆಲಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.
2: ಇಲ್ಲಿಯವರೆಗೆ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಕೇಳಿದಿರಿ. ಸಹಯೋಗ ಡಾಕ್ಟರ್ ರಾಮಚಂದ್ರ ಎನ್ ಮೂರ್ತಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ ನಿಮ್ಹಾನ್ಸ್. ನೆರವು ಡಾಕ್ಟರ್ ಕೆಎಸ್ ಮೀನಾ ನಿಮ್ಹಾನ್ಸ್, ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗ ನಿಮ್ಹಾನ್ಸ್ ಹಾಗೂ ನಿವೇದಿತಾ ಬಿಎಸ್ ನಿಮ್ಹಾನ್ಸ್. ಸಂಗೀತ ಸಂಯೋಜನೆ ಕೆ ಕಲ್ಯಾಣ್. ಪರಿಕಲ್ಪನೆ, ನಿರೂಪಣೆ ಮತ್ತು ನಿರ್ಮಾಣ ಡಾಕ್ಟರ್ ಎಂಎಂ ಶ್ರೀನಿವಾಸ್ ಭರತ್ ನಿಮ್ಹಾನ್ಸ್. ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾದ ದೂರವಾಣಿ ಸಂಖ್ಯೆ 7899905524, 7899105524. ವಾಟ್ಸ್ಆಪ್ ಸಂದೇಶಗಳು ಮಾತ್ರ.
3: ಆಕಾಶವಾಣಿ ಎಫ್ಎಂ ರೇನ್ಬೋ.
4: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
5: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
4: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
5: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
6: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
7: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
6: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
8: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
9: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

ಕೇಳ್ತಾ ಇದ್ರ, ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಮನಬಿಲ್ಲು. ಸಮಯವಾಗಿದೆ 7:34 ಸೆಕೆಂಡ್ಗಳು. ಇನ್ನು ಮುಂದೆ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ 12 ವರ್ಷಗಳ ಪೂರೈಕೆ. ಇಂದು ನವದೆಹಲಿಯಲ್ಲಿ ಮೈತ್ರಿಕೂಟದ ನಾಯಕರ ಸಭೆ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆ. ಜಾಗತಿಕ ನಾಯಕರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ. ಇಂದಿನಿಂದ ಬಲ್ಗೇರಿಯಾ, ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಹಾಗೂ ಪುರುಷರ ತ್ರಿಕೋನ ಎ ಕ್ರಿಕೆಟ್ ಸರಣಿ ಆರಂಭಿಕ ಪಂದ್ಯದಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ಧ ಭಾರತ ಎ ತಂಡಕ್ಕೆ 8 ರನ್ಗಳ ಜಯ. ವಾರ್ತೆಗಳ ವಿವರ. ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸರ್ಕಾರವು 12 ವರ್ಷಗಳನ್ನು ಪೂರೈಸಿರುವುದನ್ನು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಿರುವುದನ್ನು ಆಚರಿಸಲು ಇಂದು ನವದೆಹಲಿಯಲ್ಲಿ ಸಭೆ ನಡೆಯಲಿದೆ. ಪ್ರಧಾನಿ ಮೋದಿ ಸೇರಿದಂತೆ ಬಿಜೆಪಿಯ ಉನ್ನತ ನಾಯಕತ್ವದ ಹೊರತಾಗಿ ಮೈತ್ರಿಕೂಟದ ಎಲ್ಲಾ ಘಟಕ ಸದಸ್ಯರು ಸಭೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಎನ್ಡಿಎ ಸಭೆಯಲ್ಲಿ ಎಲ್ಲಾ ಮೈತ್ರಿಕೂಟದ ಘಟಕಗಳ ನಾಯಕರು ಮತ್ತು 22 ಎನ್ಡಿಎ ಆಡಳಿತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ವಿವಿಧ ರಾಷ್ಟ್ರೀಯ ಅಭಿವೃದ್ಧಿ ಕಾರ್ಯಕ್ರಮಗಳು, ಮೂಲಸೌಕರ್ಯ ಕಾರ್ಯಕ್ರಮಗಳು ಮತ್ತು 2047ರ ವೇಳೆಗೆ ರಾಷ್ಟ್ರವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಪರಿವರ್ತಿಸುವ ನರೇಂದ್ರ ಮೋದಿ ಸರ್ಕಾರದ ದೃಷ್ಟಿಕೋನವನ್ನು ಪರಿಶೀಲಿಸುವತ್ತ ಸಭೆ ಗಮನಹರಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆಯಲ್ಲಿ ಅವರಿಗೆ ವಿಶ್ವ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಪರಿವರ್ತನಾತ್ಮಕ ಆಡಳಿತ, ಜಾಗತಿಕ ದಕ್ಷಿಣಕ್ಕಾಗಿ ಅವರ ಪ್ರತಿಪಾದನೆ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಮತ್ತು ಆರ್ಥಿಕವಾಗಿ ಕ್ರಿಯಾತ್ಮಕ ಭಾರತದ ದೃಷ್ಟಿಕೋನಕ್ಕೆ ಜಗತ್ತಿನಾದ್ಯಂತ ವಿಶ್ವ ನಾಯಕರು ಗೌರವ ಸಲ್ಲಿಸಿದ್ದಾರೆ. ಶ್ರೀಲಂಕಾದ ಅಧ್ಯಕ್ಷರಾದ ಅನುರಾ ಕುಮಾರ ದಿಸಾನಾಯಕ ಅವರು ಜೂನ್ 8, 2026ರಂದು ಪ್ರಧಾನಿಯವರನ್ನು ಉದ್ದೇಶಿಸಿ ಬರೆದ ಪತ್ರದಲ್ಲಿ, ಈ ಮೈಲುಗಲ್ಲು ನಿಮ್ಮ ಅಧಿಕಾರದ ವರ್ಷಗಳಿಗೆ ಮಾತ್ರವಲ್ಲ, ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಜನರು ನಿಮ್ಮ ನಾಯಕತ್ವದಲ್ಲಿ ಇಟ್ಟಿರುವ ನಂಬಿಕೆ ಮತ್ತು ವಿಶ್ವಾಸಕ್ಕೂ ಸಾಕ್ಷಿಯಾಗಿದೆ. ಪ್ರಧಾನಿ ಮೋದಿಯವರ ದೃಷ್ಟಿಕೋನವು ಶ್ರೀಲಂಕಾ ಸೇರಿದಂತೆ ಭಾರತದ ಗಡಿಗಳನ್ನು ಮೀರಿ ಅನೇಕರಿಗೆ ಸ್ಫೂರ್ತಿ ನೀಡಿದೆ ಎಂದು ಅವರು ಹೇಳಿದ್ದಾರೆ. ಪಪುವಾ ನ್ಯೂಗಿನಿಯಾದ ಪ್ರಧಾನಿ ಜೇಮ್ಸ್ ಮರಾಪೆ ಅವರು ತಮ್ಮ ವೈಯಕ್ತಿಕ ವಿಡಿಯೋ ಸಂದೇಶದಲ್ಲಿ ಪ್ರಧಾನಿ ಮೋದಿ ಅವರನ್ನು ಮಾದರಿ ಮತ್ತು ನಾಯಕತ್ವದ ಉದಾಹರಣೆ ಎಂದು ಬಣ್ಣಿಸಿದ್ದಾರೆ. ಇಂದು 200 ಮಿಲಿಯನ್ಗಿಂತಲೂ ಹೆಚ್ಚು ಜನರನ್ನು ಬಡತನದಿಂದ ಉತ್ತಮ ಜೀವನಕ್ಕೆ ತರುವಲ್ಲಿ ಅದ್ಭುತ ಸಾಧನೆ ಎಂದು ಅವರು ಬಣ್ಣಿಸಿದ್ದಾರೆ. ಪಪುವಾ ನ್ಯೂಗಿನಿಯಾದ ಆತ್ಮೀಯ ಸ್ನೇಹ

0: ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಬಯಕೆಯನ್ನು ಪ್ರಧಾನಿ ಮರಾಪೆ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋದ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೆಸರ್ ಅವರು ಪ್ರಧಾನಿ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ಜಾಗತಿಕ ವಿಷಯಗಳಲ್ಲಿ ಪ್ರಮುಖ ಧ್ವನಿಯಾಗಿ ವಿಕಸನಗೊಂಡಿದೆ ಎಂದು ಹೇಳಿದ್ದಾರೆ. ಅವರು ಆರಂಭದಿಂದ 1.4 ಶತಕೋಟಿ ಜನರ ರಾಷ್ಟ್ರವನ್ನು 3 ಅವಧಿಗಳಲ್ಲಿ ಮುನ್ನಡೆಸುವ ಪ್ರಧಾನಿ ಮೋದಿಯವರ ಪ್ರಯಾಣವನ್ನು ಬಣ್ಣಿಸಿದ್ದಾರೆ. ವಿದೇಶಾಂಗ ನೀತಿ, ಆರ್ಥಿಕ ಬೆಳವಣಿಗೆ, ಮೂಲಸೌಕರ್ಯ ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯಲ್ಲಿ ಭಾರತದ ಮಹತ್ವದ ಸಾಧನೆಗಳನ್ನು ಪ್ರಸ್ತಾಪಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ರಾಜ್ಯದ ಚಹಾ ತೋಟದ ಕಾರ್ಮಿಕರಿಗಾಗಿ ಪ್ರಧಾನಮಂತ್ರಿ ಚಾಯ್ ಶ್ರಮಿಕ್ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಮಿತ್ ಕುಮಾರ್ ಕೋಲ್ಕತ್ತಾದಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಇಂದಿನಿಂದ ಬಲ್ಗೇರಿಯಾ ಮತ್ತು ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ. ಬಲ್ಗೇರಿಯಾ ಭೇಟಿಯ ಸಮಯದಲ್ಲಿ ಡಾಕ್ಟರ್ ಜೈಶಂಕರ್ ಅವರು ಬಲ್ಗೇರಿಯಾದ ಉನ್ನತ ನಾಯಕರು ಸೇರಿದಂತೆ ಅಲ್ಲಿನ ವಿದೇಶಾಂಗ ಸಚಿವರನ್ನು ಭೇಟಿಯಾಗಿ ಚರ್ಚೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಫಿನ್ಲ್ಯಾಂಡ್ ಭೇಟಿಯ ಸಂದರ್ಭದಲ್ಲಿ ಡಾಕ್ಟರ್ ಜೈಶಂಕರ್ ಅವರು 14ನೇ ಆವೃತ್ತಿಯ ಕಲ್ತರಂತ ಮಾತುಕತೆಯಲ್ಲಿ ಭಾಗವಹಿಸಲಿದ್ದಾರೆ. ಪರಿವರ್ತನೆಯಲ್ಲಿ ಒಂದು ಜಗತ್ತು, ಜಾಗತಿಕ, ಪ್ರಾದೇಶಿಕ ಮತ್ತು ಸ್ಥಳೀಯ ದೃಷ್ಟಿಕೋನಗಳು ಎಂಬುದು ಈ ಆವೃತ್ತಿಯ ವಿಷಯವಾಗಿದೆ. ಇದೇ ವೇಳೆ ಅವರು ಫಿನ್ಲ್ಯಾಂಡ್ನ ಉನ್ನತ ನಾಯಕರು ಸೇರಿದಂತೆ ಅಲ್ಲಿನ ವಿದೇಶಾಂಗ ಸಚಿವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ಮಾಹಿತಿ ನೀಡಿದೆ. ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ನಿರ್ವಹಣಾ ಪದ್ಧತಿಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ತಂತ್ರಜ್ಞಾನ ಚಾಲಿತ ಉಪಕ್ರಮಗಳ ಸರಣಿಯನ್ನು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI ಪರಿಚಯಿಸಿದೆ. ಈ ಕ್ರಮದ ಭಾಗವಾಗಿ ನಗರ ಮತ್ತು ಅಂತರ್ನಿರ್ಮಿತ ಪ್ರದೇಶಗಳಲ್ಲಿ ಒಳಚರಂಡಿ ವ್ಯವಸ್ಥೆಗಳ ಯಾಂತ್ರೀಕೃತ ನಿರ್ವಹಣೆ ಮತ್ತು ಸ್ವಯಂಚಾಲಿತ ಗುಂಡಿ ತುಂಬುವಿಕೆ ಮತ್ತು ಯಾಂತ್ರೀಕೃತ ರಸ್ತೆ ಸ್ವಚ್ಛಗೊಳಿಸುವ ಯಂತ್ರಗಳು ಸೇರಿದಂತೆ ಸುಧಾರಿತ ಯಾಂತ್ರೀಕೃತ ರಸ್ತೆ ನಿರ್ವಹಣಾ ಉಪಕರಣಗಳ ನಿಯೋಜನೆಗಾಗಿ NHAI ಸಮಗ್ರ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದು, ತಡೆಗಟ್ಟುವ ನಿರ್ವಹಣಾ ಪದ್ಧತಿಗಳು ಮತ್ತು ಒಪ್ಪಂದದ ಬಾಧ್ಯತೆಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವ ಮೂಲಕ ರಾಷ್ಟ್ರೀಯ ಹೆದ್ದಾರಿ ನಿರ್ವಹಣೆಯ ದಕ್ಷತೆ ಮತ್ತು ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಈ ಉಪಕ್ರಮಗಳು ಹೊಂದಿವೆ ಎಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ತಿಳಿಸಿದೆ. ಮುಂಬರುವ ಮಳೆಗಾಲಕ್ಕಾಗಿ ಮತ್ತು ಒಳಚರಂಡಿ ನಿರ್ವಹಣೆಯ ದಕ್ಷತೆ, ಗುಣಮಟ್ಟ ಮತ್ತು ಪರಿಣಾಮಕಾರಿತ್ವವನ್ನು ಸುಧಾರಿಸಲು ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳ ನಗರ ಮತ್ತು ಅಂತರ್ನಿರ್ಮಿತ ಪ್ರದೇಶಗಳಲ್ಲಿ ಲೈನ್ಡ್ ಡ್ರೈನ್ಗಳ ಯಾಂತ್ರೀಕೃತ ಶುಚಿಗೊಳಿಸುವಿಕೆಯನ್ನು NHAI ಕಡ್ಡಾಯಗೊಳಿಸಿದೆ ಎಂದು ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ ಶನಿವಾರದಿಂದ ಫ್ರಾನ್ಸ್ ಮತ್ತು ಸ್ಲೋವಾಕಿಯಾ ದೇಶಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ಮೊದಲ ಹಂತದಲ್ಲಿ ಪ್ರಧಾನಮಂತ್ರಿ ಭಾನುವಾರ ನೀಸ್ ನಗರಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ವರ್ಷದ ಆರಂಭದಲ್ಲಿ ವಿಶೇಷ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಏರಿಸಲಾದ ಭಾರತ ಫ್ರಾನ್ಸ್ ದ್ವಿಪಕ್ಷೀಯ ಬಾಂಧವ್ಯದ ಸಂಪೂರ್ಣ ಆಯಾಮಗಳನ್ನು ಉಭಯ ನಾಯಕರು ಪರಾಮರ್ಶಿಸಲಿದ್ದಾರೆ. ನೀಸ್ ನಗರದಲ್ಲಿ ಉಭಯ ನಾಯಕರು ಜಂಟಿಯಾಗಿ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮವು ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳ ಉನ್ನತ ನಾವೀನ್ಯತೆ, ಸ್ಟಾರ್ಟ್ಅಪ್ಗಳು ಹಾಗೂ ಸಾಹಸೋದ್ಯಮ ಬಂಡವಾಳ ನಿಧಿಗಳನ್ನು ಒಂದೆಡೆ ಸೇರಿಸಲಿದೆ. ಭಾರತ ಫ್ರಾನ್ಸ್ ನಾವೀನ್ಯತೆ ವರ್ಷದ ಸಂದರ್ಭದಲ್ಲಿ ಆಯೋಜಿಸಲಾಗುತ್ತಿರುವ ಈ ಪ್ರಮುಖ ಕಾರ್ಯಕ್ರಮವು ಉಭಯ ದೇಶಗಳ ನಡುವೆ ಇರುವ ನಾವೀನ್ಯತೆ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಒಮನ್ ಕರಾವಳಿಯಲ್ಲಿ ಅಮೆರಿಕ ಸೈನ್ಯದ ಅಪಾಚೆ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸಿದ್ದಕ್ಕೆ ಪ್ರತಿಕ್ರಿಯೆಯಾಗಿ ಅಮೆರಿಕ ಸೇನೆ ಇರಾನ್ ವಿರುದ್ಧ ದಾಳಿ ನಡೆಸಿದೆ. ಡ್ರೋನ್ ಮೂಲಕ ಇರಾನ್ನ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸಲಾಗಿದ್ದು ಇಬ್ಬರು ಪೈಲಟ್ಗಳನ್ನು ರಕ್ಷಿಸಲಾಗಿದೆ ಎಂದು ಅಮೆರಿಕ ಅಧಿಕಾರಿಗಳು ತಿಳಿಸಿದ್ದಾರೆ. ಅಮೆರಿಕ ದಾಳಿಯ ನಂತರ ಇರಾನಿನ ನಗರಗಳಾದ ಸಿರಿಕ್, ಮಿನಾಬ್, ಬಂದರ್, ಅಬ್ಬಾಸ್ ಮತ್ತು ಹಾರ್ಮುಜ್ ಜಲಸಂಧಿಯ ಗಡಿಯಲ್ಲಿರುವ ಕೆಶ್ಮ್ ದ್ವೀಪದಲ್ಲಿ ಸ್ಫೋಟಗಳು ಕೇಳಿಬಂದಿವೆ. ಇರಾನ್ ಅಮೆರಿಕ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸಿದ್ದಕ್ಕೆ ಅಮೆರಿಕ ಪ್ರತಿಕ್ರಿಯೆ ತುಂಬಾ ಪ್ರಬಲವಾಗಿದೆ ಎಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ಧದ ಮುಂಬರುವ T20 ಅಂತಾರಾಷ್ಟ್ರೀಯ ಸರಣಿಗೆ ಭಾರತ ತಂಡದಿಂದ ವೇಗದ ಬೌಲರ್ ಮೊಹಮ್ಮದ್ ಸಿರಾಜ್ ಅವರನ್ನು ಕೈಬಿಡಲಾಗಿದೆ. ಆಯ್ಕೆ ಸಮಿತಿಯು ಪ್ರಸಿದ್ಧ ಕೃಷ್ಣ ಅವರನ್ನು ಅವರ ಬದಲಿಯಾಗಿ ಹೆಸರಿಸಿದೆ. ತಂಡದ ಆಡಳಿತ ಮತ್ತು ವೈದ್ಯಕೀಯ ಸಿಬ್ಬಂದಿ ನಡುವಿನ ಸಮಾಲೋಚನೆಯ ನಂತರ ಸಿರಾಜ್ ಅವರಿಗೆ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಸೂಚಿಸಲಾಗಿದೆ ಎಂದು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ತಿಳಿಸಿದೆ. ಶ್ರೀಲಂಕಾದ ರಂಗಿರಿ ದಂಬುಲಾ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ

ಪುರುಷರ ಕ್ರಿಕೆಟ್ನ ತ್ರಿಕೋನ ಎ ಸರಣಿಯ ಆರಂಭಿಕ ಪಂದ್ಯದಲ್ಲಿ ಭಾರತ ಎ ತಂಡವು ಶ್ರೀಲಂಕಾ ಎ ತಂಡವನ್ನು 8 ರನ್ಗಳಿಂದ ಸೋಲಿಸಿತು. ಭಾರತ ಎ ತಂಡವು ಇದೇ 11ರಂದು ನಡೆಯುವ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ಎ ತಂಡವನ್ನು ಎದುರಿಸಲಿದೆ. ಎಲ್ಲ ಪಂದ್ಯಗಳು ದಂಬುಲಾದಲ್ಲಿ ನಡೆಯಲಿವೆ. ಸಿಡ್ನಿಯಲ್ಲಿ ನಡೆದ ಆಸ್ಟ್ರೇಲಿಯನ್ ಬ್ಯಾಡ್ಮಿಂಟನ್ ಓಪನ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಪುರುಷರ ಡಬಲ್ಸ್ನ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಭಾರತೀಯ ಜೋಡಿ ಆರಂಭಿಕ ಸುತ್ತಿನ ಪಂದ್ಯದಲ್ಲಿ ಅಮೆರಿಕದ ಜೋಡಿಯಾದ ಅರ್ಡೆನಾ ಕ್ವಾನ್ಲಿ ಮತ್ತು ಸ್ಟ್ಯಾನ್ಲಿ ಕ್ಸಿಂಗ್ ಅವರನ್ನು 21-13, 21-13 ಸೆಟ್ಗಳಿಂದ ಸೋಲಿಸಿತು. ಆದಾಗ್ಯೂ ಟೂರ್ನಮೆಂಟಲ್ಲಿ ಭಾರತದ ಮತ್ತೊಂದು ಪುರುಷರ ಡಬಲ್ಸ್ ಜೋಡಿ ಅಚ್ಯುತಾದಿತ್ಯ ರಾವ್ ದೊಡ್ಡವರಪು ಮತ್ತು ಅರ್ಜುನ್ ರೆಡ್ಡಿ ಪೋಚನಾ ಅವರು ಆರಂಭಿಕ ಸುತ್ತಿನಲ್ಲಿ ಸ್ಥಳೀಯ ಜೋಡಿಯಾದ ಕಾಂಕಿ ಇಗಾವ ಮತ್ತು ಒಇಎ ಹೆರ್ನ್ ವಿರುದ್ಧ 15-21, 15-21 ನೇರ ಸೆಟ್ಗಳಿಂದ ಸೋತ ನಂತರ ಆರಂಭಿಕ ಹಂತದಿಂದ ಹೊರಬಿದ್ದರು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ನಿನ್ನೆ ನವದೆಹಲಿಯಲ್ಲಿ ಡಿಜಿಟಲ್ ಬಂಧನ ಹಗರಣಗಳ ವಿರುದ್ಧ ಮಾನವ ಹಕ್ಕುಗಳನ್ನು ರಕ್ಷಿಸುವ ಕುರಿತು ಮುಕ್ತ ಸಭೆಯ ಚರ್ಚೆಯನ್ನು ಆಯೋಜಿಸಿತ್ತು. ಚರ್ಚೆಯ ಅಧ್ಯಕ್ಷತೆ ವಹಿಸಿದ ಎನ್ಎಚ್ಆರ್ಸಿ ಅಧ್ಯಕ್ಷ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯನ್ ಸೈಬರ್ ಶಕ್ತಗೊಂಡ ವಂಚನೆಗಳಿಂದ ಹೆಚ್ಚುತ್ತಿರುವ ಬೆದರಿಕೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಮತ್ತು ನಾಗರಿಕರ ಹಕ್ಕುಗಳು, ಘನತೆ ಮತ್ತು ಭದ್ರತೆಯ ಮೇಲೆ ಅವುಗಳ ಗಂಭೀರ ಪರಿಣಾಮವನ್ನು ಪ್ರಸ್ತಾಪಿಸಿದರು. ಕಳೆದ 6 ವರ್ಷಗಳಲ್ಲಿ ಭಾರತೀಯರು ಸೈಬರ್ ಶಕ್ತಗೊಂಡ ವಂಚನೆಗಳಿಂದ 52,900 ಕೋಟಿ ರೂಪಾಯಿಗಳಿಗೂ ಹೆಚ್ಚು ನಷ್ಟವನ್ನು ಅನುಭವಿಸಿದ್ದಾರೆ ಎಂದು ಅವರು ಹೇಳಿದರು. ಇದರಲ್ಲಿ ಸುಮಾರು 8% ನಷ್ಟಗಳು ಡಿಜಿಟಲ್ ಬಂಧನ ಹಗರಣಗಳಿಗೆ ಸಂಬಂಧಿಸಿವೆ. ಅಂತಹ ಅಪರಾಧಗಳನ್ನು ತಡೆಗಟ್ಟಲು ವಂಚನೆಗೆ ಒಳಗಾದವರಿಗೆ ವಸೂಲಾತಿ ಕಾರ್ಯವಿಧಾನಗಳನ್ನು ಸುಧಾರಿಸಲು ಮತ್ತು ಕಾನೂನು ಜಾರಿ ಪ್ರತಿಕ್ರಿಯೆಗಳನ್ನು ಬಲಪಡಿಸಲು ಪ್ರಾಯೋಗಿಕ ಕ್ರಮಗಳ ಅಗತ್ಯವನ್ನು ಅವರು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ 12 ವರ್ಷಗಳ ಪೂರೈಕೆ, ಇಂದು ನವದೆಹಲಿಯಲ್ಲಿ ಮೈತ್ರಿಕೂಟದ ನಾಯಕರ ಸಭೆ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆ, ಜಾಗತಿಕ ನಾಯಕರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ. ಇಂದಿನಿಂದ ಬಲ್ಗೇರಿಯಾ ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಹಾಗೂ ಪುರುಷರ ತ್ರಿಕೋನ ಎ ಕ್ರಿಕೆಟ್ ಸರಣಿ ಆರಂಭಿಕ ಪಂದ್ಯದಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ಧ ಭಾರತ ಎ ತಂಡಕ್ಕೆ 8 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

ಸಮಯ 7:45:49 ಕೇಳ್ತಾ ಇದ್ರ ಇದು FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದು ಭಾವಗೀತೆಗಳನ್ನು ಕೇಳುವಂತಹ ಹೊತ್ತು, ಭಾವಸ್ಪಂದನ ಕಾರ್ಯಕ್ರಮ. ಕೇಳುಗರೆಲ್ಲರಿಗೂ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕ. ಎರಡು ಸೊಗಸಾದ ಭಾವಗೀತೆಗಳು, ಬ್ಯೂಟಿಫುಲ್ ಭಾವಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾರೆ ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು.

ಸಮಯ 7:54:40 ಕೇಳಿದ್ರಿ. ಇಷ್ಟು ಬಾರಿ ಕೇಳಿದ್ರು ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸೋ ಹಾಡುಗಳು. ಕೃಷ್ಣನ ಮುದ್ದಾದ ಸೊಗಸಾದ ಗೀತೆ, ಅಮ್ಮ ನಾನು ದೇವರಾಣಿ ಬೆಣ್ಣೆ ಕತ್ತಲಮ್ಮ, ಸೀಮಾರಾಯ್ಕರ್ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿಬಂತು. ಕೇಳ್ತಾ ಇದ್ರಾ, ಇದು FM ರೈನ್ಬೋ 101.3 ಕನ್ನಡ ಕಾಮನಬೆಲ್ಲನ. ಭಾವಸ್ಪಂದನ ಭಾವಗೀತೆಗಳನ್ನು ಕೇಳುವಂತಹ ಹೊತ್ತು. ಮತ್ತೊಂದು ಸೊಗಸಾದ ಭಾವಗೀತೆ ಧ್ವನಿ ಆದ್ರಿ ಅವರ ಧ್ವನಿಯಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ ವೆಂಕಟ್ ಅವರು, ಹಾಗೆ ಸಂಗೀತ ಸಂಯೋಜನೆ ಇದೆ ಉಪಾಸನಾ ಮೋಹನ್.

ಸಮಯ 7:59:05. ಇದಾಗಿತ್ತು ಇಂದಿ ಈ ದಿನದ ಭಾವಗೀತೆಗಳು ಭಾವಸ್ಪಂದನ ಕಾರ್ಯಕ್ರಮ. ಭಾವಗೀತೆಗಳಲ್ಲೂ ನಿಮ್ಮೆಲ್ಲರಿಗೂ ಖುಷಿ ಕೊಟ್ಟಿದೆ ಅಂತ ಭಾವಿಸಿದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸಮಯ 7:59:20 ಇನ್ನು ಮುಂದೆ ಕೇಳಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: MSK ಪ್ರಮದಶ್ರೀ ಫಿಲ್ಮ್ಸ್ ಪೊಲೀಸ್ ಕಂಪ್ಲೈಂಟ್. ರಿಟರ್ನ್ ಆನ್ ಡೈರೆಕ್ಟೆಡ್ ಬೈ ಸಂಜೀವ್ ಮೆಗೋಟಿ. Worldwide releasing on June 12th.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಹಲೋ ಕರ್ನಾಟಕ, ಹಲೋ ಬೆಂಗಳೂರು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ಎಲ್ರಿಗೂ ವೆರಿ ವೆರಿ ಗುಡ್ ಮಾರ್ನಿಂಗ್, ಶುಭೋದಯ, ಶುಭ ಮುಂಜಾನೆ. ಸಮಯ ಆಗಿದೆ 8:32:46. ಎಲ್ಲರೂ ಸ್ಕೂಲು, ಆಫೀಸು ಅಂತ ಟ್ರಾವೆಲಿಂಗ್ನಲ್ಲಿ ಇರುವಂತಹ ಹೊತ್ತು. ಹೊಸ ಗೀತೆಗಳು, ದಿನ ವಿಶೇಷತೆಗಳು, ಸ್ವಲ್ಪನೇ ಮಾಹಿತಿ ಎಲ್ಲವೂ ಇರುತ್ತೆ ಇಂದಿನ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇದ್ರ, ಇದು ಹಲೋ ಕರ್ನಾಟಕ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ಆರ್ಜಿ ಪ್ರಿಯಾಂಕಾ. ಜೂನ್ 10 ಅಂದರೆ ಇಂದಿನ ದಿನವನ್ನು ನಾವು ವಿಶ್ವ ನೇತ್ರದಾನ ದಿನ, ವರ್ಲ್ಡ್ ಐ ಡೊನೇಷನ್ ಡೇ ಅಂತ ಹೇಳಿ ಆಚರಿಸಲಾಗುತ್ತೆ. ಇದ್ರ ಬಗ್ಗೆ ಮಾತಾಡ್ತಾ ಸಾಗೋಣ, ಹಾಗೆ ಸುಮಧುರ ಗೀತೆಗಳನ್ನು ಕೂಡ ಕೇಳ್ತಾ ಸಾಗೋಣ. 100% ಮನರಂಜನೆ ನಿಮ್ಮ FM ರೈನ್ಬೋನಲ್ಲಿ ಕೇಳ್ತಾರೆ. ಇದು FM ರೈನ್ಬೋ ಕನ್ನಡ ಕಮನಬಲ್ಲು. ಸೊಗಸಾದ ಗೀತೆ 777 ಚಾರ್ಲಿ ಚಿತ್ರದಿಂದ ಮೂಡಿ ಬರ್ತಾ ಇದೆ. ಅರ್ಣ ಶೆಟ್ಟಿಯವರ ಧ್ವನಿಯಲ್ಲಿ ಕೇಳ್ತಾ ಇರಿ. ಹಾಗೆ ಸಾಹಿತ್ಯವನ್ನು ನೀಡಿದ್ದಾರೆ ಕಿರಣ್ ಕಾವೇರಪ್ಪ. ಸಂಗೀತ ಸಂಯೋಜನೆ ಇದೆ ನೋಬಿನ್ ಪೌಲ್ ಅವರದು.

ಈ ಮಕ್ಕಳ ಹಾಗೂ ಪಟ್ನಾ ಬಂದ ಇದೆಯಲ್ಲ, ಅದು ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಮಾತಿನಲ್ಲಿ ವರ್ಣಿಸಕ್ಕಾಗ್ತಿರುವಂತಹ ಬಂದ ಅಂತಲೇ ಹೇಳ್ಬೋದು. ನೇತ್ರದಾನದ ಬಗ್ಗೆ ಹೇಳ್ತಾ ಇದ್ದೆ, ನೇತ್ರದಾನ ಮಹಾದಾನ ಅಂತ ಹೇಳ್ಬೋದು. ಜೀವನದಲ್ಲಿ ದೃಷ್ಟಿ ಅನ್ನೋದು ತುಂಬಾ ಮುಖ್ಯವಾದಂಥದ್ದು. ಅಂತಹ ದೃಷ್ಟಿದಾನ ಎಷ್ಟು ಶ್ರೇಷ್ಠ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಬೆಳಕಿನ ದಾನ ಅಂತ ಕೂಡ ಹೇಳ್ಬೋದು. ಕಣ್ಣಿನ ಪಾರದರ್ಶಕ ಭಾಗವಾದ ಕಾರ್ನಿಯಾವನ್ನು ಪಡೆದು ಅಂದರ ಬಾಳನ್ನು ದೃಷ್ಟಿಯನ್ನು ಕೊಡೋದು ಎಷ್ಟು ದೊಡ್ಡ ಕೆಲಸ ಅಂತ ಹೇಳಿದ್ರೆ ಖಂಡಿತ ತಪ್ಪೇ ಅಲ್ಲ. ನಮಗೆ ಸಂದೇಶಗಳು ಬಂದಿದೆ. ನೇತ್ರದಾನ ಮಹಾದಾನ, ಜೀವಿತಾವಧಿಯ ನಂತರ ತನ್ನ ಅಮೂಲ್ಯವಾದ ಕಣ್ಣುಗಳನ್ನು ದಾನ ಮಾಡುವುದು ಮನುಷ್ಯನಿಗೆ ಸಾಧ್ಯವಾಗುವ ಶ್ರೇಷ್ಠ ದಾನಗಳಲ್ಲಿ ಒಂದು. ನೇತ್ರದಾನದಿಂದ ಕಾರ್ನಿಯಲ್ ಕುರುಡುತನದಿಂದ ಬಳಲುತ್ತಿರುವ ಅಂದರ ಬಾಳು ಬೆಳಗಿ ಅವರಿಗೆ ದೃಷ್ಟಿಪ್ರಾಪ್ತಿಯಾಗುವ ಸುಂದರ ಪ್ರಪಂಚವನ್ನು ನೋಡಲು ಸಾಧ್ಯವಾಗುತ್ತೆ ಅಂತ ಹೇಳಿ ಅನಿಲ್ ಗ್ರಾಮ್ ಪುರೋಹಿತ್ ಅವರು ನಮಗೆ BTM ಲೇಔಟಿಂದ ಸಂದೇಶವನ್ನು ಕಳಿಸಿದರೆ ತುಂಬಾ ಧನ್ಯವಾದಗಳು. ಅತ್ಯಮೂಲ್ಯ ಸಂದೇಶವನ್ನು ಕಳಿಸಿದಿರಿ. ಹಾಗೆ ಮತ್ತೊಬ್ಬರು ಶಿವಮೊಗ್ಗ ಜಿಲ್ಲೆಯ ಮೂಡಲವಿಠಲಪುರದ ಪದ್ಮಶ್ರೀಧರ ಹಾಗೆ ಪನಗಾಟಿ ಅನಂತಕುಮಾರ್ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶ ಕಳಿಸಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನು ಮತ್ತೇನಾದರೂ ಅನಿಸಿಕೆ ಅಭಿಪ್ರಾಯಗಳು ನಿಮ್ಮಲ್ಲಿದ್ದರೆ ಖಂಡಿತ ನಮ್ಮೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಕೇಳ್ತಾ ಇದ್ದೀರಾ. ಇದು FM ರೈನ್ಬೋ 101.3 ಕನ್ನಡ ಕಮನಬಿಲು. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, ಮತ್ತೊಂದು ಸರಿ ಹೇಳ್ತೀನಿ. 9490901013 9480901013. ಖಂಡಿತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಸೊಗಸಾದ ಗೀತೆ ಗಾಳಿಪಟ 2 ಚಿತ್ರದಿಂದ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಸಂಯೋಜನೆ ಇದೆ ಅರ್ಜುನ್ ಜನ್ಯ ಅವರದ್ದು.

ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಮನಬೆಲ್ಲು. ಸಮಯವಾಗಿದೆ 8:44:34. ನೇತ್ರದಾನ ಮಹಾದಾನ ಅಂತ ಮಾತಾಡ್ತಾ ಇದ್ವಿ. ನೇತ್ರದಾನ ಯಾರೆಲ್ಲ ಮಾಡ್ಬೋದು ಅಂತ ಅಂದರೆ 1 ವರ್ಷದಿಂದ ಹಿಡಿದು ವಯೋವೃದ್ಧರವರೆಗೂ ನೇತ್ರದಾನವನ್ನು ಮಾಡ್ಬೋದು. ಹಾಗೆ ಕೆಲವರಿಗೆ ಡೌಟ್ ಇರುತ್ತೆ, ನಾವು ಕನ್ನಡಕ ಧರಿಸ್ತೀವಿ, ನಾವು ನೇತ್ರದಾನ ಮಾಡಬಹುದಾ ಅಂತ. ಖಂಡಿತವಾಗ್ಲೂ ಮಾಡಬಹುದು, ವೈದ್ಯರ ಸಲಹೆಯೊಂದಿಗೆ ಖಂಡಿತ ನೇತ್ರದಾನವನ್ನು ಮಾಡಬಹುದು ಅಂತ ಹೇಳ್ತಾ, ಹಾಗೆ ಒಬ್ಬರು ಕಣ್ಣನ್ನು ಅಂದರೆ ಒಬ್ಬ ವ್ಯಕ್ತಿ ಕಣ್ಣನ್ನು ದಾನ ಮಾಡಿದ್ರು ಅಂತ ಹೇಳಿದ್ರೆ ಅದು ಇಬ್ಬರು ವ್ಯಕ್ತಿಗಳಿಗೆ ಮತ್ತೊಂದು ದಾನವಾಗಿ ಸಿಗುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಖಂಡಿತ ನಮ್ಮೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಸಂದೇಶ ಬಂದಿದೆ ಯಾರ್ದು ಅಂತ ನೋಡೋದಾದರೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ನಮಗೆ ಇಷ್ಟ ಆಗಿದೆ ಅಂತ ಹೇಳಿ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡರು ಮಂಡ್ಯ ಜಿಲ್ಲೆಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಈ ಹಾಡಂತೂ ನಮಗೆ ತುಂಬ ಇಷ್ಟ ಅಂತ ಹೇಳಿ ನಾಗರತ್ನ ಅವರು ರಾಜಾಜಿನಗರಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಮ್ಮೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಕೇಳ್ತಾ ಇದ್ರ. ಇದು FM ರೈನ್ಬೋ 101.3 ಕನ್ನಡ ಕಾಮನವೆಲ್ಲು. ಮತ್ತೊಂದು ಸೊಗಸಾದ ಗೀತೆ Love 360 ಇಂದ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಿಟ್ ಶ್ರೀರಾಮ್ ಅವರು ಈ ಹಾಡಿಗೆ ಧ್ವನಿಯಾಗಿದ್ದಾರೆ, ಸಾಹಿತ್ಯವನ್ನು ನೀಡಿದ್ದಾರೆ ಶಶಾಂಕ್ ಅವರು, ಹಾಗೆ ಸಂಗೀತ ಸಂಯೋಜನೆ ಇದೆ ಅರ್ಜುನ್ ಜನ್ಯ ಅವರದ್ದು.

ಸಮಯ 8:53 ಸೆಕೆಂಡ್ಗಳು. ನೇತ್ರದಾನ, ಮಹಾದಾನ ಎಲ್ಲರದ್ದು ಒಂದೇ ಮಾತು, ಎಲ್ಲರ ದೃಷ್ಟಿಯಲ್ಲೂ ಒಂದೇ ಅಭಿಪ್ರಾಯ. ಸಾಕಷ್ಟು ಮಹನೀಯರು ನೇತ್ರದಾನವನ್ನು ಮಾಡಿ ಜಗತ್ತಿಗೆ ಮಾದರಿಯಾಗಿದ್ದಾರೆ. ಸಾವಿನ ನಂತರವೂ ಬದುಕುವ ದಾರಿ ಅಂತಲೇ ಹೇಳ್ಬೋದು. ಒಬ್ಬರ ಕಣ್ಣುಗಳು ಮತ್ತೊಬ್ಬರ ಕನಸುಗಳಿಗೆ ಬೆಳಕಾಗುತ್ತೆ ಅಂದರೆ ತಪ್ಪಾಗಲ್ಲ. ಮತ್ತೊಬ್ಬರ ಜೀವನದಲ್ಲಿ ಬೆಳಕು ತರುವಂತಹ ನೇತ್ರದಾನ, ಮಹಾದಾನ. ಮತ್ತೊಬ್ಬರು ಸಂದೇಶವನ್ನು ಕಳಿಸಿದರೆ ಶುಭೋದಯ ಅಂತ ಹೇಳಿ ಎಂಬಿ ರಾಜು ಅವರು ಹಗರಿಬೊಮ್ಮನಹಳ್ಳಿಯಿಂದ ನಮಗೆ ಸಂದೇಶವನ್ನು ಕಳಿಸಿದರೆ ನೇತ್ರದಾನ, ಮಹಾದಾನ. ಇವರದ್ದು ಕೂಡ ಅದೇ ಅಭಿಪ್ರಾಯ, ಕಣ್ಣಿಲ್ಲದ ಜೀವನವನ್ನು ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಇಂತಹ ಇದು ಬಾಳು ಅಲ್ವಾ, ಕಣ್ಣಿಲ್ಲದೆ ಹೇಗಿರೋದು? ಹೌದು, ನೀವು ಹೇಳ್ತಿರೋದು ನಿಜ. ಕಣ್ಣಿಲ್ಲದಿರೋ ಜೀವನವನ್ನು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರ ಬಾಳಿಗೆ ಬೆಳಕಾಗುವಂಥ ನೇತ್ರದಾನವನ್ನು ಮಾಡಬಹುದು ಅಂತ ಹೇಳ್ತಾ ಮತ್ತೊಬ್ಬರು ನಮಗೆ ಹಾಡುಗಳು ಇಷ್ಟ ಆಗ್ತಾ ಇದೆ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಎಲ್ಲರೂ ನಿಮ್ಮ ಹೆಸರಿನೊಂದಿಗೆ ಸಂದೇಶವನ್ನು ಕಳಿಸಿ, ಆಗ ನನಗೂ ಓದೋದಕ್ಕೂ ಬಹಳ ಸುಲಭ ಆಗುತ್ತೆ ಅಂತ ಹೇಳ್ತಾ ಕೇಳ್ತಾ ಇದ್ದೀರಾ. ಇದು FM ರೈನ್ಬೋ ಕನ್ನಡ ಕವನವೆಲ್ಲೂ ಕೇಳ್ತಾ ಇದ್ದೀರಾ. ಹಲೋ ಕರ್ನಾಟಕ ಕಾರ್ಯಕ್ರಮ ನೇತ್ರದಾನ ಮಹಾದಾನ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತಿಗೂ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಅರ್ಜಿ ಪ್ರಿಯಾಂಕಾ. ಮಾಹಿತಿಗಳು, ಹಾಡುಗಳು ನಿಮಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಪ್ರೋಗ್ರಾಮ್, ನಿಮ್ಮ ಫೇವ್ರೆಟ್ ಪ್ರೋಗ್ರಾಮ್ ಗೊತ್ತೇ ಇದೆಯಲ್ಲ, ಸಖತ್ ಸಾಂಗ್ಸ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಒಂದು ಸೊಗಸಾದ ಗೀತೆ ವಿ ನಾಗೇಂದ್ರ ಪ್ರಸಾದ್ ಅವರು ಸಾಹಿತ್ಯವನ್ನು ನೀಡಿರುವಂಥ ಗೀತೆ ಇದು. ಸಂಜಿತ್ ಹೆಗ್ಡೆಯವರು ಈ ಗೀತೆಗೆ ಧ್ವನಿಯಾಗಿದ್ದಾರೆ. ತ್ರಿವಿಕ್ರಮ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಸಂಗೀತ ಸಂಯೋಜನೆ ಇದೆ ಅರ್ಜುನ್ ಚೆನ್ಯಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
3: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
5: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಬಿ ಯೋರ್ಸ್.
1: ಸಮಯ ಆಗಿದೆ 9:44. ನಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಸಕಲ್ ಸಾಂಗ್ಸ್ ಶುರು ಮಾಡುವಂತಹ ಹೊತ್ತಾಗಿದೆ. ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳಬೇಕಾ, ಇವು ಏನ್ ಮಾಡ್ಲಿ ಅಂತ ಯೋಚನೆ ಮಾಡೋ ಅಗತ್ಯ ಅಲ್ಲ. ಖಂಡಿತ ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿ. ನಾನು ಪ್ರಸಾರ ಮಾಡೋದಕ್ಕೆ ನಿಮ್ಮ ಆಚೆ ಪ್ರಿಯಾಂಕಾ ರೆಡಿ ಆಗಿದ್ದೀನಿ, ಖಂಡಿತ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ತಡ ಯಾಕೆ, ನಿಮ್ಮ ಹೆಸರು ಊರಿನೊಂದಿಗೆ ನಿಮ್ಮ ನೆಚ್ಚಿನ ಗೀತೆಯನ್ನ ನಮಗೆ ಸಂದೇಶ ಕಳಿಸಿ ಅಂತ ಹೇಳ್ತಾ ನಮ್ಮ ವಾಟ್ಸಪ್ ಸಂಖ್ಯೆ 9480010013 9408090103 ಖಂಡಿತ ಸಂದೇಶ ಕಳಿಸಿ. ಹಾಗೆ ತಪ್ಪದೆ ಟ್ಯೂನ್ ಮಾಡಿ. ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಮರ್ಬಿಲ್ಲು. ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ. ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ತದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಮಂಜುಳಾ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ ಜಿ ಉದಯಶಂಕರ್ ಅವರು, ಹಾಗೆ ಸಂಗೀತ ಸಂಯೋಜನೆ ಇದೆ ವಿಜಯ್ ಆನಂದ್ ಅವರದ್ದು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 9:15:20 ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೈನ್ಬೋ ಕನ್ನಡ ಕಮನಬಿಲ್ಲು. ಯಾರೆಲ್ಲ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ ಸಾಕಷ್ಟು ಸಂದೇಶಗಳು ನಮ್ಮನ್ನು ಬಂದು ತಲುಪಿದೆ. ಸಿಂಧನೂರು ಸುರೇಶ್ ಅವರು ನಮಗೆ ಶುಭೋದಯ ಮೇಡಮ್, ನಮಗೆ ನಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೆ, ಖಂಡಿತ ಪ್ರಸಾರ ಮಾಡೋಣ. ಹಾಗೆ ನಮಸ್ತೆ ವಿಶ್ವ ಕಣ್ಣು ದೃಷ್ಟಿ ದಿನದ ಶುಭಾಶಯಗಳು ಅಂತ ಹೇಳಿ ನಮಗೊಂದು ಸಂದೇಶ ಬಂದಿದೆ. ಯಾರಿದು? ಮೂಡಲು ವಿಠಲೆ ಪರದ ಪದ್ಮಶ್ರೀಧರ್ ಹಾಗೆ ಪನ್ನಗಾಟಿ ಅನಂತಕುಮಾರ್ ಅವರು ತಮ್ಮ ನೆಚ್ಚಿನ ಗೀತೆಗಾಗಿ ಹಾಗೂ ಸಂದೇಶಗಳನ್ನು ಶುಭಾಶಯವನ್ನು ಕೋರಿ ಸಂದೇಶವನ್ನು ಕಳಿಸಿದ್ದಾರೆ ನಿಮಗೂ ಕೂಡ. ಹಾಗೆ ಮತ್ತಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ, ನಮಗೋಸ್ಕರ ಒಂದು ಸಖತ್ ಸಾಂಗ್ ಪ್ಲೇ ಮಾಡಿ ಅಂತ ಹೇಳಿ ಅದಿತಿ ಸಿಂಗ್ ಅವರು, ಅಂಜಲಿ, ಅವಿನಾಶ್ ಇವರೆಲ್ಲರೂ ಚಾಮರಾಜಪೇಟೆಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ವೆರಿ ವೆರಿ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳಿ ಅಥಣಿ ತಾಲೂಕಿಂದ ನಮಗೆ ಶ್ರೀಶೈಲ ಆದಿತ್ಯ ಶಿವಲೀಲಾ ತೇಲಿಯವರು ನಮ್ಮ ಮನೆಯವರಿಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸುಧಾ ಜಯಶ್ರೀ ಸುನೀಲ್ ಅವರು ರಾಜಾಜಿನಗರಿಂದ ತಮ್ಮ ನೆಚ್ಚಿನ ಗೀತಗಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತು ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡರು ಮಳವಳ್ಳಿ ಮಂಡ್ಯದಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಗಾಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಹಾಗೆ ನಮಸ್ತೆ ಶುಭೋದಯ ಕಾಮನಬಿಲ್ಲು ಅಂತ ಹೇಳಿ ಜಿಲ್ಲಾನಂದ್ ಅವರು ಟಿ ವಿ ಸರ್ಕಲಿಂದ ನಮಗೆ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಗಾಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಕಾರ್ಯಕ್ರಮ ಚೆನ್ನಾಗಿ ಮುಂದುವರ್ತಾ ಇದೆ, ಹಾಡುಗಳೆಲ್ಲ ನಮಗೆ ಇಷ್ಟ, ಹಾಗೆ ನಮ್ಮದೊಂದು ಇಷ್ಟದ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಅರುಣಾ ಮೈತ್ರಿಯವರು ಜೆ ಸಿ ನಗರಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿಯವರು ಕೂಡ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಿಂದ ಎಂ ಬಿ ರಾಜು ಅವರು ತಮ್ಮ ಫೇವ್ರೇಟ್ ಸಾಂಗನ್ನು ಪ್ರಸಾರ ಮಾಡಿ ಅಂತ ಹೇಳಿ ಮೆಸೇಜನ್ನು ಮಾಡಿದ್ದಾರೆ. ಹಾಗೆ ಸುಭಾನ್ ಹಂಕೋರಿ ಹಂಪಸಾಗರದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು, ಇವರು ತಮ್ಮ ಹೆಸರನ್ನು ಕಳಿಸಿಲ್ಲ, ಬರೀ ತಮ್ಮ ನೆಚ್ಚಿನ ಗೀತೆ ಇದು, ಇದನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ ನಿಮ್ಮ ಹೆಸರನ್ನ ಒಟ್ಟಿಗೆ ನಮಗೆ ಸಂದೇಶವನ್ನು ಕಳಿಸಿ, ಆಗ ನಮಗೆ ಓದೋದಕ್ಕೂ ಬಹಳ ಸುಲಭ ಆಗುತ್ತೆ ಅಂತ ಹೇಳ್ತಾ ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು, ಅನು ಅವರು ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ಅವರು ನಮಗೆ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಇನ್ನೂ ಸಾಕಷ್ಟು ಸಂದೇಶಗಳು ನಮ್ಮನ್ನು ಬಂದು ತಲುಪಿದೆ. ಖಂಡಿತ ನಿಮ್ಮ ಹಾಡುಗಳನ್ನು ಪ್ರಸಾರ ಮಾಡ್ತೀವಿ. ನಿಮ್ಮದೇ ನೆಚ್ಚಿನ ಕಾರ್ಯಕ್ರಮ ಅದು ಸಖತ್ ಸಾಂಗ್ಸ್ ಅಂತ ಹೇಳ್ತಾ ಮತ್ತೊಂದು ಸೊಗಸಾದ ಗೀತೆ ರಂಗನಾಯಕಿ ಚಿತ್ರದಿಂದ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಸಂಗಡಿಗರ ಧ್ವನಿಯಲ್ಲಿ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ ಎಂ ಎನ್ ವ್ಯಾಸರಾವ್ ಅವರು, ಹಾಗೆ ಸಂಗೀತ ಸಂಯೋಜನೆ ಇದೆ ಎಂ ರಂಗರಾವ್ ಅವರದು.

ಸಮಯ 9:27 ಹೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು. ಇವತ್ತು ನ್ಯಾಷನಲ್ ಹರ್ಬ್ಸ್ ಆ್ಯಂಡ್ ಸ್ಪೈಸಸ್ ಡೇ ಅಂತ ಕೂಡ ಆಚರಣೆ ಮಾಡ್ತಾರೆ. ನಮ್ಮ ಸಸ್ಯಗಳು, ಗಿಡಮೂಲಿಕೆಗಳಾಗಿರ್ಬೋದು, ಮಸಾಲ ಪದಾರ್ಥಗಳು, ಇವೆಲ್ಲವೂ ಎಷ್ಟು ಮಹತ್ವ ಇರುವಂಥದ್ದು ಅಂತ ನಿಮಗೆಲ್ಲ ತಿಳಿದೇ ಇದೆ. ಆರೋಗ್ಯ ಸಂರಕ್ಷಣೆ ಆಗಿರ್ಬೋದು, ಆಹಾರದಲ್ಲಿ ರುಚಿ ಪರಿಮಳ ಅಷ್ಟೇ ಇಲ್ಲದೆ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳು, ಪರಿಸರ ಸಂರಕ್ಷಣೆ, ಹೀಗೆ ಹತ್ತು ಹಲವಾರು ಉಪಯೋಗಗಳು ಇದರಿಂದ ಇದೆ. ಏನು ಹೇಳ್ತೀರಾ ಇದರ ಬಗ್ಗೆ, ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ನಮ್ಮ ವಾಟ್ಸಪ್ ಸಂಖ್ಯೆ 9480101013 9480901013. ನಿಮ್ಮ ಫೇವ್ರೆಟ್ ಸಾಂಗ್ ಖಂಡಿತ ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ಸಾಂಗ್ ನಿಮಗಾಗಿ ಮೂಡಿ ಬರ್ತಾ ಇದೆ. SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಗೀತೆ ನಿಮಗಾಗಿ ಕೇಳಿ. FM ರೈನ್ಬೋ ಕನ್ನಡ ಕಾಮನಬೆಲ್ಲು.

ಹೌದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 9:38 ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು. ನಿಮ್ಮ ನೆಚ್ಚಿನ ಗೀತೆಗಳೇ ಪ್ರಸಾರ ಆಗ್ತಾ ಇದೆ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಸಖತ್ ಸಾಂಗ್ಸು. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ವಿಶ್ವನೇತ್ರದ ದಾನ ದಿನದ ಶುಭಾಶಯಗಳು ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ವೆಂಕಟೇಶ್ ಅವರು, ಬೋಧನ ಹೊಸಹಳ್ಳಿಯಿಂದ. ಹಾಗೆ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶ ಕೂಡ ಕಳಿಸಿದ್ದಾರೆ ಲಕ್ಷ್ಮಿ, ಕಗನ್, ಸುಷ್ಮಿತಾ, ಸುಪ್ರಿಯ, ಪವನ್, ರಾಹುಲ್, ಲಿಖಿತ ಇವರೆಲ್ಲರ ವತಿಯಿಂದ ಅವರು ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ. ಹಾಗೆ ಗಾನಸುಮ ಪುಟ್ಟನಹಳ್ಳಿಯಿಂದ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಯಾರಿದು ಸಂದೇಶವನ್ನು ಕಳಿಸಿರೋದು, ಅವರ ಹೆಸರನ್ನು ಹಾಕಿಲ್ಲ, ಖಂಡಿತ ಹೆಸರಿನೊಂದಿಗೆ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಶುಭೋದಯ, ನಮಗೆ ಈ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಯಶಸ್ವಿನಿ, ಗಿರಿಜಮ್ಮ, ಅನ್ನಪೂರ್ಣ ಇವರೆಲ್ಲರೂ ಹೊಸ

ದುರ್ಗದಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನ ಕೇಳಿದ್ದಾರೆ. ಹಾಗೆ ಶುಭೋದಯ ಮೇಡಮ್, ನಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಹೇಳಿ ಹೇಮಾವತಿ, ಶ್ವೇತಾ, ಸ್ವಾತಿ ಅವರೆಲ್ಲರೂ ಕೊಡುಗಿನಿಂದ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ನಾಗೇಂದ್ರ ತಾವರೆಕೆರೆ ಅವರು ಕುಣಿಗಲಿಂದ ಮೆಸೇಜ್ ಅನ್ನ ಮಾಡಿ ತಮ್ಮ ನೆಚ್ಚಿನ ಗೀತೆಯನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಸಂತೋಷ್ ತೂಪದಾಳ ಅವರು ಬೆಳಗಾವಿಯಿಂದ ನಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನ ಕಳಿಸಿದ್ದಾರೆ. ನಾಗರತ್ನ ಅವರು ರಾಜಾಜಿನಗರಿಂದ ಹಾಗೆ ನಮಸ್ತೆ ನಮಗಾಗಿ ಒಂದು ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ, ರೂಪಾ ಪಾಂಡುರಂಗ ಅವರವರು, ಶ್ರವಂತ್ ಇವರೆಲ್ಲರೂ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಯ್, ವೆರಿ ಗುಡ್ ಮಾರ್ನಿಂಗ್ ಎಫ್ಎಂ 9 ಅಂತ ಹೇಳಿ ಆಶಾ ಕುಮಾರ್ ಅವರು ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಮಹೇಶ್ ಅವರು ಕೂಡ ಶಿಕಾರಿಪುರದಿಂದ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿ ಪ್ಲೇ ಮಾಡಿ ಹಾಡನ್ನು ಅಂತ ಕೇಳಿದ್ದಾರೆ. ಖಂಡಿತ ಮಾಡೋಣ. ಹಾಗೆ ನಾನು ಪರಮಪ್ಪ ಇವರು ನನಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ವಂದನಾ, ವಿಶ್ವ, ಖುಷಿ, ಕೃಷ್ಣವೇಣಿ ಇವರೆಲ್ಲರಿಗಾಗಿ ಸಂದೇಶವನ್ನು ಕಳಿಸಿ ಹಾಡನ್ನು ಕೇಳಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ ಅಂತ ಹೇಳ್ತಾ ಎನ್ಜಿ ಬಸವರಾಜ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗಾಗಿ ತಮಗಾಗಿ ಒಂದು ಹಾಡನ್ನು ಕೇಳಿರೋರು ರೂಪಾ ಲಕ್ಷ್ಮೀಕಾಂತ್ ಅವರು, ಯಶವಂತ್ ತೇಜಸ್ವಿನಿ ಇವರೆಲ್ಲರೂ ಶಿರಾ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಡಾಕ್ಟರ್ ಅನಂತಕುಮಾರ್ ಅವರು ಕುಪ್ಪಿಯಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ನಮಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡಿಯಲ್ಲ ಅಂತ ಹೇಳಿ ಶಿವಶಂಕರ್ ಅವರು, ವೇದಾವತಿ, ತನ್ಮಯ್ ಇವರೆಲ್ಲರೂ ಆನೇಕಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಮಸ್ಕಾರ, ನಮಗೆ ಗೀತೆಗಳೆಲ್ಲವೂ ಇಷ್ಟ ಆಯಿತು, ನಮಗೂ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಶ್ವೇತಾ ಎಸ್ ಅವರು ಸುಳ್ಯದಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ, ನಿಮ್ಮದೇ ಗೀತೆಗಳು ಪ್ರಸಾರ ಆಗುತ್ತೆ ಸಖತ್ ಸಾಂಗ್ಸ್ನಲ್ಲಿ, ಖಂಡಿತ ಕೇಳಿ ಅಂತ ಹೇಳ್ತಾ ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನ್ವೆಲ್ತ್. ಇನ್ನೂ ಸಾಕಷ್ಟು ಸಂದೇಶಗಳು ನಮ್ಮ ಬಳಿ ಇದೆ, ಓದ್ತೀನಿ ಖಂಡಿತ. ಹಾಗೆ ಹಾಡನ್ನು ಕೂಡ ಪ್ರಸಾರ ಮಾಡ್ತೀನಿ, ಹಾಡುಗಳೇ ಮುಖ್ಯ ಅಲ್ವೇನ್ರಿ ಈ ಕಾರ್ಯಕ್ರಮದಲ್ಲಿ. ಹಾಗಾಗಿ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಶ್ರುತಿ ಸೇರಿದಾಗ ಚಿತ್ತದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಹಾಗೆ ವಾಣಿ ಜಯರಾಮ್ ಅವರು ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಸಾಹಿತ್ಯವನ್ನು ನೀಡಿದ್ದಾರೆ ಚಿ ಉದಯಶಂಕರ್ ಅವರು, ಹಾಗೆ ಸಂಗೀತ ಸಂಯೋಜನೆ ಇದೆ ಟಿ ಜಿ ಲಿಂಗಪ್ಪ ಅವರದ್ದು.

ಸಮಯ 9:51 ಸೆಕೆಂಡ್ಗಳಾಗಿದೆ. ಸಾಕಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದೀರಿ, ನಿಮ್ಮ ನೆಚ್ಚಿನ ಗೀತೆಗಳೇ ಪ್ರಸಾರ ಆಗ್ತಾ ಇದೆ ಅಂತ ಹೇಳ್ತಾ, ವೆರಿ ಗುಡ್ ಮಾರ್ನಿಂಗ್ ಮೇಡಮ್. ಆಸ್ ಟುಡೇ ಹರ್ಬ್ಸ್ ಆ್ಯಂಡ್ ಸ್ಪೈಸಸ್ ಡೇ, ಅವರ್ ಕಂಟ್ರಿ ಹ್ಯಾಸ್ ಲಾಂಗ್ ಹಿಸ್ಟ್ರಿ ಆಫ್ ಗ್ರೋಯಿಂಗ್ ಸ್ಪೈಸಸ್, ಎಸ್ಪೆಷಲಿ ಟರ್ಮರಿಕ್, ಧನಿಯಾ, ಪೆಪ್ಪರ್, ಇನ್ಕ್ಲೂಡಿಂಗ್ ಹಿಂಗ್, ಅಸಫೊಟೇಡಾ ಫ್ರಮ್ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್ ಅಂತ ತಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ. ಹಾಗೆ ಇನ್ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಕಲೇಶ್ವರ ಕುಮಾರ್ ಅವರು ಶ್ರೀನಗರ ತುಮಕೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಮಗೊಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಚಂದ್ರಮತಿ ಪ್ರಕಾಶ್ ಅವರು ಕೂಡ ರಾಜಾಜಿನಗರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶುಭೋದಯ ಮೇಡಮ್, ನಮಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಪದ್ಮಜಾ ಶರತ್ ಬಿಡೆ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಶುಭೋದಯ, ಕನ್ನಡ ಕಾಮನಬಿಲ್ಲು ಅಂತ ಹೇಳಿ ನಮಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಯಶಸ್ವಿನಿ ಅವರು NES ಬಡಾವಣೆಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಾವು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ಹಾಡುಗಳೆಲ್ಲ ಚೆನ್ನಾಗಿದೆ ಅಂತ ಹೇಳಿ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸತೀಶ್ ನೆಚ್ಚ ಅವರು ನಗರಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಯ್, ವೆರಿ ಗುಡ್ ಮಾರ್ನಿಂಗ್, ನಮಸ್ತೆ ಕನ್ನಡ ಕಾಮನಬಿಲ್ಲು ಅಂತ ಹೇಳಿ ಶ್ರೀಕಾಂತ್ ಪೂಜಾರ್ ಅವರು ಮುಂಡರಗಿಯಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ದೇವಾನಂದ ಇಟ್ಕಿ ಅವರು ಕೂಡ ಶಿವಮೊಗ್ಗ ಜಿಲ್ಲೆಯಿಂದ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಚಂದ್ರಶೇಖರ್ ನಾಯಿ ಜೀವನ್ ಭೀಮಾನಗರದಿಂದ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ತಮಗಾಗಿ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರಕಾಶ್ ಅವರು ತುಮಕೂರಿನಿಂದ ತಮ್ಮ ಸಂದೇಶವನ್ನು ಕಳಿಸಿ ಹಾಡನ್ನು ಕೇಳಿದ್ದಾರೆ. ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್, ನಮಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಆಶಾ ಶ್ರೀನಿವಾಸ್ ಅವರು ಬಿನ್ನಿಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತು ಜಾನ್ ಆ್ಯಂಡ್ ಜಾನ್ ಅವರು ತಮಗಾಗಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹಾಡುಗಳೆಲ್ಲ ನಮಗೆ ತುಂಬ ಇಷ್ಟ ಆಗ್ತಾ ಇದೆ, ನಮಗಾಗಿ ಹಾಡು ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಗಜಲಕ್ಷ್ಮಿ ಅವರು ತಮ್ಮ ಸಿದ್ಲಿಂಗಟ್ಟಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಖಂಡಿತ ಎಲ್ಲರ ಹಾಡುಗಳಲ್ಲೇದರೂ ಕೆಲವು ಹಾಡುಗಳು ನಿಮ್ಮ ನೆಚ್ಚಿನ ಹಾಡುಗಳು ಪ್ರಸಾರ ಆಗಿದೆ ಅಂತ ಹೇಳ್ತಾ ದೇವಾನಂದ ಇಟ್ಕಿ ಅವರು ಕೂಡ ಶಿವಮೊಗ್ಗದಿಂದ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿ ಧನ್ಯವಾದಗಳನ್ನು ಹೇಳಿದ್ದಾರೆ. ಹಾಗೆ ಕಲಬುರಗಿ ಜಿಲ್ಲೆಯಿಂದ ಮಾದನ ಹೆಬ್ಬರ್ಗಿಯಿಂದ ಶಿವಲಿಂಗಪ್ಪ ಬದ್ರಿಯವರು, ಪಾಗಿಜ್ಯೋತಿ ಮನೀಶ್, ಕಲಾಶ್ರೀ ಇವರೆಲ್ಲರೂ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಸಾಕಷ್ಟು ಸಂದೇಶಗಳು ನಮ್ಮನ್ನು ಬಂದು ತಲುಪ್ತು. ಕೆಲವೊಬ್ಬರು ಹಾಡು ಪ್ರಸಾರ ಆಗಿಲ್ಲ ಅಂತ ಕೆಲವೊಬ್ಬರು ಬೇಜಾರು ಮಾಡ್ಕೋತಾ ಇದ್ದಾರೆ. ಖಂಡಿತ ಬೇಜಾರಾಗುವ ಅವಶ್ಯಕತೆ ಇಲ್ಲ. ಒಂದು ಗಂಟೆಯ ಕಾಲಾವಕಾಶದಲ್ಲಿ ಎಷ್ಟು ಹಾಡುಗಳನ್ನು ನಾನು ಪ್ಲೇ ಮಾಡೋದಕ್ಕೆ ಸಾಧ್ಯ ಆಯಿತೋ ಎಲ್ಲ ಹಾಡುಗಳನ್ನು ಪ್ಲೇ ಮಾಡಿದ್ದೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಪ್ರತಿ ದಿನ ನಿಮಗೆ ಸಖತ್ ಸಾಂಗ್ಸು ಕಾರ್ಯಕ್ರಮ ಪ್ರಸಾರ ಆಗೆ ಆಗುತ್ತೆ, ನಿಮಗೆ ಗೊತ್ತಿದೆ ಅಲ್ಲ. ಖಂಡಿತ ಸಂದೇಶಗಳನ್ನು ಕಳಿಸಿ, ಇವತ್ತಿಲ್ಲ ಅಂದರೆ ನಾಳೆ ಖಂಡಿತ ನಿಮ್ಮ ಹಾಡನ್ನು ಪ್ರಸಾರ ಮಾಡ್ತಾರೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಬೇಜಾರಾಗುವ ಅವಶ್ಯಕತೆ ಇಲ್ಲ, ಟ್ಯೂನ್ ಮಾಡ್ತಾ ಇರಿ, ನಿಮ್ಮ ಹಾಡು ಕೂಡ ಬರುತ್ತೆ ಅಂತ ಹೇಳ್ತಾ ಇದು ಕನ್ನಡ ಕಾಮನಬಿಲ್ಲು ನಿಮ್ಮ ಕಾರ್ಯಕ್ರಮ ಅಂತ ಹೇಳ್ತಾ ಮತ್ತೊಂದು ಸೊಗಸಾದ ಗೀತೆ ನಮ್ಮೂರ ಮಂದಾರ ಹೂವು ಚಿತ್ರದಿಂದ ಬರ್ತಾ ಇದೆ, ಚಿತ್ರ ಅವರ ಧ್ವನಿಯಲ್ಲಿ. ಹಾಗೆಯೇ ಸಾಹಿತ್ಯ ಕಿ ಕಲ್ಯಾಣ ಅವರದಾಗಿದೆ, ಸಂಗೀತ ಸಂಯೋಜನೆ ಇದೆ ಇಳಯರಾಜ ಅವರದ್ದು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಸಮಯ 10:59 ನಮ್ಮ ಕೇಳುಗರೆಲ್ಲರಿಗೂ ಸಿನಿ ಚಿಟ್ಟೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕನ್ನಡ ಸಿನಿಮಾ ರಂಗದ ಮಾತುಕತೆ, ಸುಮಧುರ ಗೀತೆಗಳು ಎಲ್ಲವೂ ಇರುತ್ತೆ ಇಂದಿನ ಕಾರ್ಯಕ್ರಮದಲ್ಲಿ. ಟ್ಯೂನ್ ಮಾಡ್ತಾರೆ ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲನ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅತ್ಯದ್ಭುತ ಚಿತ್ರಗಳು ಬಂದು ಎಲ್ಲರಿಗೂ ಸಾಕಷ್ಟು ಮನೋರಂಜನೆಯನ್ನು ನೀಡಿದೆ. ಅದರಲ್ಲೂ ಎರಡು ಭಾಗಗಳಲ್ಲಿ ಬಂದಂತಹ ಸಿನಿಮಾಗಳ ಮಾತೇ ಬೇರೆ ಅಂತಲೇ ಹೇಳ್ಬೋದು. ಮೊದಲು ಒಂದು ಚಿತ್ರ ಬಂದು ಧೂಳಿಪಟ ಮಾಡಿರುತ್ತೆ, ನೆಕ್ಸ್ಟು ಅದರ ಮತ್ತೊಂದು ಭಾಗ ಬರುತ್ತೆ ಅಂತ ಜನರಿಗೆ ಕೇಳಿದ್ರೇ ಸಿನಿ ಪ್ರಿಯರಿಗೆ ಸಂಭ್ರಮಾಚರಣೆಯ ಸಂಭ್ರಮ. ಇಂತಹ ಚಿತ್ರಗಳ ಕುರಿತು ಮಾತಾಡೋಣ ಇಂದಿನ ಸಿನಿ ಚಿಟೆ ಕಾರ್ಯಕ್ರಮದಲ್ಲಿ. ತಪ್ಪದೇ ಟ್ಯೂನ್ ಮಾಡಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಜೊತೆ ಜೊತೆಗೆ ಸುಮಧುರ ಗೀತೆಗಳು ನಿಮ್ಮನ್ನು ಜೊತೆಯಾಗತ್ವೆ ಅಂತ ಹೇಳ್ತಾ ಮತ್ತೊಂದು ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಮಂಜುಳಾ ಅವರ ಧ್ವನಿಯಲ್ಲಿ ನಿಮಗಾಗಿ ಮೂಡಿಬರ್ತಾ ಇದೆ. ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ. ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಸೊಗಸಾದ ಗೀತೆ ತಪ್ಪದೇ ಟ್ಯೂನ್ ಮಾಡಿ ಕನ್ನಡ ಕಾಮನಬಿಲ್ಲು.

ಕೇಳ್ತಾ ಇದ್ದೀರಾ, ಇದು ಕನ್ನಡ ಕವನವೆಲ್ಲು. ಎರಡು ಭಾಗಗಳಲ್ಲಿ ಬಂದಂತಹ ಚಿತ್ರದ ಕುರಿತು ಮಾತಾಡ್ತಾ ಇದ್ವಿ. ಇಂತಹ ಚಿತ್ರಗಳನ್ನ ನೆನೆಸ್ಕೊಂಡ್ರೆ ನಮಗೆ ಮೊದಲು ನೆನಪಿಗೆ ಬರೋದು ಸಾಂಗ್ಲಿಯಾನ. ನಮ್ಮೆಲ್ಲರ ನೆಚ್ಚಿನ ನಟ ಶಂಕರನಾಗ್ ಅವರು ಅಭಿನಯಿಸಿದ ಚಿತ್ರ ಸಾಂಗ್ಲಿಯಾನ. ಮೊದಲು ಬಂದಂತಹ ಚಿತ್ರ ಎಲ್ಲರ ಮನವನ್ನ ಗೆದ್ದುಪ್ಪಿ ಪ್ರೇಕ್ಷಕರ ಮನಸ್ಸಿನಲ್ಲಿ ಜಾಗ ಮಾಡಿರುತ್ತೆ. ಭವ್ಯ, ವಜ್ರಮುನಿ, ತಾರಾ, ಮಾಸ್ಟರ್ ಮಂಜುನಾಥ್ ಎಲ್ಲರ ಅಭಿನಯ ಇನ್ನೂ ಕಣ್ಣಿಗೆ ಕಟ್ಟದಾಗೆ ಹಾಗೇ ಇರುತ್ತೆ. 1988 ಭಾಗ 1 ಬಿಡುಗಡೆಯಾಗಿ ಎಲ್ಲರ ಮನಸ್ಸಿಗೆ ಮೆಚ್ಚುಗೆಯಾಗಿರುತ್ತೆ. ನಂತರ ಎರಡೇ ವರ್ಷದಲ್ಲಿ 1990 ಸಾಂಗ್ಲಿಯಾನ ಭಾಗ 2 ಬರುತ್ತೆ. ಕೇವಲ 9 ವಾರಗಳಲ್ಲಿ ಹತ್ತತ್ರ 200,000 ಜನ ಚಿತ್ರಮಂದಿರಗಳಲ್ಲಿ ಇದನ್ನು ಕೂತು ವೀಕ್ಷಣೆಯನ್ನು ಮಾಡ್ತಾರೆ. ಅಷ್ಟು ಹಿಟ್ಟಾಗುತ್ತೆ ಭಾಗ 2. ಜನರಿಗೆ ಹೆಚ್ಚು ಹೆಚ್ಚು ಇಷ್ಟ ಆಗ್ತಾ ಹೋಗುತ್ತೆ ಸಾಂಗ್ಲಿಯಾನ ಭಾಗ 2, ಹಾಗೆ ಬಾಕ್ಸ್ ಆಫೀಸ್ ಹಿಟ್ ಕೂಡ ಆಗುತ್ತೆ. ಇಂತಹ ಚಿತ್ರಗಳು ನೋಡೋದಕ್ಕೆ ಒಂದು ಮಜಾ ಅಲ್ವಾ? ಭಾಗ 1 ಓ ಎಷ್ಟು ಚೆನ್ನಾಗಿದೆ ಈ ಪಿಕ್ಚರು ಅಂತ ಅನ್ಕೋತಿದ್ದಾಗೆ ಭಾಗ 2 ಕೂಡ ಬರುತ್ತೆ ಅಂತ ಹೇಳಿ ಕೆಲವೊಂದು ಕಂಟಿನ್ಯೂಷನ್ ಇರುತ್ತೆ, ಕೆಲವೊಂದು ಅದರದ್ದೇ ಕೆಲವೊಂದಷ್ಟು ಮಾಹಿತಿಗಳನ್ನು ಮುಂದೆ ಸಾಗಿಸ್ಕೊಂಡು ಚಿತ್ರವನ್ನು ತೆಗೆದಿರ್ತಾರೆ. ಅಂತಹ ಚಿತ್ರಗಳು ನಿಮ್ಗೆ ಯಾವುದು ನೆನಪಿಗೆ ಬರ್ತಾ ಇದೆ ಖಂಡಿತ ನಮ್ಮೊಂದಿಗೆ ತಿಳಿಸಿ ಅಂತ ಹೇಳ್ತಾ ನಮ್ಮ ವಾಟ್ಸಪ್ ಸಂಖ್ಯೆ 9480910013 ನಾಗರತ್ನ ಅವರು ರಾಜಾಜಿನಗರಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಶಂಕರ್ನ ಅವರ ಹಾಡುಗಳೇ ಹೀಗೆ ತುಂಬ ಕ್ರೇಜಿ ಆಗಿರುತ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೌದು, ಶಂಕರ್ನಾಗ್ ಅವರ ಅಭಿನಯ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಎಲ್ಲರಿಗೂ

ಎಲ್ಲರ ಮನಸ್ಸಿಗೂ ಹಿತವನ್ನು ಉಂಟು ಮಾಡುತ್ತೆ, ಖುಷಿಯನ್ನು ತಂದುಕೊಡುತ್ತೆ ಅಂತ ಹೇಳ್ತಾ ಅವರದ್ದೇ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಾಂಗ್ಲಿಯಾನ ಪಾರ್ಟ್ ಟು ಚಿತ್ರದಿಂದ ಜಿ ಸುದಾಸ್ ಅವರ ಧ್ವನಿಯಾಗಿದ್ದಾರೆ, ಹಾಗೆ ರತ್ನಮಾಲಾ ಪ್ರಕಾಶ್ ಅವರು ಕೂಡ ಈ ಹಾಡಿಗೆ ಧ್ವನಿಯಾಗಿದ್ದಾರೆ. ಸಾಹಿತ್ಯ ಹಾಗೂ ಸಂಗೀತ ಇದೆ ಹಂಸಲೇಖ ಅವರದ್ದು. ಕೇಳಿ, ಇದು ಕನ್ನಡ ಕಾಮನಬೆಲ್ಲು.

ಸಮಯ 10:47 ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಮನಬೆಲ್ಲು. ಕೆಲವೊಂದು ಚಿತ್ರಗಳು ಭಾಗ ಒಂದರ ಕಂಟಿನ್ಯೂಷನ್ ಆಗಿರುತ್ತೆ. ಆಗಲೇ ಹೇಳಿದಾಗೆ ಕೆಲವೊಂದು ಚಿತ್ರಗಳು ಭಾಗ ಒಂದರ ಯಶಸ್ಸು ಜನಪ್ರಿಯತೆಯ ನಂತರ ಭಾಗ ಎರಡನ್ನು ಮಾಡಿರ್ತಾರೆ ಅಂತ ನನ್ನ ಅನಿಸಿಕೆ. ಗೊತ್ತಿಲ್ಲ ಏನಿರ್ಬೋದು ಅಂತ. ಈ ರೀತಿ ಚಿತ್ರಗಳ ಉದಾಹರಣೆ ನೀಡೋದಾದರೆ ಗಂಧದ ಗುಡಿ ಭಾಗ ಒಂದು ಭಾಗ ಎರಡು ಅಂತ ಹೇಳ್ಬೋದು, ಅಥವಾ ಆಪ್ತ ಮಿತ್ರ ಆಪ್ತ ರಕ್ಷಕ, ಕೋಟಿಕೊಬ್ಬ ಒಂದು ಕೋಟಿಕೊಬ್ಬ ಎರಡು, ಮುಂಗಾರು ಮಳೆ ಮುಂಗಾರು ಮಳೆ ಪಾರ್ಟ್ ಟು, ಹಾಗೆ ಕರಿಯ ಕರಿಯ ಪಾರ್ಟ್ ಟು, ಗಾಳಿಪಟ ಗಾಳಿಪಟ ಪಾರ್ಟ್ ಟು, ಹೀಗೆ ಸಾಕಷ್ಟು ಚಿತ್ರಗಳು ಒಂದರ ನಂತರ ಅದರ ಹಿಟ್ ನಂತರ ಕೆಲವು ವರ್ಷಗಳ ನಂತರ ಇನ್ನೊಂದು ಭಾಗ ಎರಡು ಬಂದಿದೆ. ಆದರೆ ಎಲ್ಲ ಚಿತ್ರಗಳು ಬಹಳಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ನನ್ನ ಅನಿಸಿಕೆ. ನಿಮ್ಗೆ ಏನನ್ಸುತ್ತೆ ಖಂಡಿತ ನಮಗೆ ಮೆಸೇಜ್ ಮಾಡಿ ಕಳಿಸಿ ಅಂತ ಹೇಳ್ತಾ, ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆ ಅಲ್ಲ, ಮತ್ತೊಂದ್ಸತಿ ಹೇಳ್ತೀನಿ ನೋಟ್ ಮಾಡಿಕೊಂಡು ನಮಗೆ ಮೆಸೇಜನ್ನು ಮಾಡಿ ಅಂತ ಹೇಳ್ತಾ, 9480091013 9480901013. ಇನ್ನು ಉಪೇಂದ್ರ ಅವರ ಈ ಸಕ್ಸಸ್ ನಂತರ ಉಪೇಂದ್ರ ಟೂ ಅಂತ ಬಂತು ಅಂತ ಹೇಳಿ ನಮಗೆ ನಾಗರತ್ನ ಅವರು ಸಂದೇಶವನ್ನು ಕಳಿಸಿದರೆ, ಹಾಗೆ ಗಾಳಿಪಟ ಹಾಗೆ ಗಾಳಿಪಟ ಟೂ ಕೂಡ ಇದೇ ರೀತಿ ಇದೆ ಅಂತ ಕೂಡ ಅವರು ಅವರ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಮತ್ತೊಬ್ಬರು ಗಂಧದ ಗುಡಿ ಭಾಗ ಒಂದು ಭಾಗ ಎರಡು, ಎಸ್ ಪಿ ಸಾಂಗ್ಲಿಯಾನ, ಈ ರೀತಿ ಚಿತ್ರಗಳು ಅಂತ ಹೇಳಿ ರೂಪಾ, ಲಕ್ಷ್ಮೀಕಾಂತ್, ಯಶಸ್ವಿನಿ, ಯಶ್ವನ್ ಇವರೆಲ್ಲರೂ ಶಿರಾ ಎಂದ ತಮ್ಮ ನೆಚ್ಚಿನ ಚಿತ್ರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಹಾಗೆ ಬೆಂಗಳೂರಿನಿಂದ ಚಿಕ್ಕಬಾಣಾವರದಿಂದ ಮಮತಾ ಚೇತನ್ ಅವರು ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನನಗೆ KGF ಪಾರ್ಟ್ ಒನ್ ಪಾರ್ಟ್ ಟು ತುಂಬ ಇಷ್ಟ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಗಂಧದ ಗುಡಿ ಭಾಗ ಒಂದು ಭಾಗ ಎರಡು ಚಿತ್ರಗಳು ನನಗೆ ಈ

ಚಿತ್ರಗಳು ಅಂದ್ರೆ ನೆನಪಾಗುತ್ತೆ ಅಂತ ಹೇಳಿ ಅನಿತಾ ತಿರುಮಲೇಶ್ ಅವರು ಹಾವೇರಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಪ್ರಕಾಶ್ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನಮಗೂ ಕೂಡ ಗಂಧದ ಗುಡಿ ಒಂದು ಭಾಗ ಎರಡು ನೆನಪಾಗುತ್ತೆ, ಭಾಗ ಒಂದು ಭಾಗ ಎರಡು ಚಿತ್ರಗಳನ್ನು ನೆನೆಸ್ಕೊಂಡಾಗ ಈ ಚಿತ್ರ ನಮಗೆ ನೆನಪಾಗುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಭಾಗ ಒಂದು ಭಾಗ ಎರಡು ಅಂತ ಹೇಳಿ ಸ್ವಲ್ಪ ತೊದಲೇ ಬರ್ತಾ ಇದೆ. ನೀವು ಹಾಡು ಕೇಳ್ಕೊಂಬನ್ನಿ, ನಾನು ನೀರು ಕುಡ್ಕೊಂಬರ್ತೀನಿ ಅಂತ ಹೇಳ್ತಾ ಗಾಳಿಪಟ ಚಿತ್ರದಿಂದ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಾಹಿತ್ಯ ನೀಡಿದ್ದಾರೆ ಹೃದಯ ಶಿವ ಅವರು, ಸಂಗೀತ ಸಂಯೋಜನೆ ಇದೆ ವಿ ಹರಿಕೃಷ್ಣ ಅವರದು.

ಸಮಯ 10:29 ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ 101.3 ಕನ್ನಡ ಕಮನಬಿಲ್ಲು. ಪಾರ್ಟ್ 1 ಪಾರ್ಟ್ 2 ಅಂತ ಬರುವ ಚಿತ್ರಗಳನ್ನು ನೋಡೋದಾದರೆ ಎಲ್ಲರಿಗೂ ಇಷ್ಟವಾದಂತಹ ಚಿತ್ರದ ಬಗ್ಗೆ ನಾನೀಗ ಮಾತಾಡ್ತಾ ಇದ್ದೀನಿ. ಯಾವುದು ಈ ಚಿತ್ರ? ಇಡೀ ಚಿತ್ರರಂಗವೇ ತಿರುಗಿ ನೋಡಿದಂತೆ ಮಾಡಿದ ಚಿತ್ರ ಅದು, ಎಲ್ಲರಿಗೂ ಗೊತ್ತಾಗಿದೆ. ಇದು KGF Chapter 1 Chapter 2 ಬಗ್ಗೆ ನಾನು ಮಾತಾಡ್ತಾ ಇರೋದು. 2018 ಬಂದಂತಹ KGF Chapter 1 ಎಲ್ಲರ ಮನೆ ಮಾತಾಗುತ್ತೆ. Chapter 2 ಯಾವಾಗ ಬರುತ್ತೆ, ಯಾವಾಗ ಬರುತ್ತೆ, ಯಾವಾಗ ಬರುತ್ತೆ, ಯಾವಾಗ ಬರುತ್ತೆ ಅಂತ ಎಲ್ಲರೂ ಕಾಯ್ತಾ ಇರ್ತೀರ. ಇಂತಹ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಂತಹ ಸಿನಿ ಪ್ರಿಯರಿಗೆ ರಸದೌತಣವನ್ನು ನೀಡುತ್ತೆ KGF Chapter 2. ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರಾಗಿರ್ಬೋದು, ನಾಯಕ ನಟ ಯಶ್ ಅವರಾಗಿರ್ಬೋದು, ಅಥವಾ ಪ್ರೊಡ್ಯೂಸರ್ ವಿಜಯ್ ಕಿರ್ಗಂದೂರ್ ಅವರಾಗಿರ್ಬೋದು, ಎಲ್ರಿಗೂ ಒಂದು ದೊಡ್ಡ ಸಾಧನೆಯಂತೆ ಹೊರಹೊಮ್ಮುತ್ತೆ KGF Chapter 2 ಚಿತ್ರ. ಎಲ್ಲರೂ ತಿರುಗಿ ನೋಡುವಂತೆ ಮಾಡಿದ ಚಿತ್ರ ಇದು ಅಂತಲೇ ಹೇಳ್ಬೋದು. ಸಾಕಷ್ಟು ಜನರು ಯಾವಾಗ ಬರುತ್ತಪ್ಪ KGF Chapter 2 ಅಂತ ಕಾಯ್ಕೊಂಡಿದ್ದವರು ನಮಗೆ ಕೂಡ ಮೆಸೇಜ್

ಕೂಡ ಮಾಡಿದ್ದಾರೆ. KGF ಗಾಗಿ ನಾನು ತುಂಬ ಕಾಯ್ತಾ ಇದ್ದೆ ಅಂತ ಹೇಳಿ ನಮಗೆ ಸಾಕಷ್ಟು ಮೆಸೇಜ್ಗಳು ಬಂದಿದೆ. ಭಾಗ ಒಂದು ಭಾಗ ಎರಡು ಸರಣಿಯಲ್ಲಿ KGF ಕಾಂತಾರವನ್ನು ಹೇಗೆ ಮರೆಯೋಕ್ಕಾಗತ್ತೆ, ರಾಷ್ಟ್ರ ಮಟ್ಟದಲ್ಲಿ ಕನ್ನಡಕ್ಕೆ ಖ್ಯಾತಿ ತಂದುಕೊಂಡಂತಹ ಚಿತ್ರಗಳು ಇವರು ಅಂತ ಹೇಳಿ ನಮಗೆ ಶಿವಪ್ರದ ಅರವಿಂದ್ ಇವರು ಬೆಂಗಳೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ಖಂಡಿತ ಮರೆಯೋಕ್ಕಾಗಲ್ಲ KGF ಹೇಗೆ ಮರೆಯೋದು. KGF ಅಂತೂ Chapter 1 Chapter 2 ಎರಡು ಅತ್ಯದ್ಭುತ ಚಿತ್ರಗಳು. ಒಳ್ಳೆ ಟಾಪಿಕ್ಕು ಚಿತ್ರರಂಗದಲ್ಲಿ ಎರಡನೇ ಭಾಗವಾಗಿ ಬಂದಿರುವ ಕೆಲವು ಚಿತ್ರಗಳ ಮಾಹಿತಿ ಹಾಗೂ ಹಾಡುಗಳು ಎಲ್ಲ ನಮಗೆ ಇಷ್ಟ ಆಗ್ತಿದೆ ಅಂತ ಹೇಳಿ ಚಿದಾನಂದ್ ಅವರು TB ಸರ್ಕಲ್ನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಅಷ್ಟೇ, KGF ನಮಗೆ ತುಂಬ ಇಷ್ಟ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಬಸವರಾಜು ಹೊಸಹಳ್ಳಿಯಿಂದ ನಮಗೆ ಸಾಂಗ್ಲಿಯಾನ ಅಂದರೆ ತುಂಬ ಇಷ್ಟ, ಹಾಂ ಹಳೆ ಕ್ರೇಜಿ ಫ್ಯಾನ್ಸ್, ನಮ್ಮ ಶಂಕರ್ ಸರ್ ಫ್ಯಾನ್ಸ್ ಅಂತ ಹೇಳ್ಬೋದು. ಹಾಗೆ ಕಾಂತಾರ 1 ಕಾಂತಾರ 2 ನಮಗೆ ಇಷ್ಟ ಅಂತ ಹೇಳಿ ಪ್ರಕಾಶ್ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸತೀಶ್ NH ಅವರು ಕೂಡ KGF ಅಂತ ಹೇಳಿದ್ದಾರೆ. ಹಾಗೆ Majestic 2 ಕೂಡ ಇದೆ ಮೂವಿ ಮೇಡಮ್ ಅಂತ ಹೇಳಿದ್ದಾರೆ. ಖಂಡಿತ ಹೌದು, ಸಾಕಷ್ಟು ಚಿತ್ರಗಳು Part 1 Part 2 ಅಂತ ಬಂದು ಹೋದವು. ಅದರಲ್ಲಿ ಕೆಲವೊಂದಷ್ಟು ಚಿತ್ರಗಳ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ, ಹಾಗೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ, ನಿಮ್ಮ ನೆಚ್ಚಿನ ಚಿತ್ರ ಖಂಡಿತ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9480090013. ಮತ್ತೊಂದು ಸೊಗಸಾದ ಚಿತ್ರ KGF ಅಂದಮೇಲೆ ಅದರಿಂದ ಹಾಡು ಬೇಕಲ್ವೇ. ಸಂತೋಷ್ ವೆಂಕಿಯವರ ಧ್ವನಿಯಲ್ಲಿ ನಿಮಗಾಗಿ ಈ ಗೀತೆ ಮೂಡಿ ಬರ್ತಾ ಇದೆ. ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ ರವಿ ಬಸ್ರೂರು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸಮಯ 10:39 25 ಸೆಕೆಂಡ್ಗಳಾಗಿದೆ. ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೈನ್ಬೋ ಕನ್ನಡ ಕಮನಬಿಲ್ಲು. KGF ಚಿತ್ರನ ನೋಡ್ಕೊಂಡು ಬಂದ್ವಿ. ಯಾಬಾ, ಎಷ್ಟು ಚೆನ್ನಾಗಿದೆ ಚಿತ್ರ ಅಂತ ಅನ್ಕೋತಿದ್ದಾಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ದೊಡ್ಡ ಗಿಫ್ಟ್ ಅಂತ ಹೇಳಿದ್ರೆ ಅದು ಕಾಂತಾರ ಚಿತ್ರ. ಎಲ್ಲರಿಗೂ ದೈವ ಭಕ್ತಿಯಲ್ಲಿ ಮಿಂದೇಳುವಂತೆ ಮಾಡಿ ಎಲ್ಲರನ್ನ ತಮ್ಮ ಸಿನಿಮಾದತ್ತ ಬರಮಾಡಿಕೊಳ್ತಾರೆ ರಿಷಬ್ ಶೆಟ್ಟಿಯವರು. ಎರಡು ಭಾಗದಲ್ಲೂ ರಿಷಬ್ ಶೆಟ್ಟಿಯವರ ನಟನೆಯಂತೂ ಎಲ್ಲದಕ್ಕೆ ಮೀರಿದ್ದಾಗಿದೆ ಅಂತಲೇ ಹೇಳ್ಬೋದು. ತುಂಬಾ ವಂಡರ್ಫುಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹಾಗೆ ಡಿವೈನ್ ಸ್ಟಾರ್ ಅನ್ನೋ ಬೆರೆದಿಗೆ ವಂಡರ್ಫುಲ್ ಆಗಿ ಸೂಟ್ ಆಗುವಂತೆ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ನಿಜವಾಗ್ಲೂ ಇಂತಹ ಸಿನಿಮಾಗಳು ಇಡೀ ಕನ್ನಡ ಚಿತ್ರರಂಗಕ್ಕೆ ಅತ್ಯಮೂಲ್ಯವಾದಂತಹ ಗಿಫ್ಟ್ ಅಂತ ಹೇಳದೆ ತಪ್ಪಾಗಲ್ಲ. ನೀವೇನಂತೀರಾ? ನಿಮ್ಮ ಸಂದೇಶಗಳು

0: ಇರಲಿ, ನಮಗಾಗಿ ನಾನು ನಿಮ್ಮ ಸಂದೇಶಗಳನ್ನು ನೋಡೋದಕ್ಕೆ ನಿಮ್ಮ ಆರ್ಜಿ ಪ್ರಿಯಾಂಕಾ ರೆಡಿಯಾಗಿದ್ದೀನಿ ಅಂತ ಹೇಳ್ತಾ ಕಾಂತಾರ ಅಂತ ಹೇಳಿದ್ಮೇಲೆ ಕಾಂತಾರ ಚಿತ್ರದ ಗೀತೆಯನ್ನು ಕೇಳಬೇಕಲ್ವಾ. ವಿಜಯ ಪ್ರಕಾಶ್ ಅವರ ಧ್ವನಿಯಲ್ಲಿ ಎಲ್ಲರ ಫೇವ್ರೆಟ್ ಸಾಂಗ್ ಅಂತಲೇ ಹೇಳ್ಬೋದು. ಕಾಂತಾರ ಚಿತ್ರ ಬಂದಾಗ ಈ ಸಾಂಗ್ ಎಲ್ಲರಿಗೂ ಇಷ್ಟ ಆಗಿತ್ತು, ನಿಮಗೂ ಕೂಡ ಇಷ್ಟ ಅಂತ ಭಾವಿಸ್ತಾ ಈ ಸಾಂಗನ್ನು ಪ್ರಸಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ವಿಜಯ ಪ್ರಕಾಶ್ ಹಾಗೆ ಅನನ್ಯ ಭಟ್ ಅವರು ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಹಾಗೆ ಸಾಹಿತ್ಯವನ್ನು ನೀಡಿದ್ದಾರೆ ಪ್ರಮೋದ್ ಮರವಂತೆ ಅವರು. ಸಂಗೀತ ಸಂಯೋಜನೆ ಇದೆ ಅಜನೀಶ್ ಲೋಕನಾಥ್ ಅವರದು.
1: ಇದ್ದೇ ಆಗ್ಬೇಕು ಪುನಃ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 10:49:35 ಕೇಳ್ತಾ ಇದ್ದೀರಾ. ಇದು ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕನ್ನಡ ಕವನವೆಲ್ಲನ. ಭಾಗ 1, ಭಾಗ 2 ಈ ರೀತಿ ಬಂದಂತಹ ಚಿತ್ರಗಳ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಭಾಗ 1 ನಿರೀಕ್ಷೆಗೆ ತಕ್ಕಂತೆ ಹೋಗದೇ ಇದ್ದಾಗ ಭಾಗ 2 ಬರೋ ಚಾನ್ಸಸ್ ಕೂಡ ಕಡಿಮೆ ಆಗಿದೆ. ಹಾಗೆ ಕೆಲವು ಚಿತ್ರಗಳು ಭಾಗ 1 ಬಿಡುಗಡೆ ಆಗಿದೆ, ಭಾಗ 2 ನಿರೀಕ್ಷಣೆಯಲ್ಲಿದೆ. ಇನ್ನು ಸಾಕಷ್ಟು ಅದ್ಭುತ ಚಿತ್ರಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಿಗ್ಲಿ ಅಂತ ಹೇಳ್ತಾ ಕೆಲವಷ್ಟು ಸಂದೇಶಗಳು ಬಂದು ನಮ್ಮನ್ನ ತಲುಪಿದೆ. ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದಾನೆ ಅಂತ ನೋಡೋದಾದ್ರೆ, ನಮಸ್ತೆ ಶುಭೋದಯ ಅಂತ ಹೇಳಿ ಮೂಡಲ ವಿಠಲಪುರದ ಪದ್ಮಶ್ರೀಧರ್, ಪನಗಾಟಿ ಅನಂತ್ ಕುಮಾರ್ ಅವರು ಹಾಡುಗಳು ತುಂಬಾನೇ ಅದ್ಭುತವಾಗಿದೆ ಅಂತ ಹೇಳಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ.

ಹಾಗೆ ಅಶೋಕ್ ಅವರು ಕೂಡ ಹಾಡುಗಳು ಚೆನ್ನಾಗಿದೆ ಅಂತ ಹೇಳಿ ಸಂದೇಶಗಳನ್ನ ಕಳಿಸಿದ್ದಾರೆ. ಹಾಗೆ ಆರಂಭದ ಎರಡು ಗೀತೆಗಳು ಅಪರೂಪ ಗೀತೆಗಳಾಗಿದ್ವು ಅಂತ ಹೇಳಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ ಹೆಬ್ಬಾಳದ ರಮೇಶ್ ಅವರು. ಹೌದು, ಶಂಕರ್ನಾಗ್ ಸರ್ ಅವರ ಗೀತೆಗಳೇ ಹಾಗೆ ತುಂಬಾನೇ ಕ್ರೇಜಿ ಆಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಸಪ್ತಸಾಗರದ ಆಚೆಯಲ್ಲಿ ಸೈಡ್ ಎ ಸೈಡ್ ಬಿ ಚಿತ್ರಗಳು ಚೆನ್ನಾಗಿದೆ ಅಂತ ಹೇಳಿ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡರು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸ್ಕೊಂಡಿದ್ದಾರೆ. ಹೌದು, ಸಪ್ತಸಾಗರದ ಆಚೆಯಲ್ಲೂ ಕೂಡ ಸೈಡ್ ಎ ಸೈಡ್ ಬಿ ಅಂತ ವಿಭಿನ್ನವಾಗಿ ಬಂದಂತಹ ಚಿತ್ರಗಳು. ಕೆಲವೊಂದು ಸರಿ ಜೀವನ ಹೇಗೆ ಟರ್ನ್ ತಗೊಳುತ್ತೆ ಅನ್ನೋದಕ್ಕೆ ಇದೊಂದು ಚಿತ್ರ ತುಂಬಾನೇ ಒಳ್ಳೆ ಉದಾಹರಣೆ ಅಂತ ಹೇಳ್ಬೋದು. ಹಾಗೆ ದಾದ ಪೊಲೀಸ್ ದಾದ ಮೂವಿ ಅಂತ ಹೇಳಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ ಲಕ್ಷ್ಮೀಕಾಂತ್ ರೂಪ ಯಶವಂತ್ ತೇಜಸ್ವಿನಿ ಚನ್ನನಕುಂಟೆಯಿಂದ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ಸಂದೇಶ ಕಳಿಸಿದ ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮಾತಾಡ್ತಾ ಮಾತಾಡ್ತಾ ಇದೊಂದು ವಾಸ್ಟ್ ಸಬ್ಜೆಕ್ಟ್ ಅಂತಾನೆ ಹೇಳ್ಬೋದು. ಇದನ್ನ ಒಂದು ಗಂಟೆಯಲ್ಲಿ ಮಾತಾಡೋದು ಸ್ವಲ್ಪ ಕಷ್ಟನೇ. ಎಷ್ಟು ಮಟ್ಟಿಗೆ ಹೇಳ್ಬೋದು ಅಷ್ಟು ಮಟ್ಟಿಗೆ ಹೇಳಿ ಗೀತೆಗಳನ್ನ ಪ್ರಸಾರ ಮಾಡಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸಮಯ ಆಗಿದೆ 10:51 ಬೆಳಗಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ನಿಮ್ಮ ಜೊತೆ ಆಗಿದ್ದಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಇದು ಸ್ಟುಡಿಯೋದಿಂದ ಹೊರಡೋ ಸಮಯ ಆಗಿದೆ. ಎಲ್ರಿಗೂ ಹ್ಯಾವ್ ಎ ನೈಸ್ ಡೇ ಅಂತ ಹೇಳ್ತಾ ತಪದಿ ಕೇಳಿ FM ರೈನ್ಬೋ 101.3 ಕನ್ನಡ ಕಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

ಹಾಯ್ ಹಲೋ ನಮಸ್ತೆ, ನೀವು ಕೇಳ್ತಾ ಇದ್ದೀರಾ ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 11:53. ಮಧ್ಯಾಹ್ನದ ಪ್ರಸಾರ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇರೋದು ನಾನು ಆರ್ಜೆ ಸಿಂಧು. ಸ್ನೇಹಿತರೆ, ಈ ಸಮಯದ ಕಾರ್ಯಕ್ರಮ ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ, ನಿಮಗಾಗಿನೇ ಇರುವಂತಹ ಕಾರ್ಯಕ್ರಮ, ಆಪ್ಕಿ ಪಸಂದ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ನೀವು ಈ ಸಮಯದಲ್ಲಿ ಯಾವ ಹಿಂದಿ ಚಿತ್ರಗೀತೆಯನ್ನು ಕೇಳಲು ಇಷ್ಟಪಡ್ತೀರಾ ಅಂತ ನಮಗೆ ಸಂದೇಶದ ಮೂಲಕ ತಿಳಿಸ್ಬೋದು. 9480901013 ಈ ಸಂಖ್ಯೆಗೆ ನೀವು ನಮಗೆ ಸಂದೇಶವನ್ನು ಕಳುಹಿಸಿ ನೀವು ಕೇಳಲು ಇಷ್ಟಪಡುವ ರೆಟ್ರೋ ಹಿಂದಿ ಚಿತ್ರಗೀತೆಯನ್ನು ಬರೆದು ಕಳಿಸಬೇಕು. ಯಾವ ಹಾಡು ಹಾಗೆ ಯಾವ ಚಿತ್ರದ್ದು ಮತ್ತು ನಿಮ್ಮ ಹೆಸರನ್ನು ಬರೆದು ಕಳಿಸೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಆಪ್ಕಿ ಪಸಂದ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲ ಗೀತೆ ಮೂಡಿ ಬರ್ತಾ ಇದೆ ಆಶಾ ಭೋಸ್ಲೆಯವರ ಧ್ವನಿಯಲ್ಲಿರುವ ಹಾಡು. ನಿಮ್ಮೆಲ್ಲರಿಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ರಾಮ್ ತೇರಿ ಗಂಗಾ ಮೈಲಿ ಚಿತ್ರದ ಹಾಡನ್ನು ಕೇಳಿ ಬಂದ್ರಿ. ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಬಂದಂತಹ ಹಾಡಿಗೆ ಸಾಹಿತ್ಯವನ್ನು ಬರೆದಿದ್ರು ಹಸ್ರತ್ ಜೈಪುರಿ, ಹಾಗೆ ಸಂಗೀತವನ್ನು ನೀಡಿದ್ದು ರವೀಂದ್ರ ಜೈನ್. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. ನಮ್ಮ ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ. ಯಾರ್ಯಾರು ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ಶಾಲಿನಿ ಹಾಸನದಿಂದ, ಎನ್ ಆರ್ ಪ್ರಸಾದ್ ಮತ್ತು ಅಖಿಲ ಪ್ರಸಾದ್ ಅವರು ರಾಜಾಜಿನಗರದಿಂದ. ಮುಂದಿನ ಸಂದೇಶ ಬಂದಿದೆ, ಮೂಡಬಿದ್ರೆಯ ದಿವಾಕರ್ಷಣ ಅವರಿಂದ ಸಂದೇಶ ಬಂದಿದೆ. ನಂತರ ಸಂದೇಶ ಕಳಿಸಿದ್ದಾರೆ, ರಾಜಾ ಹಿಂದೂಸ್ತಾನಿ ಚಿತ್ರದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಹರಿಮಣಿ ವರ್ಮ, ಪಾರಸ್ಮಣಿ ವರ್ಮ, ಪುಷ್ಪೇಂದ್ರಮಣಿ ವರ್ಮ, ನೋಕೆಲಾಲ್ ವರ್ಮ ಅವರು ಛತ್ತೀಸ್ಗಢದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸಿ ಅವರಿಷ್ಟದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಇವತ್ತು ವರ್ಲ್ಡ್ ಐ ಡೊನೇಷನ್ ಡೇ, ಹಾಗಾಗಿ ಕಣ್ಣಿನ ಬಗ್ಗೆ ಇರುವಂತಹ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನೀವು ಕೇಳಿದ ಹಾಡುಗಳು ಪ್ರಸಾರ ಆಗುತ್ತೆ. ಯಾರ್ಯಾರು ಸಂದೇಶವನ್ನು ಕಳಿಸಿ ನಿಮ್ಮ ನೆಚ್ಚಿನ ಹಾಡಿಗೋಸ್ಕರ ವೈಟ್ ಮಾಡ್ತಾ ಇದ್ದೀರಾ, ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ಸ್ಟೇ ಟ್ಯೂನ್ ಟು FM ರೈನ್ಬೋ.

ಕೇಳಿರಿ ಲತಾ ಮಂಗೇಶ್ಕರ್ ಹಾಗೂ ಮುಖೇಶ್ ಅವರ ಧ್ವನಿಯಲ್ಲಿ ಈ ಹಾಡಿಗೆ ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದ್ದು ಆನಂದ್ ಬಕ್ಷಿ ಮತ್ತು ಕಲ್ಯಾಣ್ ಜಿ ಆನಂದ್ ಜಿ ಅವರು. ಮತ್ತೊಂದು ಹಾಡು ಕೇಳಿ ಬಂದ್ರಿ ಗ್ಯಾಂಬ್ಲರ್ ಚಿತ್ರದ ಹಾಡು, ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಬಂದ ಹಾಡನ್ನು ನೀರಜ್ ಅವರ ಸಾಹಿತ್ಯ ಹಾಗೂ ಎಸ್ ಟಿ ಬರ್ಮನ್ ಅವರ ಸಂಗೀತವಿದ್ದ ಹಾಡನ್ನು ಕೇಳಿದ್ರಿ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳುವಂತಹ ಸಮಯ. ಕಾರ್ಯಕ್ರಮದಲ್ಲಿ ನೀವು ಈ ಸಮಯದಲ್ಲಿ ಕೇಳಲು ಇಷ್ಟಪಡುವ ಹಾಡುಗಳಿಗೆ ನಮಗೆ ರಿಕ್ವೆಸ್ಟ್ ಮಾಡಿ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ರೆಟ್ರೋ ಕಾಲದ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಂತಹ ನಿಮ್ಮ ನೆಚ್ಚಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಿ. ಮುಂದಿನ ಸೂಪರ್ ಹಿಟ್ ಹಾಡು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
0: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: MSK ಪ್ರಮಿದಶ್ರೀ ಫಿಲ್ಮ್ಸ್ ಪೊಲೀಸ್ ಕಂಪ್ಲೇಂಟ್.
3: ನೇಹಾಗೆ ನೋಡ್ತಾ ಇದ್ರಿ.
2: ರಿಟರ್ನ್ ಅನ್ ಡೈರೆಕ್ಟೆಡ್ ಬೈ ಸಂಜೀವ್ ಮೆಗೋಟಿ. ವರ್ಲ್ಡ್ ವೈಡ್ ರಿಲೀಸಿಂಗ್ ಆನ್ June 12th.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ.

ಅಭಿಮಾನ್ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ, ಮಜ್ರೂರ್ ಅವರ ಸಾಹಿತ್ಯ ಹಾಗೂ ಎಸ್ ಡಿ ಬರ್ಮನ್ ಅವರ ಸಂಗೀತವಿದ್ದಂತಹ ಸುಮಧುರವಾದ ಗೀತೆಯನ್ನ ಕೇಳಿದ್ರಿ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನೀವು ಪಸಂದ್ ಮಾಡಿದಂತಹ ಹಾಡುಗಳ ಪ್ರಸಾರ ಕಾರ್ಯ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶವನ್ನ ಕಳಿಸಿರುವ ಕೇಳುಗರು ಯಾರ್ಯಾರು ಅಂತ ನೋಡೋದಾದ್ರೆ, ಸಿಂಧನೂರಿನಿಂದ ಸುರೇಶ್ ಬಳೂಟಗಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ರೂಪಾ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಲ್ಲಿ ತಾಲೂಕು ಮಂಡ್ಯದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಆಪ್ಕಿ ಪಸಂದ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನನಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹುಬ್ಬಳ್ಳಿಯ ಗಣೇಶಪೇಟೆಯಿಂದ ಪ್ರವೀಣ್ ಮಾಧವಿ ಉಳ್ಳೆಕಟ್ಟಿ ರಾಹುಲ್ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ, ತೋಫಾ ಚಿತ್ರದ ಟೈಟಲ್ ಸಾಂಗ್ ಪ್ಲೇ ಮಾಡ್ರಿ ಅಂತಿದ್ದಾರೆ ಮಂಗಳೂರಿನಿಂದ ಮಂಗಳ ಅವರು, ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ ಸುಭಾನ್ ಕೋರಿ ಹಂಪ ಸಾಗರದಿಂದ, ಇವರು ಸಹ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ ನಮಗೊಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳಿ. ಖಂಡಿತವಾಗ್ಲೂ ಪ್ರಸಾರ ಮಾಡ್ತಾ ಇದ್ದೀವಿ, ನೀವೇ ಇಷ್ಟಪಟ್ಟ ಹಾಡುಗಳನ್ನು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಹಾಗೆಯೇ ಮುಂದಿನ ಸಂದೇಶ ಬಂದಿದೆ ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆಪ್ಕಿ ಪಸಂದ್ನಲ್ಲಿ ನಮ್ಮ ರಿಕ್ವೆಸ್ಟ್ನೂ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಸಂತೋಷ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಅನಂತ್ ಕುಮಾರ್ ಅವರು ಸಂದೇಶವನ್ನು ಮೂಡಲವಿಠಲಾಪುರದಿಂದ ಪದ್ಮಶ್ರೀಧರ್ ಪನ್ನಗಾಟಿ ಅನಂತ್ ಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ ಮಲ್ಲಿಕಾರ್ಜುನ ಸಿದ್ದೇಶ್ವರ ಎಲೆಕ್ಟ್ರಿಕಲ್ ಹರಿಹರದಿಂದ, ಶ್ರೀ ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ. ಸಂಜೀವ್ ಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಶ್ರೀಕಂಠ ಶರ್ಮಾ ಮತ್ತು ಸೀಮಾ ಸರಸ್ವತಿಪುರಂ ಮೈಸೂರಿನಿಂದ, ಅವರು ಸಹ ಅವರ ಇಷ್ಟದ ಹಾಡಿಗೋಸ್ಕರ ಸಂದೇಶವನ್ನು ಕಳಿಸಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ರಘುನಾರಾಯಣ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಂಜುನಾಥ್ ಲಗ್ಗೆರೆಯಿಂದ ಗುಡ್ ಆಫ್ಟರ್ನೂನ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಬಿ ಟಿ ಎಂ ಲೇಔಟ್ನಿಂದ, ಹಾಗೆಯೇ ಮಿಸ್ಟರ್ ಇಂಡಿಯಾದ ಡ್ಯುಯೆಟ್ ಸಾಂಗ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ಶಾಂತಾ ಅವರು ಬ್ಯಾಂಕ್ ಕಾಲೋನಿಯಿಂದ. ಇನ್ನಷ್ಟು ಸಂದೇಶಗಳು ರೆಡಿಯಾಗಿದೆ ನಮ್ಮ ಇನ್ಬಾಕ್ಸ್ನಲ್ಲಿ. ಹಾಗೆಯೇ ನೀವು ಕೇಳಿದಂತಹ ಹಾಡುಗಳು ಸಹ ನಮ್ಮ ಪ್ಲೇಲಿಸ್ಟ್ನಲ್ಲಿ ಲೈನಪ್ ಆಗಿ ನಿಮಗೋಸ್ಕರ ಕಾಯ್ತಾ ಇದೆ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ನಿಮ್ಮೆಲ್ಲರಿಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

ಸ್ನೇಹಿತರೆ, ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಹಾಡನ್ನ ಕೇಳಿದ್ರಿ. ಆನಂದಿ ಚಿತ್ರದ ಹಾಡು, ಗುಲ್ಜಾರ್ರ ಸಾಹಿತ್ಯ ಹಾಗೂ ಆರ್ ಡಿ ಬರ್ಮನ್ರ ಸಂಗೀತವಿದ್ದ ಹಾಡನ್ನ ಕೇಳಿದ್ರಿ. ಆಪ್ಕಿ ಪಸಂದ್ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಸಂದೇಶವನ್ನ ಕಳಿಸಿರುವ ಇನ್ನಷ್ಟು ಕೇಳುಗರ ಹೆಸರನ್ನ ನೋಡೋಣ. ಶುಭೋದಯ ಅಂತ ಹೇಳ್ತಾ ಇದ್ದಾರೆ ಶ್ರೀನಿವಾಸ್ ರಾಜು, ಚಿಕ್ಕಬಳ್ಳಾಪುರದಿಂದ ಅವರ ಇಷ್ಟದ ಹಾಡಿಗೋಸ್ಕರ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ವಿಜಯಪುರದಿಂದ ಇಸ್ಮಾಯಿಲ್ ಅವರು ಸಂದೇಶ ಕಳಿಸಿದ್ದಾರೆ. ಆಶಾ ಶ್ರೀನಿವಾಸ್ ಅವರು ಬಿನ್ನಿಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಮಧ್ಯಾಹ್ನ ಮೇಡಮ್, ಹಿನ್ನೆಲೆ ಸಂಗೀತ ಚೆನ್ನಾಗಿದೆ, ನೀವು ಪ್ರಸಾರ ಮಾಡ್ತಾ ಇರೋ ಎಲ್ಲ ಹಾಡುಗಳು ಇಷ್ಟ ಆಯಿತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸುಧಾ ಅವರು ಬುದ್ಧಿಹಾಳ್ನಿಂದ ಸಂದೇಶವನ್ನು ಕಳಿಸಿ, ಹೀಗೆ ಸಂದೇಶವನ್ನು ಕಳಿಸಿರುವಂತಹ ಕಾರ್ಯಕ್ರಮದ ಭಾಗವಾದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು, ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತಾ, ಇಂದಿನ ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಗೀತೆಗಳನ್ನು ಪ್ರತಿದಿನ ಪ್ರಸಾರ ಮಾಡ್ತೀವಿ. ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೂ ಪ್ರತಿದಿನ ಕಾರ್ಯಕ್ರಮ ಮೂಡಿ ಬರುತ್ತೆ. ಸಂದೇಶವನ್ನು ಕಳಿಸ್ತಾ ಇರಿ, ಹಾಗೆ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಕೇಳ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್ ಟು FM ರೈನ್ಬೋ.

0: ಸ್ನೇಹಿತರೆ, ಸಮಯ ಆಗ್ತಾ ಇದೆ 12 ಗಂಟೆ. ಇನ್ನು ಮುಂದೆ ಕೇಳಿ ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಕೃತಕ ಬುದ್ಧಿಮತ್ತೆ, ಎಐ ಸಾಕ್ಷರತೆ ಹಾಗೂ ನವೀನತೆಯ ದೃಷ್ಟಿಯಿಂದ ಕಿಯೋನಿಕ್ಸ್ ಎಐ ಆಧಾರಿತ ಗಣಕಯಂತ್ರಗಳನ್ನು ಸಿದ್ಧಪಡಿಸುತ್ತಿದೆ. ಮೊದಲ ಹಂತದಲ್ಲಿ 2,000 ಕಿಯೋ ಪರ್ಸನಲ್ ಕಂಪ್ಯೂಟರ್ಗಳು ಸಿದ್ಧಗೊಂಡಿವೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರು ಕಿಯೋನಿಕ್ಸ್ ಘಟಕಕ್ಕೆ ಭೇಟಿ ನೀಡಿರುವ ಬಗ್ಗೆ ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಮೊದಲ ಹಂತದಲ್ಲಿ ಎಐ ಸಿದ್ಧ ವೈಯಕ್ತಿಕ ಕಂಪ್ಯೂಟರ್ಗಳನ್ನು ರಾಜ್ಯದ ಗ್ರಾಮೀಣ ಗ್ರಂಥಾಲಯ ಹಾಗೂ ಶಾಲೆಗಳಿಗೆ ಪೂರೈಸಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದ ಜನ ನಿಬಿಡ ರೈಲ್ವೆ ಕಾರಿಡಾರ್ಗಳಲ್ಲಿ ಒಂದಾಗಿರುವ ಬೆಂಗಳೂರು ತುಮಕೂರು ರೈಲ್ವೆ ಮಾರ್ಗದಲ್ಲಿ ರೈಲ್ವೆ ಸಾಮರ್ಥ್ಯ ಹಾಗೂ ಕಾರ್ಯಾಚರಣೆಯ ದಕ್ಷತೆ ಹೆಚ್ಚಿಸುವ ನಿಟ್ಟಿನಲ್ಲಿ ರೈಲ್ವೆ ವಿದ್ಯುದೀಕರಣ ವ್ಯವಸ್ಥೆಯನ್ನು ಉನ್ನತೀಕರಣ ಮಾಡಲಾಗುತ್ತಿದೆ. 162,57,00,000 ರೂಪಾಯಿ ಯೋಜನೆಗೆ ಅನುಮೋದನೆ ದೊರೆತಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ. ದೇಶದ ಪ್ರಧಾನಮಂತ್ರಿಯಾಗಿ ಒಟ್ಟು 4,399 ಯಶಸ್ವಿ ದಿನಗಳನ್ನು ಪೂರೈಸಿರುವ ಅವರಿಗೆ ದೇಶ ವಿದೇಶಗಳ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭಾರತದ ನವಯುಗದ ಧೀಮಂತ ನಾಯಕ ಎಂದು ಬಣ್ಣಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪಯಣ ನವ ಭಾರತದ ಆತ್ಮವಿಶ್ವಾಸ, ಮಹತ್ವಾಕಾಂಕ್ಷೆ ಹಾಗೂ ವಿಕಸಿತ ಭಾರತ ಸಂಕಲ್ಪದ ದೃಢ ಸಂಕೇತವಾಗಿದೆ ಎಂದಿದ್ದಾರೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸುದೀರ್ಘ ಅವಧಿಯ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಕೀರ್ತಿಗೆ ಭಾಜನರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಾಧನೆ ಚಾರಿತ್ರಿಕ ಎಂದು ಬಣ್ಣಿಸಿದ್ದಾರೆ. ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಇಂದು ಕನ್ನಡದ ಹಿರಿಯ ಸಾಹಿತಿ, ರಂಗಕರ್ಮಿ, ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾದ ಗಿರೀಶ್ ಕಾರ್ನಾಡ್ ಅವರ ಪುಣ್ಯತಿಥಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಗಿರೀಶ್ ಕಾರ್ನಾಡ್ ವೈಚಾರಿಕತೆ, ಸಾಹಿತ್ಯ ಹಾಗೂ ಕಲಾಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ನೈಋತ್ಯ ರೈಲ್ವೆ ವತಿಯಿಂದ ಕೆಎಸ್ಆರ್ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಅಂತಾರಾಷ್ಟೀಯ ಲೆವೆಲ್ ಕ್ರಾಸಿಂಗ್ ಜಾಗೃತಿ ದಿನವನ್ನು ಆಚರಿಸಲಾಯಿತು. ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದೆ. ಕರಾವಳಿಯ ಬಹುತೇಕ ಕಡೆ, ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಮುನ್ಸೂಚನೆಯಂತೆ ರಾಜ್ಯಾದ್ಯಂತ ಮುಂದಿನ 7 ದಿನ ಗುಡುಗು ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೆಂಗಳೂರು ಭಾರತೀಯ ಹವಾಮಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಸಿಎಸ್ ಪಾಟೀಲ್.
2: ಕರಾವಳಿ ಜಿಲ್ಲೆಗಳಲ್ಲಿ ಜೂನ್ 9 ರಿಂದ ಜೂನ್ 13 ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಜೂನ್ 11 ರವರೆಗೆ ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಹಾಗೂ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಜೂನ್ 11 ರವರೆಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಬೀದರ್, ಕಲಬುರಗಿ, ಯಾದಗಿರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಜೂನ್ 9 ರಿಂದ ಜೂನ್ 11 ರವರೆಗೆ ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ.
1: ಯಾದಗಿರಿ ಜಿಲ್ಲೆಯ ವಿವಿಧೆಡೆ ಬಿತ್ತನೆ ಬೀಜ ಹಾಗೂ ಗೊಬ್ಬರ ಮಾರಾಟ ಪರಿಶೀಲನೆ ಸಂದರ್ಭ ನಿಯಮ ಉಲ್ಲಂಘನೆ ಪತ್ತೆಯಾದ ಹಿನ್ನೆಲೆ 175 ಕೃಷಿ ಮಳಿಗೆಗಳ ಮಾರಾಟ ಚಟುವಟಿಕೆಗೆ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೀಂದ್ರನಾಥ್ ಸೂಗೂರ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ವಿವಿಧೆಡೆ ಪೂರೈಕೆಯಾಗುವ ಕುಡಿಯುವ ನೀರಿನ ಗುಣಮಟ್ಟ ಪರಿಶೀಲಿಸಿ ವರದಿ ನೀಡಬೇಕು, ನವೀಕೃತ ಕೆರೆಗಳಿಗೆ ಕಲುಷಿತ ನೀರು ಸೇರದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಕಡಲ ತೀರದಲ್ಲಿ ಸ್ವಚ್ಛತೆಗಾಗಿ 6 ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ. ಬೀಚ್ ಸ್ವಚ್ಛತಾ ಯಂತ್ರವನ್ನು ದುರಸ್ತಿಗೊಳಿಸಲಾಗಿದೆ. ಸಮುದ್ರ ಹಾಗೂ ನದಿ ಪಾತ್ರಗಳಲ್ಲಿ ಜಲಸಾಹಸ ಕ್ರೀಡೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮುರುಡೇಶ್ವರ, ಗೋಕರ್ಣ ಸೇರಿದಂತೆ ಕಡಲ ತೀರಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಲೈಫ್ ಗಾರ್ಡ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಈ ತಿಂಗಳ 21ರಂದು ಆಯೋಜಿತವಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಆಯುಷ್ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. 5ನೇ ಆವೃತ್ತಿಯ ಮಹಾರಾಜ ಟ್ರೋಫಿ ಟಿ20 ಪಂದ್ಯಾವಳಿ ಈ ತಿಂಗಳ 27ರಿಂದ ಜುಲೈ 12ರವರೆಗೆ ಆಯೋಜಿತವಾಗಿದೆ. ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಕ್ರೀಡಾಂಗಣದಲ್ಲೂ ಈ ಬಾರಿ ಪಂದ್ಯಾವಳಿಗಳು ನಡೆಯಲಿದ್ದು ಸಿದ್ಧತೆಗಳು ಆರಂಭಗೊಂಡಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಹರ್ಟ್ಸ್ ಎಫ್ ಎಮ್ ರೈನ್ಬೋ ಮ್ಯೂಸಿಕಲ್ ಯುವರ್ಸ್. ನಾನು ಸುಧೀಂದ್ರ, ನಿಮ್ಮ ಜೊತೆಯಲ್ಲಿ ಸಮಯ ಆಗಿದೆ 12:06. ಪ್ರತಿದಿನ 12:00 to 1:00 ನವಿಲುಗರಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಬುಧವಾರ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ. ನನ್ನ ಜೊತೆಯಲ್ಲಿ ಒಬ್ಬರು ಅತಿಥಿ ಇರ್ತಾರೆ, ಸಾಧನೆ ಮಾಡಿದವರು ಇರ್ತಾರೆ. ಅವ್ರ ಮಾತುಗಳನ್ನು ಕೇಳಿ ನೀವು ಇನ್ಸ್ಪೈರ್ ಆಗಿ ಸಾಧನೆ ಮಾಡಿ ಅನ್ನೋದು ನನ್ನ ಉದ್ದೇಶ. ಸೊ ಇವತ್ತು ನನ್ನ ಜೊತೆಯಲ್ಲಿ ನಟ, ನಿರ್ದೇಶಕ, ನಿರ್ಮಾಪಕ ಅಂತ ಮಾತ್ರ ಹೇಳ್ತೇನೆ. ಅಯ್ಯೋ, ಇವ್ರಿಗೆ ಎಷ್ಟು ಹೆಸರುಗಳಿದೆ ಅಂತಂದರೆ ಅಷ್ಟು ಹೆಸರು ಕರಿಬೋದು. ಅವ್ರನ್ನ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಎಸ್, ಶ್ರೀನಾಥ್ ವಸಿಷ್ಠ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಮುಂದಿನ 1 ಗಂಟೆ ಕಾಲ ಅವ್ರ ಜೊತೆ ಮಾತನಾಡೋಣ. 9480901013 ಇಸ್ ದಿ ನಂಬರ್ ಟು ಮೆಸೇಜ್. ಎಸ್, ಅವ್ರ ಮಾತುಗಳನ್ನು ಕೇಳ್ತಾ ನಾನು ಹೀಗೆ ಮಾಡಬೇಕು ಅಂದ್ಕೊಂಡಿದ್ದೆ. ಶ್ರೀನಾಥ್ ಅವರೇ, ಏನು ಮಾಡಲಿ, ಏನಾದರೂ ಸಜೆಷನ್ಸ್ ಹೇಳ್ತೀರಾ ಅಂತಂದರೆ ಖಂಡಿತ ಹೇಳ್ತಾರೆ, ಯಾಕಂದರೆ ಕಗ್ಗ ಓದಿ ಶುರು ಮಾಡಿದ್ದಾರೆ ಅವರು. ಇಷ್ಟು ವಿಚಾರ. ಇನ್ನು ಜನರಲ್ಲಾಗಿ ಇಂಟರ್ವ್ಯೂಸ್ ಅಂತ ಇಂಟರ್ವ್ಯೂಸಲ್ಲಿ ಏನಾಗಿರುತ್ತೆ ಅಂತಂದರೆ ಎಲ್ಲಿ ಹೇಗೆ ಅಂತ ಶುರುವಾಗ್ತಾರೆ. ನಾವು ಒಂದು ಸ್ವಲ್ಪ ಉಪೇಂದ್ರ ಸಿನಿಮಾ ಥರ ಮಾಡೋಣ, ಯಾಕೆಂದರೆ ಹಾಗೇ ಇದೆ ಉಪೇಂದ್ರ ಅವರ ಸಿನಿಮಾದಲ್ಲಿ ಎಲ್ಲೂ ಎಲ್ಲಿ ಎಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಾಗಲ್ವಲ್ಲ ನಮಗೆ. ಸೊ ಹಾಗೆ ನಾವು ಒಂದು ಕೆಲಸ ಮಾಡ್ತಾ ಹೋಗೋಣ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂದರೆ ಅಷ್ಟು ಸಾಧನೆ ಇದೆ ವಶಿನಾಥ್ ಅವರ, ವಶಿಷ್ಠ ಅವರ ಈ 25-30 ವರ್ಷದ ಹಾದಿಯಲ್ಲಿ. ಬನ್ನಿ, ವಿತೌಟ್ ವೇಸ್ಟಿಂಗ್ ಮೈ ಟೈಮ್ ಆ್ಯಂಡ್ ಯುವರ್ ಟೈಮ್, ಅವ್ರ ಜೊತೆ ಮಾತಾಡ್ಸೋಣ. ಸರ್, ನಮಸ್ಕಾರ.
1: ನಮಸ್ಕಾರ.
0: ಎಫ್ ಎಮ್ ರೈನ್ಬೋ ಸ್ಟುಡಿಯೋಗೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ.
1: ಧನ್ಯವಾದಗಳು.
0: ಯಾ, ಅದೇ ನಾನು ಆರಂಭದಲ್ಲಿ ಹೇಳಿದೆ, 4-5 ಸೆಗ್ಮೆಂಟಲ್ಲಿ ನಾನು ಫಸ್ಟಿಂದ ಶುರು ಮಾಡೋದು ಬೇಡ, ಎಲ್ಲಿಂದನೋ ಶುರು ಮಾಡೋಣ ಅಂತ. ಹಾಗೆ ಶುರು ಮಾಡಿದ್ರೆ ಮಾತ್ರ ಖುಷಿ ಅಂತ. ಸಿಹಿಮುತ್ತು ಇನ್ನೊಂದು ಆ ಹಾಡನ್ನು ನೆನೆಸ್ಕೊಂಡ್ರೆ ನನಗೆ ತುಂಬ ಖುಷಿ ಆಯ್ತು. ಹಾಡಲ್ಲಿ ನೀವು ಇದ್ದೀರಿ ಅಂತಂದು
1: ನನಗೆ ರೋಮಾಂಚನ ಆಗುತ್ತೆ ಆ ಹಾಡನ್ನು ಕೇಳಿದ್ರೆ. ಕಾರಣ ಆ ಹಾಡಿನಲ್ಲಿ ನಾನು ಇದ್ದೀನಿ.
0: ಎಸ್,
1: ಅದೊಂದು ಬಹಳ ಅದ್ಭುತವಾದಂತಹ, ಅಂದರೆ ನಾನು ನನ್ನ ಕಲಾ ಬದುಕಿಗೆ ಬರೋದಕ್ಕೆ ಆ ಕ್ಷಣ ಒಂದು ಇನ್ಸ್ಪೈರ್ ಆಯಿತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಾವು ಚೈಲ್ಡ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಸ್ಕೂಲಲ್ಲಿ ಓದ್ತಾ ಇದ್ವಿ. ಆ ಸ್ಕೂಲ್ ಪ್ರಿನ್ಸಿಪಾಲ್ಗೆ ಆ ಪ್ರೊಡಕ್ಷನ್ ಹೌಸಿಂದ ಒಂದು ಫೋನ್ ಬಂತು, ಬರ್ತಾರೆ ಯಾರೋ ಬರ್ತಾರೆ ನಮ್ಮ ಚಿತ್ರೀಕರಣಕ್ಕೆ ಒಂದಷ್ಟು ಜನ ಹುಡುಗರು ಬೇಕು ಅಂತ. ನಾನು ಸ್ಕೂಲ್ ದೇಶಲ್ಲೇ ನಾಟಕ ಗಿಟಕ ಎಲ್ಲ ಮಾಡ್ತಾ ಇದ್ದೆ, ಸ್ಕೂಲಲ್ಲೇ ಮಾಡ್ತಾ ಇದ್ದೆ ನಾಟಕಗಳೆಲ್ಲ. ಸೊ ನನ್ನನ್ನು ಸೆಲೆಕ್ಟ್ ಮಾಡಿದ್ರು, ಒಂದು 20-25 ಜನ ಮಕ್ಕಳಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ಸೆಟ್ ಹಾಕಿದ್ರು. ಆ ಇವರು ರಾಜ್ಕುಮಾರ್ ಅವರು ಮೋಟರ್ ಬೈಕಲ್ಲಿ ಬರ್ತಾರೆ, ಅವಾಗ ಮಕ್ಕಳೆಲ್ಲ ಪಟಾಕಿ ಹೊಡಿತಾ ಇರ್ತಾರೆ. ಅಲ್ಲಿ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಅಲ್ಲಿ ಒಂದಷ್ಟು ಜನ ಮಕ್ಕಳು ಬೇಕು ಪಟಾಕಿ ಹೊಡಿಯೋದಕ್ಕೆ. ಪಟಾಕಿ ಸರ್ ನಿಜವಾಗ್ಲು ಹೇಳ್ತೀನಿ, 2 ಮೆಟಡಾರ್ ಪಟಾಕಿ ತಂದಿದ್ರು, 2 ಮೆಟಡಾರ್ ಪಟಾಕಿ. ನನ್ನ ಜೀವನದಲ್ಲಿ ಅಷ್ಟು ಪಟಾಕಿ ನಾನು ಯಾವತ್ತೂ ಹೊಡೆದಿಲ್ಲ. ನೀವೇ ಹೊಡಿ, ಏನು ಹೊಡಿತೀರೋ ಹೊಡೀರಿ, ಒಟ್ಟಲ್ಲಿ ಅವ್ರಿಗೆ ಕಲರ್ಫುಲ್ ಆಗಿ ಕಾಣಬೇಕು ಫ್ರೇಮು ಅಂತ. ಅಲ್ಲಿ ದೂರ ಹೋಗಿ ಆನೆ ಪಟಾಕಿ ಅಂತ ಒಂದು ವಾಯ್ಸ್ ಬರುತ್ತೆ, ಅದು ನಂದೇ ವಾಯ್ಸು.
0: ಅಯ್ಯಯ್ಯೋ.
1: ಸೊ ಹಾಗಾಗಿ ಆಮೇಲೆ ಅಲ್ಲಿ ಆ ಸೆಟ್ಟು, ಅಣ್ಣವ್ರನ್ನ ಅಷ್ಟು ಹತ್ತಿರದಿಂದ ನೋಡಿದ್ದು, ಇವೆಲ್ಲವೂ ನಾನು ಒಬ್ಬ ಕಲಾವಿದ ಆಗಬೇಕು ಅನ್ನೋ ಒಂದು ಸಣ್ಣ ಇನ್ಸ್ಪಿರೇಷನ್ ಅಲ್ಲಿಂದ ಒಂದು ಸ್ಪಾರ್ಕ್ ಆಯಿತು.
0: ಅಟ್ ದಿ ಏಜ್ ಆಫ್
1: 77, ಅಂದರೆ ನನಗೆ ಹೆಚ್ಚು ಕಮ್ಮಿ ಒಂದು ನಾನು 6ನೇ ಕ್ಲಾಸ್, 12-13 ವರ್ಷ.
0: ಸೂಪರ್, ರೈಟ್ ಏಜ್. ಆ ಟೀನೇಜ್ ಅಲ್ಲಿ ಆಸೆ ಮೊಳಕೆ ಹೊಡೆದಿದೆಯಲ್ಲ, ಸೂಪರ್ ಆಗಿ ಹೊಡೆದಿದೆ. ಅದು ಅಣ್ಣವ್ರ ಮುಂದೆ ಅಲ್ವಾ?
1: ಸರ್, ಏನ್ ಸರ್ ಆ ಮಹಾನ್ ವ್ಯಕ್ತಿ, ಮೈ ಗಾಡ್. ಅವರು ಲಕ್ಷ್ಮಿ ಅವರನ್ನ ನಾನು ಅಷ್ಟು ನೋಡ್ಲಿಲ್ಲ, ಬಟ್ ರಾಜ್ಕುಮಾರ್ ಅವ್ರನ್ನ ನೋಡಿದ್ದು ನನಗೆ ಇನ್ನೂ ಕಣ್ಣಲ್ಲಿ ಕಟ್ಟದಾಗಿದೆ.
0: ರೈಟ್, ಫ್ಯಾಂಟಾಸ್ಟಿಕ್.
1: ಅದು ಒಂದು ಆ ಸ್ಪಾರ್ಕ್ ಇವತ್ತು ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ.
0: ಫ್ಯಾಂಟಾಸ್ಟಿಕ್. ಇನ್ನು ತುಂಬಾ ಇದೆ ಮುಂದೆ ಜರ್ನಿ, 30+ ಇಯರ್ಸ್ ಅಲ್ಲ ಆಲ್ಮೋಸ್ಟ್ ಇಂಡಸ್ಟ್ರಿ.
1: ಸರ್, 1982 ಶುರು ಮಾಡಿದ್ದು ಪ್ರೊಫೆಷನ್ ಆಗಿ.
0: 30+ ಇಯರ್ಸ್ ಅಂದ್ಬಿಟ್ಟೆ, 30+ ಅಂದ್ರೆ ಎಷ್ಟಾಗ್ಬೋದು ಅಂತ. ಗುಡ್. ಅಲ್ಲಿಂದ ಇವಾಗ ಮಾತಾಡ್ತಾ ನಾನು ಒಂದು ವಿಷಯ ನೋಡಿದೆ, ಆಲ್ಮೋಸ್ಟ್ ಒಂದು 35-36 ಸಿನಿಮಾಗೆ ಡಬ್ಬಿಂಗ್ ಮಾಡಿದ್ರ. ಯಾವತ್ತಾದ್ರೂ ಆಕಾಶವಾಣಿಗೆ ಬರಬೇಕು, ರೇಡಿಯೋ ಜಾಕಿ ಆಗಬೇಕು, ಏನಾದರೂ ಮಾಡಬೇಕು, ನ್ಯೂಸ್ ಓದಬೇಕು ಅಂತ ಯಾವತ್ತಾದ್ರೂ ಮನಸ್ಸಿಗೆ ಬರಲಿಲ್ವಾ ಸರ್ ನಿಮಗೆ?
1: ಸರ್, ನನಗೆ ತುಂಬ ಜನ ಹೇಳಿದ್ರು ನಿನ್ನ ವಾಯ್ಸ್ ಚೆನ್ನಾಗಿದೆ, ನೀನು ಯಾಕೆ ರೇಡಿಯೋ ಜಾಕಿ ಟ್ರೈ ಮಾಡಬಾರ್ದು, ಅವಕಾಶ ಸಿಗಬೇಕಲ್ಲ. ನನಗೆ ಮಾಡಬೇಕು ಅನ್ನೋ ಆಸೆ ಇತ್ತು, ಆದರೆ ನಾನು ಯಾರನ್ನ ಮೀಟ್ ಮಾಡಬೇಕು.
0: ನೀವು ಟ್ರೈ ಮಾಡಿಲ್ಲ, ಅದಕ್ಕೆ ಅವಕಾಶ
1: ಟ್ರೈ
0: ಮಾಡಿದೆ. ಅಲ್ಲ, ಎನಿಥಿಂಗ್ ಈಸ್ ಟ್ರೈ ಅಲ್ವಾ? ನೀವು ಆರ್ಟಿಸ್ಟ್ ಆಗಿ ಟ್ರೈ ಮಾಡಿದ್ರಿ. ಸೊ ಎನಿಥಿಂಗ್, ಸೊ ನಿಮ್ಮನ್ನ ನೀವು ಬ್ಲೇಮ್ ಮಾಡ್ಕೊಳಂಗಿಲ್ಲ.
1: ಇಲ್ಲ, ಮಾಡಂಗಿಲ್ಲ, ನಂದೇ ತಪ್ಪು, ನಾನು ಮಾಡಿಲ್ಲ. ಬಟ್ ಈಗಲೂ ಅವಕಾಶ ಸಿಕ್ಕಿದ್ರೆ ಮಾಡೋದಕ್ಕೆ ನಾನು ಐ ಲವ್ ಟು ಡು ಇಟ್.
0: ಡೆಫಿನೆಟ್ಲಿ. ನೀವು ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ರ, ನೀವು ಯೂನಿವರ್ಸಿಟಿ ಆಗ್ಬಿಟ್ಟಿದ್ರ, ಇಷ್ಟು ಯೂನಿವರ್ಸಿಟಿ ಆಗ್ಬಿಟ್ಟಿದ್ರ. ಗುಡ್. ಅಲ್ಲಿ ಬರೋಣ. ಒಂದು ನಿಮ್ಮ ಮಾತುಗಳಲ್ಲಿ ಒಂದು ವಿಚಾರ ತುಂಬ

0: ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಆಸೆ ಮತ್ತು ಉಸಿರು, ಆಸೆ ಮತ್ತು ಉಸಿರು. ಆಸೆ ಇದ್ರೆ ಉಸಿರು ಸ್ಟ್ರಾಂಗ್ ಆಗಿರುತ್ತೆ ಅಥವಾ ಉಸಿರಿದ್ರೆ ಆಸೆ ಸ್ಟ್ರಾಂಗ್ ಆಗಿರುತ್ತೆ? ಸರ್
1: ಸರ್ ಮನುಷ್ಯನಿಗೆ, ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಅನ್ನೋದಿರಬೇಕು, ಗುರಿ ಅನ್ನೋದಿರಬೇಕು. ಉಸಿರಿ ಇರೋವರೆಗೂ ಅದನ್ನ ಸಾರ್ಥಕವಾಗಿ ಉಪಯೋಗಿಸ್ಕೋಬೇಕು. ಅಂದ್ರೆ ಎರಡೂ ಪ್ಯಾರಲಲ್ ಆಗಿ ಹೋಗ್ತಾ ಇರುತ್ತೆ. ಉಸಿರು ನಿಂತರೆ ಆಸೆ ನಿಂತೋಗುತ್ತೆ, ಅಥವಾ ಆಸೆನೆ ಇದ್ದು ಉಸಿರು ಇಲ್ಲದೆ ಇದ್ರೆ ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಆಸೆ ಚಿಗುರು ಹೊಡೆದಾಗ ನಮ್ಮ ಉಸಿರು ಗಟ್ಟಿಯಾಗಿರಬೇಕು. ಉಸಿರು ಇರೋವರೆಗೂ ನಾವು ಆಸೆ ಪಟ್ಟಿದ್ದನ್ನ ಸಾಧಿಸ್ಕೊಳ್ಳುವ ಒಂದು ಗುರಿಯನ್ನ ಹೊಂದಬೇಕು.
0: ಅಥವಾ ನಮ್ಮ ಆಸೆ ಈಡೇರುತ್ತೆ ಅಂತ ನಮ್ಮ ಉಸಿರು ಗಟ್ಟಿಯಾಗಿ ಇಟ್ಕೋಬೇಕಾ?
1: ಉಸಿರು ಗಟ್ಟಿಯಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಆದರೆ ಆಸೆ ಗುರಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರಬೇಕು, ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರಬೇಕು. ಯಾವುದೇ ವಿಚಾರ ಆಗಲಿ, ಏನೋ ಒಂದು ಮಾಡಬೇಕು ಅನ್ನೋ ಒಂದು ಆಸೆ ಚಿಗುರೊಡಿಬೇಕು. ಆ ಚಿಗುರೊಡೆದ ಆಸೆಯನ್ನು ನಾನು ಹೇಗೆ ಸಾಧಿಸ್ತೀನಿ ಅನ್ನೋ ಗುರಿ ಇರಬೇಕು. ಅವೆರಡೂ ಇದ್ದಾಗ ಜೀವನ ಸುಖವಾಗಿರುತ್ತೆ, ಸಂತೋಷವಾಗಿರುತ್ತೆ.
0: ಆಸೆ ಮತ್ತು ಉಸಿರು ಎಷ್ಟು ಚೆನ್ನಾಗಿದೆ. ಎಸ್ ಸ್ನೇಹಿತರೆ, ನಾವು ಶ್ರೀನಾಥ್ ವಸಿಷ್ಠ ಅವ್ರ ಜೊತೆ ಮಾತನಾಡ್ತಾ ಇದ್ವಿ. ಅವ್ರ ಜೊತೆ ಮಾತನಾಡ ಬಂದು ಹೊಸ ಅದಕ್ಕಿಂತ ಮುಂಚೆ ಸಿಹಿ ಮುತ್ತು ಇನ್ನೊಂದು.

0: ವೆಲ್ನೆಸ್ ಆರ್ ಇಲ್ನೆಸ್ ಬೈ ಚಾಯ್ಸ್. ವಿಸಿಟ್ avijia.com.
1: ಎಂಎಸ್ಕೆ ಪ್ರಮಿದಶ್ರೀ ಫಿಲ್ಮ್ಸ್ ಪೊಲೀಸ್ ಕಂಪ್ಲೈಂಟ್.
2: ನೇಹಾಗೆ ನೋಡ್ತಾ ಇದ್ರಿ.
1: ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಸಂಜೀವ್ ಮೆಗೋಟಿ. ವರ್ಲ್ಡ್ ವೈಡ್ ರಿಲೀಸಿಂಗ್ ಆನ್ ಜೂನ್ 12th.
3: ಆಕಾಶವಾಣಿ ಎಫ್ಎಂ ರೇನ್ಬೋ.
4: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಎಫ್ ಎಂ ರೈನ್ಬೋ ಮ್ಯೂಸಿಕಲ್ ಯುವರ್ಸ್. ನವಿಲು ಗಣಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಶ್ರೀನಾಥ್ ವಶಿಷ್ಠ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರ ಜೊತೆ ನೀವು ಮಾತನ್ನು ಖಂಡಿತ ಆಡ್ಬೋದು. 9480901013 ಇದು ನಂಬರ್ ಟು ಮೆಸೇಜ್. ಶ್ರೀನಾಥ್ ಸರ್, ನೀವು ಎಂಜಿನಿಯರಿಂಗ್ ಮಾಡಿಬಿಟ್ಟು ಈ ಕಡೆ ವಾಲ್ ಇದೆಯಾಗೆ, ಆ ಟೀನೇಜಲ್ಲಿ ಅರಳಿದ ಮೋಹ ವ್ಯಾಮೋಹ ಓಕೆ, ಬಟ್ ಎಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ಮೇಲೆ ಹೇಗೆ ನಿಮ್ಮ ಸೆಳೆಯಿತು?
5: ಸರ್, ನಾನು ನಿಮಗೆ ಆಗಲೇ ಹೇಳಿದೆ, ಏನಾದರೂ ಒಂದು ಮಾಡಬೇಕು ಅಂದರೆ ಅದಕ್ಕೊಂದು ಪ್ರೇರಣೆ ಇರಬೇಕು. ನನಗೆ 82nd ಇಸ್ವಿನಲ್ಲಿ SSLC ಎಕ್ಸಾಮಿನೇಷನ್ ಬರೀಬೇಕು ಇನ್ನೊಂದು ವಾರದಲ್ಲಿ. ಆಗ ನಮ್ಮ ಚಿಕ್ಕಪ್ಪ ನನ್ನನ್ನು ರವೀಂದ್ರ ಕಲಾಕ್ಷೇತ್ರಕ್ಕೆ ಕರ್ಕೊಂಡು ಹೋಗಿ ಆ ಶೆಡ್ಡಲ್ಲಿ ಎಲ್ಲ ದೊಡ್ಡ ದೊಡ್ಡವರು, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್ ಅಲ್ಲಿ ಕೆಲಸ ಮಾಡೋರು ಎಲ್ಲರೂ, ಹವ್ಯಾಸಿ ರಂಗ ತಂಡ ಅಂತರಂಗ ಅಂತ, ಅಲ್ಲಿ ಕರ್ಕೊಂಡೋಗಿ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಆ ಡೈರೆಕ್ಟರ್ ನನಗೆ ಸ್ಕ್ರಿಪ್ಟ್ ಕೊಟ್ಟರು. ನಾನು ನನ್ನ ಜೀವನದಲ್ಲಿ ಪ್ರೊಫೆಷನ್ ಅಂದರೆ ಆರ್ಟಿಸ್ಟ್ಗಳ ಜೊತೆ ಕೂತು ಫಸ್ಟ್ ಟೈಮ್ ಸ್ಕ್ರಿಪ್ಟ್ ಓದ್ದೆ, ನಿರರ್ಗಳವಾಗಿ ಓದ್ದೆ, ಅಂದರೆ ವಿತ್ ಇಂಟೋನೇಷನ್ಸು, ವಿತ್ ಡಿಕ್ಷನ್ನು, ಮಾಡ್ಯುಲೇಷನ್ ಎಲ್ಲ ಓದ್ದೆ. ಅವ್ರ ಡೈರೆಕ್ಟರ್ ಖುಷಿ ಆಗ್ಬಿಟ್ರು, ಮಾಡು ಅಂದರು. ಅವರು ನನಗೆ ಅವತ್ತು ಬೆಂತಟ್ಟಿದ್ರು. ಅದು ಹಾಗೆ ನಿರಂತರವಾಗಿ ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು ನಾಟಕಗಳನ್ನ ಮಾಡ್ತಾ ಬಂದೆ. 86-87ರಲ್ಲಿ ದೂರದರ್ಶನ್ ಶುರುವಾಯಿತು ಕನ್ನಡಗೆ. ಆವಾಗ 1 hour ಸ್ಲಾಟ್ ಕೊಟ್ಟಿದ್ರು, 4 ಸೀರಿಯಲ್ ಬರೋದು 15-15 ನಿಮಿಷದ, ಹೆಚ್ಚು

0: ಕಮ್ಮಿ ಮೂರು ಸೀರಿಯಲ್ ಅಲ್ಲಿ ನಾನು ಇರ್ತಿದ್ದೆ. ಅಂದ್ರೆ ಅವಾಗ ಈಗಿರೋ ಅಷ್ಟು ಜನ ಆರ್ಟಿಸ್ಟ್ಗಳಿರಲಿಲ್ಲ, ಕೆಲವೇ ಆರ್ಟಿಸ್ಟ್ಗಳಿದ್ರು, ಅದರಲ್ಲಿ ಪಿಕ್ ಮಾಡಿ ಮಾಡಿಸೋರು. ಸೊ ಹಾಗಾಗಿ 86 ನಾನು ದೂರದರ್ಶನ ಅಂದರೆ ಟಿವಿನಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದೆ. 82 ನಾಟಕಗಳನ್ನ ಮಾಡೋಕ್ಕೆ ಶುರು ಮಾಡಿದೆ.
1: ಯಾ, ವೆರಿ ಇಂಪಾರ್ಟೆಂಟ್. ಅಲ್ಲಿ ಸುಮಾರು 120 ಹೆಚ್ಚು ನಾಟಕದಲ್ಲಿ ಅಭಿನಯಿಸಿದ್ದೀರಿ
0: ಮಾಡಿವ
1: ಅಲ್ವಾ. ರಂಗಭೂಮಿಯ ಆ ಪ್ರಯತ್ನ ಮತ್ತು ಈಗಿನ ಪ್ರಯತ್ನದಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ?
0: ಏನು ಅಂಥ ವ್ಯತ್ಯಾಸ ಏನಿಲ್ಲ ಸರ್. ಏನಂದರೆ ಮುಂಚೆ ಭಾಳ ಶಿಸ್ತಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ನಾಟಕನ, 1-1.5 ತಿಂಗಳು. ಈಗ ಕೆಲವು ತಂಡಗಳಲ್ಲಿ ಅದು ಇಲ್ಲ ಅನ್ನಿಸ್ತಾ ಇದೆ. ಅಂದರೆ ಪ್ರಾಕ್ಟೀಸು, ಆ ಪ್ರೊಫೆಷನಲಿಸಮು, ಆ ಅಪ್ರೋಚು ಇಲ್ಲ ಅನ್ನಿಸ್ತಾ ಇದೆ.
1: ಬಿಕಾಸ್ ಆಫ್ ಡಿಸ್ಟ್ರಕ್ಷನ್?
0: ಇಲ್ಲ, ಬಿಕಾಸ್ ಆಫ್ ದೇರ್ ಬೇರೆ ಬೇರೆ ಕಮಿಟ್ಮೆಂಟ್ಸ್. ಅವ್ರು ಯಾರು
1: ಇಲ್ಲಿ ಕಮಿಟ್ಮೆಂಟ್ ಇಲ್ಲದಕ್ಕೆ ಬೇರೆ ಕಮಿಟ್ಮೆಂಟ್ ಜಾಸ್ತಿ,
0: ಎಲ್ಲೋ ಒಂದು ಕಡೆ ಯಾವುದೋ ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಿದ್ದಾರೆ, ಬಿಡಿಸ್ಕೊಂಡು ಬರೋಕ್ಕಾಗಲ್ಲ ರಿಹರ್ಸಲ್ಗೆ, ಅವ್ರು ಬಂದಾಗ ರಿಹರ್ಸಲ್ ಮಾಡಬೇಕು. ಸೊ ಕೆಲವು ತಂಡಗಳಲ್ಲಂತೂ ಒಂದು 12 ನಾಟಕದಲ್ಲಿದ್ದರೆ ಆ ಸೀನ್ ವೈಸ್ ರಿಹರ್ಸಲ್ ಮಾಡ್ತಾರೆ. ಅಂದ್ರೆ ಈಗ ಈ ಸೀನ್ಗೆ ಈ ಆರ್ಟಿಸ್ಟ್ಗಳು ಬಂದಿದ್ದಾರೆ, ರಿಹರ್ಸಲ್ ಮಾಡಿಬಿಡಿ. ನೆಕ್ಸ್ಟ್ ಸೀನ್ಗೆ ಆ ಆರ್ಟಿಸ್ಟ್ ಬಂದಿದ್ದಾರೆ, ರಿಹರ್ಸಲ್ ಮಾಡಿಬಿಡಿ.
1: ರನ್ ಇಲ್ಲ
0: ನಾಟಕದ ದಿವಸ ಅಥವಾ ನಾಟಕದ ಹಿಂದಿನ ದಿವಸ ಕೆಲವು ತಂಡಗಳಲ್ಲಿ, ಬಟ್ ಇನ್ನು ಕೆಲವು ತಂಡಗಳಲ್ಲಿ ಈಗಲೂ ಬಹಳ ಪಕ್ಕ ತಿಂಗಳುಗಟ್ಟಲೆ ರಿಹರ್ಸಲ್ ಮಾಡಿ ವಿತ್ ಮ್ಯೂಸಿಕ್ ಮೂಮೆಂಟ್ಸ್ ಪ್ರಾಪರ್ಟಿ ಎಲ್ಲ ಮಾಡಿ ಮಾಡ್ತಾರೆ ಸ್ಟೇಜ್ ಮೇಲೆ.
1: ನೀವೇ ತಂಡವನ್ನು ಗುರುತಿಸಿಕೊಂಡಿದ್ರ ಅಥವಾ ಯಾವುದೋ ತಂಡದಲ್ಲಿ ಆಕ್ಟ್ ಮಾಡ್ತಾ ಇದ್ರ?
0: ಇಲ್ಲ ಸರ್, ನಮ್ದು ಶಶಿಕಲಾವಿದರು ಅಂತ ಒಂದು ತಂಡ. 1955 ಅಮೆಚೂರ್ ಥಿಯೇಟ್ರಲ್ಲಿ ಮೊದಲ ರಂಗ ತಂಡ ನಾಟಕ ಅಕಾಡೆಮಿನಲ್ಲಿ ರಿಜಿಸ್ಟರ್ ಆಗಿದ್ದು. ನಮ್ಮ ತಂದೆಯವರು ಹುಟ್ಟಾಕಿದ್ದು ಶಶಿಕಲಾವಿದರು ಅಂತ. ಅಂಡ್ ಅವಾಗ ಇದ್ದಿದ್ದು ಮೂರು ತಂಡ, ಶಶಿಕಲಾವಿದರು, ರವಿ ಕಲಾವಿದರು, ಮತ್ತೆ ಇನ್ನೊಂದು ಮೂರು ತಂಡ. ನಮ್ಮ ತಂದೆಯವರು ಶಶಿಕಲಾವಿದರು ಇಂದ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಸ್ಟೇಟ್ ಲೆವೆಲ್ ಡ್ರಾಮಾ ಕಾಂಪಿಟೇಷನ್ಸ್ ಮಾಡೋರು. 50 ಟಿಕೆಟು, 1 ಟಿಕೆಟು, 2 ಕೊಟ್ಟರೆ ಸೀಸನ್ ಟಿಕೆಟು, 7 ನಾಟಕ ನೋಡಬಹುದು ಕನ್ನಡ ಸಾಹಿತ್ಯ ಪರಿಷತ್ ವೇದಿಕೆ ಮೇಲೆ. ಆ ಥರ ಮಾಡ್ತಾ ಇದ್ರು. ಸೊ ಆ ತಂಡನ ನಾನೀಗ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಒಂದಷ್ಟು ಜನ ಕಲಾವಿದರನ್ನ ಹಾಕಿ ನಾಟಕಗಳನ್ನ ಮಾಡೋದು ಈ ಥರದ್ದೆಲ್ಲ ಮಾಡ್ತಾ ಇದ್ದೀನಿ.
1: ಗುಡ್ ಗುಡ್ ಗುಡ್. ಈಗ ಎಸ್ ಎಲ್ ಭೈರಪ್ಪ ಅವರ ಮಂದ್ರ ಸಿನಿಮಾ ನಾಟಕ ಆಗಿ ಬರ್ತಾ ಇದೆ, ರಾಜಾನಾಮ ಡೈರೆಕ್ಟ್ ಮಾಡ್ತಾ
0: ಇದ್ದಾರೆ. ಇದು ಬಂತಲ್ಲ ಪರ್ವಾನು ಬಂತು, ಪ್ರಕಾಶ್ ಬೆಳವಾಡಿ.
1: ಹೌದು, ಪ್ರಕಾಶ್ ಬೆಳವಾಡಿ ಸರ್ ಅವರು ಪಲ್ವ ಮಾಡಿದ್ರು. ಪಿ ಲಂಕೇಶ್ ಅವರ ಮುಸಂಜೆ ಕಥಾ ಪ್ರಸಂಗ ಅಂತೂ ಸಿನಿಮಾನ ಆಗ್ಬಿಡುತ್ತೆ.
0: ಹೌದು,
1: ಈ ತುಂಬಾ ಸರಿ ನಾಟಕಗಳು ಆದ ಪ್ರದರ್ಶನ ಆದ್ಮೇಲೆ ಸಿನಿಮಾಕ್ಕೆ ಬರುತ್ತಲ್ಲ, ಆ ಕಥೆಗಳು ಕಡಿಮೆ ಆಗಿದೆ ಅಂತ ನನ್ನ ಅಭಿಪ್ರಾಯ. ಓಡಿ ಓಡಿಸಿ
0: ಸರ್, ನಾಟಕ ವಿಸ್ತಾರವಾಗಿ ಮಾಡ್ಬೋದು ಸ್ಟೇಜ್ ಮೇಲೆ. ಈಗ ಫಾರ್ ಎಕ್ಸಾಂಪಲ್ ಪರ್ವ 8 10 ನಾಟಕ ಅದು, ವಿತ್ 3 ಓಕೆ, ಒಂದು 135 ಕ್ಯಾರೆಕ್ಟರ್, ಅದರಲ್ಲಿ 38 40 ಜನನ ಆಕ್ಟ್ ಮಾಡ್ತಾರೆ, ಒಬ್ಬೊಬ್ರು ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಮಾಡ್ತಾರೆ. ಓಕೆ, ನೀವು ಅದನ್ನ ಸಿನಿಮಾ ಮಾಡೋಕ್ಕಾಗಲ್ಲ. ಈಗ ಅದೇ ತಗೊಂಡು ಸಿನಿಮಾ ಮಾಡೋಕ್ಕಾಗಲ್ಲ. ಆ ಸಿನಿಮಾ ಮಾಡಬೇಕಾದ್ರೆ ಸಿನಿಮಾಗೆ ಬೇಕಾಗಿರುವಂತಹ ಕಮರ್ಷಿಯಲ್ ಐಟಮ್ಸ್ ಇರ್ಬೋದು ಅಥವಾ ಟೈಮ್ ಕನ್ಸ್ಟ್ರೈನ್ ಇರ್ಬೋದು, ಎಲ್ಲವನ್ನ ಸರಿದೂಗಿಸ್ಕೊಂಡು ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾಟಕಗಳನ್ನ ಯಥಾವತ್ತಾಗಿ ಸಿನಿಮಾ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಏನೇನು ಬೇಕೋ ಅದಕ್ಕೆಲ್ಲ ಒಂಚೂರು ಉಪ್ಪು, ಖಾರ, ಒಗ್ಗರಣೆ ಎಲ್ಲ ಹಾಕಿ ಸಿನಿಮಾ ಮಾಡಬೇಕು.
1: ಕರೆಕ್ಟ್ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಮತ್ತು ಮುಸಂಜೆ ಕಥಾ ಪ್ರಸಂಗ ಇದು ಇವರು ಅವ್ವ ಆಗಿ ಹೊರಡೆ ಬಂತು.
0: ಹೌದು,
1: ತುಂಬ ಚೆನ್ನಾಗಿ ಮಾಡಿದ್ರು ಅಂತ ನನಗೆ ತುಂಬ ಖುಷಿ ಕೊಟ್ಟಿತ್ತು.
0: ಆದ್ರೆ ಇನ್ನೊಂದೇನು ಗೊತ್ತಾ, ನೀವು ಅಬ್ಸರ್ವ್ ಮಾಡಿರ್ತೀರಾ, ಒಂದು ನಾಟಕವನ್ನ ಒಂದು ನಾಟಕ ಫಾರ್ ಎಕ್ಸಾಂಪಲ್ ಈ ಪರ್ವಾನೆ ಇರ್ಬೋದು, ಪರ್ವಾನೆ ತಗೊಳ್ಳೋಣ ಅಥವಾ ಮಂದರ ಇರ್ಬೋದು, ಯಾವುದೇ ತಗೋ, ನಾಟಕನ ಸ್ವೀಕರಿಸುವ ಹಾಗೆ ಪ್ರೇಕ್ಷಕ ಸಿನಿಮಾ
1: ಪ್ರೀತಿ,
0: ಅದೇ ಸಬ್ಜೆಕ್ಟ್ ಆದರೂ ನಾಟಕನ ಪ್ರೀತಿಯಿಂದ ಅಪ್ಕೋತಾನೆ. ನೀವು ಯಾವುದೇ ಎಷ್ಟೇ ಶೋ ಮಾಡಿ ಸರ್, ಮೊನ್ನೆ ಕೂಡ ಪರ್ವ ಮಾಡಿದ್ರು, 1000 ಇದ್ರು. ನೀವು ಸಿನಿಮಾ ಮಾಡಿ ಅದನ್ನ ಕಂಪ್ರೈಸ್ ಮಾಡಿ, ಜನ ಅಷ್ಟು ಅಪ್ಯಾಯವಾಗಿ ಸ್ವೀಕರಿಸೋದಿಲ್ಲ ಅದನ್ನ. ಕಾರಣ ಇಷ್ಟೇ, ಬಿಕಾಸ್ ಸಿನಿಮಾ ಡೈಲ್ಯೂಟ್ ಆಗ್ಬಿಡುತ್ತೆ. ನಾಟಕ ಅಲ್ಲಿ ಹೇಗಿದೆಯೋ ಹಾಗೆ ಮಾಡ್ತಾರೆ. ಅದು 8 ಆಗ್ಬೋದು, 10 ಆಗ್ಬೋದು, 12 ಆಗ್ಬೋದು. ಇದು ನಾಟಕ ಮಾಡಿದ್ರು ಮೈಸೂರು ರಂಗಾಯಣದಲ್ಲಿ, ಇಡೀ ರಾತ್ರಿ ನಾಟಕ ಮಾಡಿದ್ರು, ಜನ ಕೂತ್ಕೊಂಡು ನೋಡಿದ್ರು. ಸೊ ಆ ಥರ ನಾಟಕದ ಒಲವು ಇದ್ದೇ ಇದೆ. ಸಿನಿಮಾ ಅದು ಅದೇ, ಅದಕ್ಕೆ ಅದರದೇ ಆದಂತಹ ಬೌಂಡ್ರಿ ಇರುತ್ತೆ, ಆ ಕಟ್ಟುಪಾಡುಗಳಲ್ಲಿ ಮಾಡಬೇಕಾಗತ್ತೆ. ಜನ ಹೇಗೆ ಸ್ವೀಕರಿಸ್ತಾರೆ ಗೊತ್ತಿಲ್ಲ.
1: ಗೊತ್ತಿಲ್ಲ ನನಗೆ. ಭೈರಪ್ಪ ಅವ್ರದ್ದು ಮಂದ್ರ ರಾಜನಾಮ ಸರ್ ಡೈರೆಕ್ಟ್ ಮಾಡಿದಾಗ ನಾನು ನಾಟಕ ನೋಡಿದಾಗ ಹೌಸ್ಫುಲ್,
0: ಹೌದು
1: ಹೌಸ್ಫುಲ್,
0: ಹೌದು,
1: ನಾನು ಇಷ್ಟು ಸೆಳೆತಾ ಇದೆ ರಂಗಭೂಮಿಗೆ ಅಂತ ಹೇಳಿದ ಅಂದ್ಕೊಂಡೆ ಅಲ್ಲ. ಇನ್ಫ್ಯಾಕ್ಟ್ ಯಾವಾಗಲೂ ಅದು ಇದ್ದೇ ಇರುತ್ತೆ. ನೀವು ಆಕ್ಟ್ ಮಾಡ್ಬೇಕಂತ ನಾಟಕದ ಸಮಯದಲ್ಲಿ ಅಫ್ಕೋರ್ಸ್ ಈಗಲೂ ಮಾಡ್ತಾ ಇದ್ರೆ,
0: ಈಗಲೂ ಮಾಡ್ತೀವಿ. ಮೊನ್ನೆ ಇತ್ತು ಶೋ ರಂಗಶಂಕರದಲ್ಲಿ, ಪರಹಿತ ಪಾಷಾಣ ಅಂತ. ಪ್ರಕಾಶ್ ಬೆಳವಾಡಿ ಅವ್ರು ಫೋನ್ ಮಾಡಿ, ನಾನು ಮಾಡಿದ್ದ ಪಾತ್ರನ ಸೇತುರಾಮ್ ಅವ್ರು ಮಾಡಿದ್ರಂತೆ. ಅವ್ರಿಗೇನೋ ಕೆಲಸ ಬಿತ್ತು ಅಂತ ಆ ಪ್ರದರ್ಶನ ಮಾಡಕ್ ಆಗಲ್ಲ ಅಂತ ಹೇಳಿದ್ರಂತೆ. ನನಗೆ ಮಾಡು ಅಂದರು. ಹೋಗಿ ಮಾಡಿದೆ.

0: ಫುಲ್ ಔಟ್ ಅಂಡ್ ಔಟ್ ಕಾಮಿಡಿ, ಅದ್ಭುತವಾದ ನಾಟಕ
1: ಅಲ್ವಾ. ಬಟ್ ಒಬ್ಬರು ಮಾಡಿ ಬೇರೆ ಮಾಡಿದ ಕ್ಯಾರೆಕ್ಟರ್ನ ನಾವು ಮಾಡಬೇಕಾದ್ರೆ ಎಚ್ಚರಿಕೆ ವಹಿಸಬೇಕಾಗತ್ತ?
0: ಏನಿಲ್ಲ ಸರ್, ಅವ್ರ ಸ್ಟೈಲಲ್ಲಿ ಮಾಡಿರ್ತಾರೆ, ನಾವು ನಮ್ಮ ಸ್ಟೈಲಲ್ಲಿ ಮಾಡ್ತೀವಿ. ಆಮೇಲೆ ಅಫ್ಕೋರ್ಸ್ ಅದರಲ್ಲಿ ಒಂದಷ್ಟು ಜನ ರಿಪೀಟ್ ಆಡಿಯನ್ಸ್ ಆದ್ರೆ ಕಂಪೇರ್ ಮಾಡ್ತಾರೆ, ಅವ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು. ಫ್ರೆಶ್ ಆಡಿಯನ್ಸ್ ಆದ್ರೆ ನಾನು ಏನ್ ಮಾಡ್ತೀನಿ ಅದನ್ನ ತಗೋತಾರೆ.
1: ಗುಡ್ ಗುಡ್ ಗುಡ್ ಅಂತ ಮಾತಾಡ್ಬಿಡ್ರಿ. ಸೊ ನಿಮ್ ಜೊತೆ ಮತ್ತಷ್ಟು ಮಾತಾಡ್ತೇನೆ. ಬಿಫೋರ್ ದಟ್ ಒಂದು ಹಾಡನ್ನ ಕೇಳೋಣ. ಶ್ರೀನಾಥ್ ವಸಿಷ್ಠ ಅವ್ರು ನಮ್ಮ ಜೊತೆಲ್ಲಿದ್ದಾರೆ. ಸಿ ಟ್ವೆಂಟಿ ಎಫ್ ಎಂ ರೈನ್ಬೋ, ಇದು ನವಿಲುಗರಿ ಕಾರ್ಯಕ್ರಮ.

0: ಯಾ ಮಾತು ಮುತ್ತು ಅದು ಶ್ರೀನಾಥ್ ವಶಿಷ್ಠ ಅವ್ರಿಗೆ ಹೇಳ್ದಂಗಿದೆ ಅಂತ ನನ್ನ ಅಭಿಪ್ರಾಯ. ಯಾಕೆ ಅವ್ರ ಮಾತೆ ಮುತ್ತು ರೈಟ್. ಸುಮಾರು ಅಲ್ಲಿಂದ ಅದಾದಮೇಲೆ ಅದೇ ನಾನು ಎಲ್ಲೆಲ್ಲಿ ರ್ಯಾಂಪ್ ಕಟ್ ಮಾಡಿ ಮಾತಾಡೋದು ಅಂತ ಮಾತಾಡ್ತಾ ಇದ್ದೀನಿ. ಸಿನಿಮಾ 68 ಸಿನಿಮಾದಲ್ಲಿ ಅಭಿನಯಿಸಿ ಆ ವಿಚಾರವಾಗಿ ಮಾತಾಡೋಣ ಸರ್. ಅಲ್ಲಿಂದ ಅಂದರೆ ರಂಗಭೂಮಿಯಿಂದ ಕಿರುತೆರೆಯಿಂದ ಸಿನಿಮಾಗೆ ಹೆಂಗೆ ಎಂಟ್ರಿ ಸಿಕ್ತು, ಹೇಗೆ ತಗೊಂಡ್ರಿ
1: ಸರ್? ಅದೇ ಆ್ಯಕ್ಟ್ ಮಾಡ್ತಾ ಮಾಡ್ತಾ ಯಾರೋ ಒಬ್ರು ಡೈರೆಕ್ಟ್ರು ಇವ್ನು ಮಾಡ್ತಾನೆ ಖರೀದಿ ಅಂತ ಹೇಳಿ ಹಂಗಾಗಿ ಸಿನಿಮಾಗೆ ನಾನು ಎಂಟ್ರಿ ಕೊಟ್ಟೆ. ಬಟ್ ಒಂದು ನೋವಂತೂ ಇದೆ ಸರ್.
0: ಏನದು?
1: ಈ ಆಕಾಶವಾಣಿ ಮೂಲಕ ನಿಮ್ಮ ಕಾರ್ಯಕ್ರಮದ ಮೂಲಕ ಅದನ್ನ ಕನ್ನಡದ ಜನತೆಗೆ
0: ವ್ಯಕ್ತಪಡಿಸಿ
1: ಹೇಳಲೇಬೇಕು.
0: ಹೇಳಿ.
1: ಏನಂದ್ರೆ ಸಿನಿಮಾನಲ್ಲಿ ನಾನು ಆಸೆ ಪಟ್ಟಷ್ಟು, ನಾನು ಅಂದ್ಕೊಂಡಷ್ಟು ನನಗೆ ಓಪನಿಂಗ್ ಸಿಕ್ಕಲಿಲ್ಲ.
0: ಓಕೆ.
1: ಯಾಕೆಂದ್ರೆ ಈಗ ನಾನು ಸೀರಿಯಲ್ಗಳು ಹೆಚ್ಚು ಕಮ್ಮಿ 190 ಸೀರಿಯಲ್ ಮಾಡಿದ್ದೀನಿ. ಓಕೆ. ಬೇರೆ ಬೇರೆ ಪಾತ್ರಗಳು ಮಾಡಿದ್ದೀನಿ, ವಿಭಿನ್ನವಾದ ಪಾತ್ರಗಳು. ಆದರೆ ಸಿನಿಮಾದಲ್ಲಿ ಭಾಳ ಅದು ಲಿಮಿಟೇಷನ್ ಆಗೋಯ್ತು. ಅದು ಯಾಕೆ ಗೊತ್ತಿಲ್ಲ. ಹೊಸಬರಿಗೆ ಅಂದರೆ ಈ ಬೇರೆಯವ್ರಿಗೆ ಅವಕಾಶ ಕೊಡಬಾರ್ದು ಅಂತನಾ, ಅಥವಾ ಪ್ರತಿ ತಂಡದವರು ಅವ್ರವ್ರದೇ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿರ್ಬೋದಾ, ಇಂಥ ಕಲಾವಿದರೇ ಬೇಕು ಅವ್ರು ಬಿಟ್ಟು ಬೇರೆಯವ್ರನ್ನ ಹಾಕೋಬಾರ್ದು ಅನ್ನೋದು ಅವ್ರದ್ದು ಏನಾದ್ರು ಇರ್ಬೋದಾ, ಏನು ಗೊತ್ತಿಲ್ಲ. ಬಟ್ ನನಗೆ ಸೀರಿಯಲಲ್ಲಿ ಸಿಕ್ಕಷ್ಟು ಪ್ರೀತಿ, ಸೀರಿಯಲಲ್ಲಿ ಸಿಕ್ಕಷ್ಟು ಆಪ್ಯಾಯತೆ, ಸೀರಿಯಲಲ್ಲಿ ಸಿಕ್ಕಷ್ಟು ಓಪನಿಂಗು, ಸೀರಿಯಲ್ ಸಿಕ್ಕಷ್ಟು ಪಾತ್ರಗಳು ಸಿನಿಮಾದಲ್ಲಿ ಸಿಕ್ಕಲಿಲ್ಲ. ಆ ನೋವಂತೂ ಇದೆ.
0: ಬಟ್ ಅದೇ ಇಲ್ಲಿ ಒಂದು ಪಾಸಿಟಿವ್ ಆಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮನ್ನು ಸಮಾಧಾನ ಮಾಡೋಕ್ಕೆ ಅದಕ್ಕಾಗಿ ಅದು ಹೇಳಬೇಕು. ನಾನು ಮೋಸ್ಟ್ಲಿ ಇವರು ಸೀರಿಯಲ್ಗಳಲ್ಲಿ ಬ್ಯುಸಿ ಇದ್ದಾರೆ, ಇವರಿಗೆ ಡೇಟ್ಸ್ ತೊಗೊಂಡ್ರೆ ನಮಗೆ ನ್ಯಾಯ ಒದಗಿಸ್ತಾ ಇಲ್ಲೋ, ಅಂದರೆ ಟೈಮ್ ಕೊಡೋಕ್ಕಾಗುತ್ತೆ ಇಲ್ವೋ ಅಂತ ನಿಮ್ಮನ್ನು ಅಪ್ರೋಚ್ ಮಾಡದೇ ಇರಬಹುದಾ?
1: ಅದು
0: ವೈ ಕಾಂಟ್ ವಿ ಥಿಂಕ್ ದಟ್ ಪಾಸಿಟಿವ್ ಸರ್?
1: ಎಸ್ ಎಸ್ ಕರೆಕ್ಟ್, ಪಾಸಿಟಿವ್. ಅದನ್ನೇ ಯೋಚನೆ, ನಾನು ಪಾಸಿಟಿವ್ ಆಗಿ ಮಾಡ್ತೀನಿ. ಆದರೆ ನನ್ನನ್ನು ಕೇಳ್ದಾಗ ತಾನೇ ಸರ್

0: ಸೊ ನನಗೆ ನೀವು ಮಾತಾಡ್ತಾ ಮಾತಾಡ್ತಾ ನಿಮ್ಮ ಜೊತೆ ಮಾತಾಡ್ತಾ ಕರೆಕ್ಟ್ ನಾನು ಇತ್ತೀಚೆಗೆ ನಮ್ಮ ಪ್ರಕಾಶ್ ರಾಯ್ ಬೇರೆ ಬೇರೆ ಆರ್ಟಿಸ್ಟ್ ನೋಡ್ಬೇಕಾದ ನೋಡಿದಾಗಲೂ ಅಂದ್ಕೊಂಡೆ. ಸೊ ಈ ಶ್ರೀನಾಥ್ ವಸಿಷ್ಠ ಅವರು ಯಾವುದ್ರಲ್ಲೂ ಕಡಿಮೆ ಇಲ್ಲ, ಅವ್ರ ಭಾಷೆ ಆಗಿರ್ಬೋದು, ಭಾಷೆ ಆಗಿರ್ಬೋದು, ಅವರ ಧ್ವನಿ ಆಗಿರ್ಬೋದು, ಅವರ ಅಭಿನಯ ಆಗಿರ್ಬೋದು, ಕರೆಕ್ಟ್ ಇಷ್ಟೆಲ್ಲ ಇದ್ರು ಕೂಡ ಯಾಕೆ ಇನ್ನೊಂದು ಮಟ್ಟಕ್ಕೆ ಹೋಗಲಿಲ್ಲ
1: ಸರ್? ಇನ್ಫ್ಯಾಕ್ಟ್ ನಾನು ಟು ಬಿ ವೆರಿ ಫ್ರಾಂಕ್ ಅಂಡ್ ಹಾನೆಸ್ಟ್, ತಮಿಳಲ್ಲಿ ಟ್ರೈ ಮಾಡೋಣ ಅಂತ ಹೋದೆ ಸರ್.
0: ಅಲ್ಲಿ ಬರ್ತಾ ಇದೆಯಾ?
1: ಹೋದೆ ನಾನು ನನ್ನ ವೈಫ್ ಇಬ್ರು ಒಂದಿನ ಚೆನ್ನೈಗೆ ಹೋದ್ವಿ. ಓಕೆ, ನನಗಿದು ಮರೆಯೋಕ್ಕಾಗದೇ ಇರುವಂತಹ ಒಂದು ಇನ್ಸಿಡೆನ್ಸು. ಚೆನ್ನೈಗೆ ಹೋದ್ವಿ, ಚೆನ್ನೈನಲ್ಲಿ ಒಂದು ಹೋಟ್ಲಲ್ಲಿ ರೂಮ್ ಮಾಡಿದ್ವಿ. ಮಾರನೇ ದಿನ ಬೆಳಗ್ಗೆ ನನ್ನ ಸ್ನೇಹಿತರೊಬ್ಬರು ಅಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರು, ಅವ್ರಿಗೆ ಫೋನ್ ಮಾಡಿದೆ, ನಾವಿಲ್ಲೇ ಇದ್ದೀವಿ ಅಂತ ಲೊಕೇಶನ್ ಕಳಿಸಿದ್ರು. ನಾವಿದ್ದಿದ್ದ ಹೋಟ್ಲಿಂದ ಅಲ್ಲಿಗೆ 2 ನಿಮಿಷ. ನಾನು ಆ ಲೊಕೇಶನ್ಗೆ ಹೋದೆ, ಅವರು ನನ್ನನ್ನು, ಇವರು ಬೆಂಗಳೂರಿನಲ್ಲಿ ಒಳ್ಳೆ ಆ್ಯಕ್ಟ್ರು, ಕನ್ನಡದಲ್ಲಿ ಸುಮಾರು ಮಾಡಿದ್ದಾರೆ ಅದು ಇದು ಅಂತ ನನ್ನನ್ನು ಪರಿಚಯ ಮಾಡಿಸಿದ್ರು. ಅವರು ಹಿ ವಾಸ್ ದಿ ಪ್ರೊಡಕ್ಷನ್ ಕಂಟ್ರೋಲರ್, ತಮಿಳಿನ ಒಂದು ಸಿನಿಮಾಗೆ ಪ್ರೊಡಕ್ಷನ್ ಕಂಟ್ರೋಲ್, ಸಾರಿ ಸೀರಿಯಲ್ಗೆ ಒಂದು ಪ್ರೊಡಕ್ಷನ್ ಕಂಟ್ರೋಲರ್. ಅವರು ಓಕೆ ಓಕೆ ನೀವು ಇರ್ತೀರಾ, ಹೊರಟಾಗ್ತೀರಾ ಅಂದರು. ಇಲ್ಲ ಸರ್, ಇನ್ನೊಂದು 4-5 ಜನ ಮೀಟ್ ಮಾಡಬೇಕು, ಮೀಟ್ ಮಾಡ್ಕೊಂಡು ವಾಪಸ್ ಹೋಗ್ತೀನಿ ಅಂದೆ. ಸಾಯಂಕಾಲ ನನಗೆ ಫೋನ್ ಮಾಡಿದ್ರು ಸರ್, ಸಾಯಂಕಾಲ ಫೋನ್ ಮಾಡಿ ನಾಳೆ ನೀವು ಇದ್ದೀರಾ ಅಂದರು. ಇರ್ತೀನಿ ಸರ್ ಅಂದೆ.
0: ಓಕೆ
1: ಸರ್, ಒಂದು ಪಾತ್ರ ಇದೆ ನೀವು ಮಾಡಬೇಕು ಅಂತ. ನಾನು ನನ್ನ ಫ್ರೆಂಡ್ಗೆ ಹೇಳಿದೆ, ನೋಡು ಈ ಒಂದು ಪಾತ್ರಕ್ಕೆ ಅವರು ಏನೋ ಸಾಧಿಸ್ಬಿಟ್ಟಿರ್ತಾರೆ, ಅವ್ರಿಗೆ ಬೊಕ್ಕೆ ಕೊಟ್ಟು ವಿಶ್ ಮಾಡೋದು ಪಾತ್ರ, ಇಷ್ಟೇ ಪಾತ್ರ, ಒಬ್ಬ ಜೂನಿಯರ್ ಆರ್ಟಿಸ್ಟ್ ಮಾಡೋ ಪಾತ್ರ. ನನಗೆ ಕರೆದುಬಿಟ್ಟು ಸರ್ ಈ ಪಾತ್ರ ಮಾಡಿ ನೀವು ಅಂದರು. ನಾನು ಇವನಿಗೆ ಹೇಳಿದೆ, ನಾನು ಮಾಡಲ್ಲ ಕಣ, ಅದು ಬೇಜಾರಾಗುತ್ತೆ ನನಗೆ, ಇಲ್ಲ ಮಾಡಮ್ಮ ನೀನು ಏನೋ ಒಂದು ಓಪನಿಂಗು ಅಂತ. ನನ್ನ ಕೈಲಿ ಬಲವಂತವಾಗಿ ಆ ಪಾತ್ರವನ್ನು ಮಾಡಿಸಿದ್ರು. ಒಬ್ಬ ಜೂನಿಯರ್ ಆರ್ಟಿಸ್ಟ್ ಮಾಡೋದು ಒಂದು ಡೈಲಾಗ್ ಇಲ್ಲ. ಈಗ ನೀವು ಏನೋ ಒಂದು ಸಾಧನೆ ಮಾಡಿರ್ತೀರ, ನಿಮಗೆ ಬಂದು ನಾನು ಒಂದು ಬೊಕ್ಕೆ ಕೊಟ್ಟು ಭಾಳ ಅದ್ಭುತವಾದ ಸಾಧನೆ ಸರ್ ಅಂತ ಹೇಳ್ಬಿಟ್ಟು ಹೋಗೋದು, ಇಷ್ಟೇ ಮಾಡಿಸಿದ್ರು. ನೀವು ನಂಬಲ್ಲ ಸರ್, ದಾರಿ ಉದ್ದಕ್ಕೂ ಬ್ಯಾಂಗ್ಳೂರ್, ಚೆನ್ನೈ ಟು ಬ್ಯಾಂಗ್ಳೂರ್ ನಾನು ಕಣ್ಣಲ್ಲಿ ನೀರು ಹಾಕೊಂಡು ಬಂದಿದ್ದೀನಿ. ನನ್ನ ಇಷ್ಟು ವರ್ಷದ ಅನುಭವದಲ್ಲಿ ನನಗೆ ಅದೊಂದು ಸಿಕ್ಕಂತಹ ಅಪಕೀರ್ತಿ, ಅಪಗೌರವ ಅಂತಾನೆ ಹೇಳ್ಬೋದು. ಇಟ್ ವಾಸ್ ನಾಟ್ ನನಗಲ್ಲ ಅದು.
0: ಬಟ್ ಅವ್ರ ಪಾತ್ರ ಏನು ಅಂತ ಕಂಪ್ಲೀಟ್ ಆಗಿ ಏನು ಹೇಳಿ
1: ಇದನ್ನ ಹೇಳಿದ್ರು ಸರ್, ಅವ್ರ ಬೆಸ್ಟ್ ಫ್ರೆಂಡ್, ನೀವು ಕ್ಲೋಸ್ ಫ್ರೆಂಡ್, ಆ ಪಾತ್ರದ ಕ್ಲೋಸ್ ಫ್ರೆಂಡ್, ನೀವು ಬಂದು ಅವ್ರಿಗೆ ವಿಶ್ ಮಾಡ್ತೀರಾ, ನೀವು ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅಂತ. ನನ್ನನ್ನು ಯಾವ ಥರನೂ ಪೋರ್ಟ್ರೇ ಮಾಡಲಿಲ್ಲ, ಒಬ್ಬ ಜೂನಿಯರ್ ಆರ್ಟಿಸ್ಟ್ ಥರ ಪೋರ್ಟ್ರೇ ಮಾಡಿಬಿಟ್ರು. ನಾನು ಅವತ್ತು ಡಿಸೈಡ್ ಮಾಡಿದೆ ಬೇರೆ ಲ್ಯಾಂಗ್ವೇಜ್ಗೆ, ಅಂಟಿಲ್ ಅನ್ ಅನ್ಲೆಸ್ ನಿಮಗೆ ಹಿಂದ್ಗಡೆಯಿಂದ ಒಳ್ಳೆ ಪುಶ್ ಇದ್ರೆ ಮಾತ್ರ ಹೋಗಬೇಕು, ಇಲ್ಲದೆ ಹೋದರೆ ನಾವಾಗೆ ಕೇಳ್ಕೊಂಡೋದ್ರೆ ನಮ್ಮ ಹಣೆ ಬರ ಇದೆ ಅಂತ ಬಿಟ್ಬಿಟ್ಟು, ಕನ್ನಡ ಕನ್ನಡವೇ ನಮ್ಮಮ್ಮ, ಕನ್ನಡವೇ ನಮ್ಮ ಉಸಿರಮ್ಮ ಅಂತ ಕನ್ನಡ ಮಾಡ್ಕೊಂಡಿದ್ದೀನಿ ಸರ್.
0: ಫಂಟಾಸ್ಟಿಕ್. ಬೇರೆ ಭಾಷೆಯಲ್ಲಿ ಹೋಗಿ ಸೋತು ಬಂದಂಥ ತುಂಬ ಕಲಾವಿದರು ಇದ್ದಾರೆ, ತುಂಬ ಕಲಾವಿದರುಗಳು ಇದ್ದಾರೆ ನಮ್ಮ ಜೊತೆಯಲ್ಲಿ. ಅವ್ರ ಸುವಿಚಾರ ಅಂದರೆ ಅವ್ರ ಸಾಲಲ್ಲಿ ನೀವು ಸೇರಲಿಲ್ಲ.
1: ಹೌದು ಸರ್, ನಾನು ತಿರ್ಗಾ ಪ್ರಯತ್ನ ಮಾಡೋಕ್ಕೆ ಹೋಗಲಿಲ್ಲ.
0: ಎಸ್ ಕರೆಕ್ಟ್ ಅಲ್ವಾ? ರೈಟ್. ಈಗ ನನಗೊಂದು ವಿಷಯ ಏನಪ್ಪ ಅಂತಂದರೆ, ಇಂಥ ಟೈಮಲ್ಲಿ ನಮಗೇನು ಬೇಕು ಅಂದರೆ ತಾಳ್ಮೆ ತುಂಬ ತುಂಬ ತುಂಬ ತುಂಬ ಮುಖ್ಯ. ಸಹನೆ ವಜ್ರದ ಕವಚ ಮಂಕುತಿಮ್ಮ. ಮಂಕುತಿಮ್ಮ ಡಿ ವಿ ಜಿ ಅವರು ಬರೆದಂಥ ಇದು ನಮಗೆ ಭಗವದ್ಗೀತೆ, ಆ ವಿಚಾರವಾಗಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಏನು ಸರ್?
1: ಸರ್, ನಾನು ಒಂದು ರೀಸೆಂಟಾಗಿ ಝೀನಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ, ಅದು ಮುಗೀತು, ಪ್ರಾಜೆಕ್ಟ್ ಮುಗೀತು. ಪ್ರಾಜೆಕ್ಟ್ ಮುಗಿದ ಮೇಲೆ ಆ ಗ್ಯಾಪ್ ಇರುತ್ತಲ್ಲ, ಈಗ ಒಂದು ಪ್ರಾಜೆಕ್ಟ್ ಮುಗಿದು ಇನ್ನೊಂದು ಪ್ರಾಜೆಕ್ಟ್ ಶುರು ಆಗೋದಕ್ಕೆ ಒಂದು 2-3 ತಿಂಗಳು ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ಏನು ಮಾಡೋದು, ಏನು ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆವಾಗ ನನಗೆ ಹೊಳೆದಿದ್ದು ಈ ಡಿ ವಿ ಜಿ ಅವರ ಕಗ್ಗಗಳನ್ನು ಅಥವಾ ಬೇರೆ ಏನಾದರೂ ಈ ಥರದ್ದನ್ನು ತಗೊಂಡು ಅದನ್ನು ಸಾರ್ಥಕವಾಗಿ ಒಂದು ತರಬೇಕು, ಜನಕ್ಕೆ ಮುಟ್ಟಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡಬೇಕು ಅಂತ. ನಾನು ಹಿಂಗೆ ಮಾತಾಡೋವಾಗ ನನ್ನ ಸ್ನೇಹಿತರ ಜೊತೆ, ನೀನು ಏನೇನೋ ಮಾಡೋದ್ರ ಬದಲು ಡಿ ವಿ ಜಿ ಕಗ್ಗ ತೊಗೊಂಡು ಯಾಕೆ ಮಾಡಬಾರ್ದು ಅನ್ನಿಸ್ತು. ಅದರಲ್ಲಿ ಡಿ ವಿ ಜಿ ಕಗ್ಗ ಕಬ್ಬಿಣದ ಕಡಲೆ, ಹಂಗೆ ಓದಿದ್ರೆ ಅರ್ಥವೇ ಆಗಲ್ಲ ಅದು. ಸೊ ಅದನ್ನು ನಾವು ಫಸ್ಟ್ ಸೆಲೆಕ್ಟ್ ಮಾಡಬೇಕು, ಅದಕ್ಕೆ ಒಂದು ಚಿತ್ರಕಥೆ ಮಾಡಬೇಕು, ಆರ್ಟಿಸ್ಟ್ಗಳನ್ನ ಹುಡುಕ್ಬೇಕು, ಆಮೇಲೆ ಚಿತ್ರೀಕರಣ ಮಾಡಬೇಕು, ನಾನು ಮಾಡಬೇಕು ಅಂದ್ಕೊಂಡ್ರೆ. ಸೊ ಯಾಕೆಂದರೆ ಕಗ್ಗದ ವಾಚನ ತುಂಬ ಜನ ಮಾಡಿಬಿಟ್ಟಿದ್ದಾರೆ, ತುಂಬ ಜನ, ರೈಟ್ ಫ್ರಮ್ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರಿಂದ ಹಿಡಿದು ಈಗಿನ ಕಾಲದ ಹುಡುಗರವರೆಗೂ ತುಂಬ ಜನ ವಾಚನಗಳನ್ನ ಮಾಡಿದ್ದಾರೆ. ವಾಚನ ಮಾಡಿದ್ರೆ ನಾನು 100ರಲ್ಲಿ ಒಂದಾಗ್ಬಿಡ್ತೀನಿ, ನಾನು 100ಕ್ಕೆ ಸಪರೇಟ್ ಆಗಿ ಒಂದಾಗಬೇಕು ಅನ್ನೋ
0: 101.3 ಆಗಬೇಕು
1: ಅನ್ನೋ ಒಂದು ಆಸೆ. ಆದ್ರಿಂದ ಈ ಪ್ರಯತ್ನವನ್ನು ನಾನು ಮಾಡಬೇಕು ಅಂತ ಮಾಡಿದೆ. ನಾನು ಸರಿ ನನ್ನ ಸ್ನೇಹಿತ ಸುಂದರ್ ಅವ್ರನ್ನ ಕೇಳಿದೆ, ಹಿಂಗೆ ಮಾಡೋಣ ಅನ್ಕೊಂಡಿದ್ವಿ, ಅವಾಗ ನಾವು ಅಮೆರಿಕಲ್ಲಿ ಇದ್ವಿ, ಮಾಡೋಣ ಅನ್ಕೊಂಡಿದ್ದೀನಿ ಅಂತ. ಮಾಡೋ, ಚೆನ್ನಾಗಿದೆ, ಒಳ್ಳೆ ಐಡಿಯಾ, ನೀನು ಸ್ಕ್ರೀನ್ ಪ್ಲೇ ಬರೆಯೋದಕ್ಕೆ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ. ಅದೊಂದು ಒಂದು ಬಲ ಸಿಕ್ಕಂಗೆ ಆಯ್ತು ನನಗೆ.
0: ಓಕೆ,
1: ಅವನ ಜೊತೆ.
0: ಓಕೆ, ಅಲ್ಲಿ ಬಲ ಚೆನ್ನಾಗಿ ಹೇಳಿದ್ರೆ ಇದು ನಿಮಗೆ ಒಂದು ಇನ್ಸ್ಪಿರೇಷನ್ ಅಂತಂದರೆ, ನೀವು

0: ಆಕಾಶವಾಣಿಯಲ್ಲಿ ನಾಟಕ ಬರೀತಾ ಇದ್ದು ಕೂಡ ಒಂದು ಇನ್ಸ್ಪಿರೇಷನ್.
1: ನಾಟಕ ಬರೀತಾ ಇದ್ದೆ, ನಾಟಕ ಮಾಡ್ತಾ ಇದ್ರಿ? ಆಕಾಶವಾಣಿನಲ್ಲಿ ತುಂಬಾ ನಾಟಕಗಳನ್ನ ಮಾಡಿದ್ದೀನಿ. ನಮ್ಮ ತಂದೆ ಆಕಾಶವಾಣಿ ಕಲಾವಿದರಾಗಿದ್ರು,
0: ಎಸ್,
1: ಎ ಗ್ರೇಡ್ ಕಲಾವಿದರಾಗಿದ್ರು. ಸೊ ಅವಾಗ ಯಾರು ಇವರು ಹೆಚ್ ಎಸ್ ಪಾರ್ವತಿ ಅವರಿದ್ರು. ಅವಾಗ ನಾನು ಅಫ್ಕೋರ್ಸ್ ಒಂದು 25-30 ವರ್ಷದ ಹುಡುಗ ನಾನು, ನಮ್ಮ ತಂದೆಯವ್ರ ಜೊತೆ ಬರ್ತಿದ್ದೆ. ಆಮೇಲೆ ಸಪ್ರೇಟಾಗಿ ನಾವುಗಳು ಬಂದು ಎಲ್ಲ ತುಂಬ ನಾಟಕಗಳೆಲ್ಲ ಮಾಡಿದ್ದೀವಿ. ಸೊ ಆಕಾಶವಾಣಿಯ ಹಿಂದಿನ ಬಹು, ಈಗ ಲೇಟೆಸ್ಟ್ ಆಫ್ ಲೇಟ್ ಇಲ್ಲ, ಹಿಂದೆ ಒಳ್ಳೆ ನಂಟಿತ್ತು ನನಗೆ ಆಕಾಶವಾಣಿದು. ಸೊ ಹಾಗಾಗಿ ಆಕಾಶವಾಣಿಲೂ ನಾಟಕ ಮಾಡಿದ್ದೀನಿ, ನಾಟಕ ಬರೆದಿದ್ದೀನಿ, ಎಲ್ಲ ಮಾಡಿದ್ದೀನಿ.
0: ನಿಮ್ಮನ್ನ ಅಷ್ಟು ನಿಮ್ಮ ನಂಟನ್ನು ಅಷ್ಟು ಬೇಗ ನಾವು ಕಳ್ಕೊಳ್ಳಲ್ಲ ಸರ್, ಅದಕ್ಕೋಸ್ಕರ ಮತ್ತೆ ಕರೆಸಿದ್ದೀವಿ, ಬನ್ನಿ ಮಾತಾಡಿ ನಮ್ಮ ಜೊತೆಗೆ ಅಂತ. ಯಾ, ಥ್ಯಾಂಕ್ ಯು. ಒಂದು ಹಾಡನ್ನು ಕೇಳೋಣ, ಮತ್ತೆ ನಮ್ಮ ಮಾತನ್ನು ಮುಂದುವರ್ಸೋಣ ಸರ್.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: Wellness or illness by choice. Visit avijia.com.
4: MSK Pramidashree Films Police Complaint.
5: Nehage nortta agidre.
4: Written and directed by Sanjeev Megoti. Worldwide releasing on June 12th.
6: Musicalia Akashvani FM Rainbow.
7: Musicalia. ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
8: ಬೆಂಗಳೂರು ಆಕಾಶವಾಣಿ ಕೇಂದ್ರದ FM ರೈನ್ಬೋ 101.3 MHz FM ರೈನ್ಬೋ ಮ್ಯೂಸಿಕಲ್ ಯೋರ್ಸ್. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಎಸ್, ಟ್ರೂಲಿ ಯುವರ್ಸ್. ಇದು ನವಿಲುಗರಿ ಕಾರ್ಯಕ್ರಮ. ನಮ್ಮ ಜೊತೆಯಲ್ಲಿ ಶ್ರೀನಾಥ್ ವಶಿಷ್ಠ ಅವರಿದ್ದಾರೆ, ಅವ್ರ ಜೊತೆ ಮಾತನ್ನು ಮುಂದುವರೆಸೋಣ. ಕರೆಕ್ಟ್ ಸರ್, ನಂಗೆ ಗೊತ್ತು ನೀವು ಅವಾಗವಾಗ ಕ್ಲಾಕ್ ನೋಡಿದ್ರು ನನಗೆ ಆ ಕ್ಲಾಕ್ ನಿಲ್ಲಲ್ಲ, ಅದು ಡಿಸೈಡ್ ಮಾಡಿಬಿಟ್ಟಿದೆ. ನೀವು ಏನಾದರೂ ಮಾಡ್ಕೊಳ್ಳಿ, ನನ್ನ ಪಾಡಿ ನಾನು ಹೋಗ್ತಾ ಇರ್ತೀನಿ ಅಂತ. ಸೊ ಕ್ಲಾಕ್ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅಸ್, ನಿಮ್ಮ ಕೆಲಸ ನೀವು ಮಾಡ್ತಾ ಇರಿ ಮಾಡ್ತಾ ಇರಿ ಅಂತ ಅಲ್ವಾ.
9: ಸಮಯ ಪಾಲನೆ ಬಹಳ ಮುಖ್ಯ ಅಂತ ಅದು ಹೇಳುತ್ತೆ ನಮಗೆ, ಎಸ್ಪೆಷಲಿ ಸ್ಟುಡಿಯೋಲಿ ಕೂತಾಗ.
8: ಕರೆಕ್ಟ್.
9: ನೀವು 11:30 12 ಗಂಟೆ ಕಾರ್ಯಕ್ರಮ ಶುರು ಮಾಡ್ತೀನಿ ಅಂತ 12 ಗಂಟೆ ಶುರು ಮಾಡಬೇಕು. ನೀವು 12 ಗಂಟೆ 1 ನಿಮಿಷಕ್ಕೆ ಬಂದ್ರೆ ಖಾಲಿ ರೈಲ್ ಹೊಟ್ಟಾಗಿರುತ್ತೆ
8: ಅಲ್ವಾ. ಸೊ
9: ಯು ಹ್ಯಾವ್ ಟು ವರ್ಕ್ ವಿತ್ ಟೈಮ್, ನಾಟ್ ಅಗೇನ್ಸ್ಟ್ ಟೈಮ್.
8: ಕರೆಕ್ಟ್, ಅಬ್ಸೊಲ್ಯೂಟ್ಲಿ. ದ ಕ್ಲಾಕ್ ಇಸ್ ದಿ ಬೆಸ್ಟ್ ಫ್ರೆಂಡ್ ಫಾರ್ ಅಸ್. ಲಕ್ಷ್ಮೀ ಚಂದ್ರಶೇಖರ್ ಅವರ ಕಾರ್ಯಕ್ರಮ ಮೆಚ್ಚಿಕೊಂಡು ಮೆಸೇಜ್ ಕಳಿಸಿದ್ದಾರೆ, ಶ್ರೀನಾಥ್ ವಶಿಷ್ಠ ಅವರ ವಾಯ್ಸ್ ಅದ್ಭುತ. ಎಸ್, ಅದಕ್ಕೆ ಅವರು ರೇಡಿಯೋ ಜಾಕಿ ಯಾಕಾಗಲಿಲ್ಲ, ನಾನು ಆ ಕೊರಗು ನೋವು ಇದೆ ಅವರಿಗೆ. ಇನ್ನು ಶ್ರೀನಾಥ್ ಸರ್, ಬೇಸರ ಮಾಡ್ಕೊಬೇಡಿ, ನಿಮ್ಮ ಕೈಯೆಲ್ಲರೂ ಹಿಡಿಯೋದಿಲ್ಲ, ಅದಕ್ಕೆ ನಿಮಗೆ ಹಿರಿತರೇ ಕೈ ಬಿಟ್ಟರೆ ಅಂತ, ಕಿರಿತರೆ ನಿಮ್ಮನ್ನು ಹಿಡ್ಕೊಂಡಿದೆ ಅಲ್ಲ ಅಂತ ಶೋಭಾ ಶೆಟ್ಟಿ ಅವರು ಹೇಳಿದ್ದಾರೆ. ಕರೆಕ್ಟ್ ಅಲ್ವಾ? ಅಬ್ಸೊಲ್ಯೂಟ್ಲಿ ರೈಟ್. ಇನ್ನು ಹಾಂ, ನನಗೆ ಯಾರೇ ಆಗಲಿ ನಮ್ಮ ಸ್ನೇಹಿತರಿಗೆ ಮೆಸೇಜ್ ಕಳಿಸ್ತೀನಿ ಅಲ್ಲ, ನಿಮ್ಮ ಹೆಸರು ಕಳಿಸಿದ್ರೆ ನನಗೆ ತುಂಬ ಸಂತೋಷ. ಶ್ರೀನಾಥ್ ಸರ್ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ನಿಮ್ಮ ಹೆಸರು ಕಳಿಸಿದ್ರೆ ಯಾ ಮೇಲೆ ಇದೆ, ರಾಜಾಜನಗರದಿಂದ ನಾಗರತ್ನ ಅವರು SMS ಕಳಿಸಿದ್ದಾರೆ. ಥ್ಯಾಂಕ್ ಯು ನಾಗರತ್ನ ಅವರೇ. ಯಾ, ಇನ್ನು ನಾವು ನಮ್ಮ ಇದು ಕಗ್ಗದ ಬಗ್ಗೆ ಮಾತಾಡ್ತೀವಿ, ಹಾಗೆ ಸ್ವಲ್ಪ ನಾವು ತೊಗೊಂಡ್ವಿ ಟೈಮ್ ತೊಗೊಂಡ್ವಿ ಸರ್. ಕಗ್ಗನ ನೀವು ಅಳವಡಿಸ್ಕೊಂಡಿದ್ದೀರಾ? ನನಗೆ ಎಲ್ಲ ಓದಿದ ಮೇಲೆ 795
9: 945
8: ಕಗ್ಗಗಳನ್ನು ಓದಿದ್ದೀನಿ. ಕೆಲವು ಅರ್ಥ ಆಗಿವೆ, ಕೆಲವು ಅರ್ಥ ಆಗಿಲ್ಲ, ಅದು ಓದ್ತಾನೆ ಇರ್ತೀನಿ. ಅದು ನಮಗೆ ಭಗವದ್ಗೀತೆ, ಅದನ್ನು ನಿಮಗೆ ಗೊತ್ತಿದೆ ಸರ್. ವಿಚಾರ ಏನು ಅಂತಂದ್ರೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಒಂದ್ ಕಡೆ ಆದ್ರೆ, ಪದಕುಸಿಯನ್ನೆಲ್ಲ ಹೇದು ಮಂಕುತಿಮ್ಮ ಒಂದ್ ಕಡೆ ಆದ್ರೆ, ಸಹನೆ ವಜ್ರದ ಕವಚ ಮಂಕುತಿಮ್ಮ ನಾನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್, ನೀವು ಕಗ್ಗದ ಯಾವ್ದಾದ್ರು ಒಂದು ವಿಚಾರವನ್ನು ಅಳವಡಿಸ್ಕೊಂಡಿದ್ದೀರಾ?
9: ಸರ್, ಈಗ ನೀವು ಹೇಳಿದ ಮೂರನ್ನು, ಯಾಕೆಂದ್ರೆ ಏನಾರ ಸಾಧಿಸ್ಬೇಕು ಅಂದ್ರೆ, ಒಂದು ತಾಳ್ಮೆ ಇರಬೇಕು, ಎರಡನೇದು ಸಹನೆ ಇರಬೇಕು, ಮೂರನೇದು ಯಾರ ಕಾಲು ಎಳೆದ್ರು ಸಹಿಸಿಕೊಳ್ಳೋ ಶಕ್ತಿ ಇರಬೇಕು. ಯಾಕೆಂದ್ರೆ ನಾವು ಏನಾದರೂ ಒಂದು ಒಳ್ಳೇದು ಮಾಡ್ತೀವಿ ಅಂತ ಹೋದಾಗ ನಮ್ಮ ಸುತ್ತಲೂ ನಮ್ಮ ಜೊತೆಗಿರೋರೆ ಕಾಲೆಳೆಯೋರು ತುಂಬಾ ಜನ ಇರ್ತಾರೆ. ಸೊ ನಾವು ಅದನ್ನ ಮೆಟ್ಟಿ ನಿಲ್ಲೋ ಧೈರ್ಯ ಸಾಹಸವನ್ನ ಪ್ರದರ್ಶನ ಮಾಡಬೇಕಾಗತ್ತೆ. ಸೊ ಎಲ್ಲವನ್ನ ಅಂದ್ರೆ ಈ DVG ಅವರ 945 ಕಗ್ಗಗಳನ್ನು ಸರ್, ನೀವು ಹೇಳಿದ ಹಾಗೆ ಮೊದಲನೇ ಸಲ ಓದಿದ್ರೆ ಖಂಡಿತವಾಗ್ಲೂ ತಲೆಗೆ ಹೋಗಲ್ಲ ಅದರ ಭಾವಾರ್ಥ. ಅದನ್ನ ನಾವು ಸ್ವಲ್ಪ ಆಳಕ್ಕೆ ಹೋದಾಗ ನಮಗೆ ಆ ಪದಗಳದ್ದು ಮತ್ತೆ ಸೆಂಟೆನ್ಸಿಂದು ಮತ್ತೆ ಆ ಗದ್ಯದ್ದು ಅರ್ಥ ಆಗ್ತಾ ಹೋಗುತ್ತೆ. ನಾನೇನ್ ಮಾಡ್ತಾ ಇದ್ದೀನಿ ಈಗ, ನಾನೀಗ ಫಸ್ಟ್ ಬ್ಯಾಚ್ ಅಲ್ಲಿ ಒಂದು 200-250 ಕಗ್ಗಗಳನ್ನ ಸೆಲೆಕ್ಟ್ ಮಾಡಿ ಆ ಕಗ್ಗಗಳಿಗೆ ಚಿತ್ರಕಥೆ ಬರೆದು ಅದಕ್ಕೆ ನನ್ನ ನಾಟಕದಲ್ಲಿ, ಯಾಕೆಂದ್ರೆ ನಾನು ಇದನ್ನ ಯೂಟ್ಯೂಬ್ಗೆ ಮಾಡ್ತಿರೋದು. ಯೂಟ್ಯೂಬ್ ಅಲ್ಲಿ ತಮಗೆ ಗೊತ್ತಿರೋ ಹಂಗೆ 0 ಬಜೆಟ್, ಅಲ್ಲಿಂದ ನಮ್ಗೆ ಯಾವಾಗ ಬರುತ್ತೆ, ಎಷ್ಟು ಬರುತ್ತೆ, ಹೇಗೆ ಬರುತ್ತೆ ಗೊತ್ತಿಲ್ಲ,
10: ಬರುತ್ತೋ ಇಲ್ಲೋ ಗೊತ್ತಿಲ್ಲ.
9: ಸೊ ಹಾಗಾಗಿ ನಾನು ನನ್ನ ಜೊತೆ ನಾಟಕ ಮಾಡ್ತಿದ್ದ ಕಲಾವಿದರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಈ ತರದ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ, ದಯವಿಟ್ಟು ನಿಮ್ ಸಹಕಾರ ಕೊಡಿ ಅಂತ. ಅವರೆಲ್ಲರೂ ಬಹಳ ದೊಡ್ಡ ಮನಸ್ಸಿನಿಂದ ಒಪ್ಕೊಂಡು ಇದಕ್ಕೆ ನನಗೆ ಸಹಕಾರ ಕೊಡ್ತಿದ್ದಾರೆ. ನಾನು ಚಿತ್ರಕಥೆ ಬರೆದ ಮೇಲೆ ಅದನ್ನು ಚಿತ್ರೀಕರಣ ಮಾಡಬೇಕು. ಬೆಂಗಳೂರಿನಲ್ಲಿ ಈಗ ಒಂದು ಮನೆ ನಾನು ಬಾಡಿಗೆ ತಗೊಂಡು ಚಿತ್ರೀಕರಣ ಮಾಡ್ತೀನಿ ಅಂದ್ರೆ ಮಿನಿಮಮ್ 15,000 ರೂಪಾಯಿ ಬಾಡಿಗೆ ಕೊಡಬೇಕು ಒಂದು ದಿನಕ್ಕೆ. ಅದಕ್ಕೆ ನಾನೇನ್ ಮಾಡ್ತಿದ್ದೀನಿ, ಬೆಂಗಳೂರಿಂದ ಒಂದು 35 ಕಿಲೋಮೀಟರ್ ದೂರದಲ್ಲಿ ಬೈರಮಂಗಲ ಅಂತ ಒಂದು ಹಳ್ಳಿ ಇದೆ, ಹಳ್ಳಿನಲ್ಲಿ ಒಂದು ಮನೆ ಇದೆ, ನನ್ನ ಬಹಳ ಕ್ಲೋಸ್ ಸಂಬಂಧಿಕರದ ಮನೆ ಅದು, ನನ್ನ ಸೋದರತೆಯ ಮಗನ ಮನೆ. ಅಲ್ಲಿಗೆ ಹೋಗಿ ಚಿತ್ರೀಕರಣವನ್ನು ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಟು ಅವಾಯ್ಡ್ ಅಥವಾ 0 ಬಜೆಟ್ ಅಂತ ಹೇಳಿದ್ನಲ್ಲ ನಾನು, ಕೊಡುವ ಶಕ್ತಿ ನನಗಿಲ್ಲ, ಆದರೆ ಮಾಡಬೇಕು ಅನ್ನೋ ಆಸೆ ಇದೆ. ಸೊ ಹಾಗಾಗಿ ಅಲ್ಲಿ ಹೋಗಿ ಚಿತ್ರೀಕರಣ ಮಾಡಿ ಬಂದು, ನಂದೇ ಎಡಿಟಿಂಗ್ ಸೆಟಪ್ ಇದೆ, ಸ್ಟುಡಿಯೋ ಇದೆ, ಅಲ್ಲಿ ನಾನು ಎಡಿಟರ್ನ ಕರೆದು ಅಲ್ಲಿ ಎಡಿಟ್ ಮಾಡಿಸಿ ಅದನ್ನು ನಾನು ಪ್ರತಿ ಶನಿವಾರ ಸಾಯಂಕಾಲ 7 ಗಂಟೆಗೆ ಅಪ್ಲೋಡ್ ಮಾಡ್ತೀವಿ. ಕಲಾವೇದಿಕೆ ಟ್ರಸ್ಟ್ ಅಂತ ಯೂಟ್ಯೂಬ್ ಚಾನೆಲ್ ಹೆಸರು. ಈ ಇದಕ್ಕೆ ಇನ್ನೂ ಒಂದು ಸಣ್ಣದೊಂದು ಕಥೆ ಇದೆ. ಈಗ ನಾನು ನಮ್ಮ ನಾಗೇಂದ್ರ ಪ್ರಸಾದ್ ಅಂತ ಯಾರು CBL ಶಾಸ್ತ್ರಿ ಅವರಿದ್ದರು, ಅವರ ಮಗ, ಅವ್ರದ್ದೊಂದು ದೊಡ್ಡ ಬಿಸ್ನೆಸ್ ಎಂಪೈರ್ ಇದೆ, ಅವ್ರನ್ನ ನಾನು ಸಂಪರ್ಕ ಮಾಡಿದೆ. ಸರ್, ಈ ಥರದ್ದೊಂದು ಮಾಡಬೇಕು ಅನ್ನೋ ಆಸೆ ಇದೆ ಅಂತ. ಏ ಅದ್ಭುತ ಮಾಡು ನೀನು ಅಂದರು. ನಾನು ರೋಟ್ರಿ ಕ್ಲಬ್ಬಲ್ಲೂ ಇದ್ದೀನಿ, ರೋಟ್ರಿನಲ್ಲಿ DVG ಅವರ ಅಭಿಮಾನಿಗಳ ಬಳಗ ಅಂತಲೇ ಇದೆ, ಅಲ್ಲಿ DVG ಓದ್ಕೊಂಡ್ರವ್ರು ತುಂಬ ಜನ ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ನಾನು ಇವ್ರನ್ನ ಸಹಾಯ ತಗೊಂಡು ಅವ್ರನ್ನ ತಗೊಂಡು ನಾವೊಂದು ಟ್ರಸ್ಟ್ ಮಾಡಿದ್ವಿ. ಕಲಾವೇದಿಕೆ ಟ್ರಸ್ಟ್ ಅಂತ ಇತ್ತು ಮುಂಚೆ, ಅದರಲ್ಲಿದ್ದ ಟ್ರಸ್ಟಿಗಳನ್ನೆಲ್ಲ ಒಂಚೂರು ಪಕ್ಕಕ್ಕಿಟ್ಟು ಹೊಸ ಟ್ರಸ್ಟಿಗಳನ್ನ ಹಾಕ್ಕೊಂಡು ಆ ಕಲಾವೇದಿಕೆ ಟ್ರಸ್ಟನ್ನು ತಿರ್ಗಾ ರಿಜಿಸ್ಟರ್ ಮಾಡಿಸಿ ಆ ಒಂದು ಪ್ರಕ್ರಿಯೆ ನಡೆದು ಅಲ್ಲಿಂದ ಮಾಡ್ತಾ ಇದ್ದೀವಿ ಈಗ. ಕಾರಣ ಇಷ್ಟೇ, ನಾಳೆ ನಾನು ಶೂಟಿಂಗ್ ಮಾಡಬೇಕು 2 ದಿನ, ನನಗೆ ದುಡ್ಡು ಬೇಕು ಅಂದರೆ ನನಗೆ ಬೆಂತಟ್ಟಕ್ಕೆ ಸಹಾಯ ಮಾಡೋಕ್ಕೆ ಪ್ರೋತ್ಸಾಹ ಕೊಡೋಕ್ಕೆ ಇಲ್ಲಿ ಯಾರೋ ಒಬ್ರು ಇರ್ತಾರೆ ಅನ್ನೋ ಧೈರ್ಯದ ಮೇಲೆ ನಾನು ಮಾಡ್ತಾ ಇದ್ದೀನಿ. ತಿಂಗಳಲ್ಲಿ 2 ದಿನ ಶೂಟಿಂಗ್ ಮಾಡ್ತೀನಿ, 15-15 ನಿಮಿಷದ ಎಪಿಸೋಡ್ಸು, ಅದನ್ನು ಒಬ್ಬರ ಕೈಯಲ್ಲಿ ವಾಚನ ಮಾಡಿಸ್ತೀವಿ, ವಾಚನದ ನಂತರ ಚಿತ್ರಕಥೆ ಶೂಟ್ ಮಾಡಿರೋದನ್ನ ಜೋಡಿಸ್ತೀವಿ, ಒಂದು 12-15 ನಿಮಿಷದ್ದು ಕತೆ, ಸರಳವಾದ ಕತೆ. ಈಗ ನೀವು ಹೇಳಿದ್ರೆ ಕಬ್ಬಿಣದ ಕಡಲೆ ಅಂತ, ಅದನ್ನ ಓದಿದ್ರೆ ಅರ್ಥ ಆಗದೆ ಇರೋನು, ಇದನ್ನ ನೋಡಿದ್ರೆ ಆ ಕಗ್ಗದ ಅರ್ಥವಾಗುತ್ತೆ, ಆ ತರ ಮಾಡ್ತಾ ಇದ್ದೀವಿ. ಅದನ್ನ ಮಾಡಿ ಮಾಡ್ತಾ ಇದೀವಿ. ನಾನು ಇದು ಬಹಳ ಸಣ್ಣದು ಪ್ರಾಜೆಕ್ಟ್, ತಿಂಗಳಲ್ಲಿ 2 ದಿನ ಶೂಟಿಂಗ್, ನನ್ನ ಬೇರೆ ಕೆಲಸಗಳ ಜೊತೆ ಇದನ್ನು ಮಾಡಬಹುದು ಅನ್ಕೊಂಡೆ, ಆದ್ರೆ ಇದು ಬಹಳ ದೊಡ್ಡ ಕೆಲಸ ಸರ್. ಯಾಕೆ ಅಂದ್ರೆ ಪ್ರತಿಯೊಂದು ಕಗ್ಗನ ಅರ್ಥ ಮಾಡ್ಕೋಬೇಕು, ವಾಚನ ಮಾಡಿಸಿ ಯಾರ ಕೈಲಿ ಮಾಡಿಸ್ಬೇಕು, ಲಿಸ್ಟ್ ಮಾಡಬೇಕು, ಯಾವ ಕಗ್ಗ ಅಂತ ಸೆಲೆಕ್ಟ್ ಮಾಡಬೇಕು, ಚಿತ್ರಕಥೆ ಬರೀಬೇಕು, ಆಮೇಲೆ ಅದಕ್ಕೆ ಡೈಲಾಗ್ ನನ್ನ ಕೃಷ್ಣಪ್ರಸಾದ್ ಅಂತ ಅವ್ರು ಬರೀತಾ ಇದಾರೆ, KP ಅಂತ, ಅವ್ರಿಗೆ ಅದನ್ನ ಕಳಿಸ್ಬೇಕು, ಇಲ್ಲಿಯವರೇ ಉತ್ತರಳ್ಳಿಲಿದ್ದಾರೆ ಕೃಷ್ಣ, ತುಂಬಾ ಹಲವಾರು ಧಾರಾವಾಹಿಗಳಿಗೆ ಚಿತ್ರಗಳಿಗೆ ಎಲ್ಲ ಬರೆದಿದ್ದಾರೆ, ಅವ್ರ ಕೈಲಿ ಬರೆಸ್ತಾ ಇದ್ದೀನಿ ಡೈಲಾಗು. ಸೊ ಹಾಗಾಗಿ ನಿರಂತರವಾಗಿ ನಡೀತಾ ಇದೆ, ಈಗ ಒಂದು 8 ಎಪಿಸೋಡ್ ಅಪ್ಲೋಡ್ ಆಯ್ತು.
10: ಫ್ಯಾಂಟಾಸ್ಟಿಕ್ ಏನಂತಂದ್ರೆ ಈ ಪ್ರಯತ್ನನೇ ಒಳ್ಳೇದು. ಕಗ್ಗ ಇಟ್ಕೊಂಡು ಮೈಸೂರು ಆನಂದ ಸ್ವಾಮಿ ಅವರು ಕಂಪೋಸ್ ಮಾಡಿದ್ದಾರೆ ಕೆಲವು ಹಾಡುಗಳನ್ನ, ನಾವು ಕೇಳ್ತಾ ಇದೀವಿ. ಇನ್ನು ವಾಚನ ಮತ್ತು ವ್ಯಾಖ್ಯಾನ ಎರಡೂ ಮಾಡ್ಕೊಂಡು ಬಂದಿದ್ದಾರೆ, ಅದನ್ನ ಇಟ್ಕೊಂಡು ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಒಂದು ರೂಪುರೇಷೆಯನ್ನು ಕೊಟ್ಟು ತೆರೆ ಮೇಲೆ ತರೋದಿದೆಯಲ್ಲ, ವಂಡರ್ಫುಲ್ ಪ್ರಯತ್ನ, ಅದು ಒಳ್ಳೇದಾಗಲಿ ನಿಮಗೆ. ಇನ್ನು ಮುಕ್ತ ಮತ್ತು ಸಿಲ್ಲಿಲಲ್ಲಿ ಸಿಲ್ಲಿಗೆ ರೈಟರ್ ಆಗಿ ಕೆಲಸ ಮಾಡಿದ್ರೆ ಆ ದಿನಗಳು, ಆ ವಿಷಯ ಹೇಗಿತ್ತು
9: ಸರ್? ಮುಕ್ತಾಗಿ ಬರದೆ ನಾನು ಸಿಲ್ಲಿಲಲ್ಲಿ ಬರದೆ,
10: ಯಾಕೆಂದ್ರೆ ಎರಡು ಬೇರೆ ಬೇರೆ ವರ್ಷನ್ಸ್, ಒಂದು ಮುಕ್ತ ಸೀರಿಯಸ್, ಸಿಲ್ಲಿಲಲ್ಲಿ ಸಿಲ್ಲಿಲಲ್ಲಿ
9: ಕೆಲವು ಎಪಿಸೋಡ್ ಪಾಪ ಪಂಡುಗೂ ಬರ್ದೆ. ಆಗ ನರಸಿಂಹಮೂರ್ತಿ ಅವರಿಗೆ ಏನೋ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು, ಆಗ ಅವರು ಬರಿಬೇಕು ಅಂತ ಚಂದ್ರು ಕೇಳ್ತಾ ಇದ್ರು, ನಾನು ಬರಿತೀನಿ ಟ್ರೈ ಮಾಡ್ತೀನಿ ಹಿಂದೆ ಮಾಡು ಅಂತ. ಅವರು ಅಷ್ಟೇ ಅದ್ಭುತವಾಗಿ ನನಗೆ ಪ್ರೋತ್ಸಾಹ ಕೊಟ್ರು, ಚಂದ್ರು
10: ಸರ್
9: ಬೆತ್ತಟ್ಟಿ ಮಾಡು ನೀನು ಅಂದ್ರು. ಸೊ ನಾನು ಅವಾಗ ಒಂದಷ್ಟು ಎಪಿಸೋಡ್ಗಳನ್ನ ಅವ್ರು ನನಗೆ ಸ್ಕ್ರೀನ್ ಪ್ಲೇ ಕೊಡೋರು, ನಾನು ಅದಕ್ಕೆ ಡೈಲಾಗ್ಸ್ ಎಲ್ಲ ಬರೆದು ಸ್ವಲ್ಪ ತರಲೆ, ನಾನು ಸ್ವಲ್ಪ
10: ನಾನು ತರಲೆ ಅಂತ ನೀವು ಯಾಕೆ ಹೇಳ್ಕೊತೀರಾ,
9: ಗೊತ್ತಾಗತ್ತೆ ನೋಡಿದ್ರೆ ಗೊತ್ತಾಗತ್ತೆ ಅಂತ.
10: ಅಲ್ಲ ನನ್ನ ಮಾತಿನ ಅರ್ಥ ಅದಲ್ಲ, ನೀವು ತರಲೆ ಇದ್ದಾಗ ಮಾತ್ರ ನಿಮ್ಮ ಇಂಟೆಲೆಕ್ಚುಯಲ್ ಜಾಸ್ತಿ ಕೆಲಸ ಮಾಡುತ್ತೆ.
9: ಇಲ್ಲ, ಅದು ತರಲೆ ಇದ್ದಾಗ ಏನಾಗುತ್ತೆ, ಹಾಸ್ಯ ಒಳಗಿಂದ ಬರುತ್ತೆ.
10: ಹಾಗೆ
9: ಅಂದ್ರೆ ಅದು ತಿಳಿ ಒಳ್ಳೆ ಹಾಸ್ಯ ಆಗ್ಬೇಕು. ಯಾಕೆಂದ್ರೆ ನಾವು ಮೀಡಿಯಾಗ ಮಾಡ್ತಿರೋದು, ಟೆಲಿವಿಷನ್ ಮೀಡಿಯಾಗ ಮಾಡ್ತಿರೋದು, ಕುಟುಂಬದವರೆಲ್ಲ ಕೂತು ನೋಡ್ತಾರೆ, ಅದರಲ್ಲಿ ಒಳ್ಳೆ ಅದ್ಭುತವಾದ ಹಾಸ್ಯ ಇರಬೇಕು. ಸೊ ಆ ಯಾವ್ದು ಡಬಲ್ ಮೀನಿಂಗ್ ಆಗ್ಲಿ ಅಥವಾ ಅಪಹಾಸ್ಯ ಆಗ್ಲಿ ಅದಿರ್ಬಾರ್ದು. ಆಮೇಲೆ ಇನ್ನೊಬ್ಬರನ್ನ ನೋಡಿ ನಗುವಂತದ್ದು ಅದು ಹಾಸ್ಯ ಅಲ್ಲ, ಅಪಹಾಸ್ಯ ಆಗುತ್ತೆ. ಸೊ ಆ ತರದನ್ನೆಲ್ಲ ಚಂದ್ರು ನನಗೆ ಹೇಳಿ ತಿದ್ದಿ ಬರೀ ಈ ತರ ಅಂತ ಹೇಳಿ ಬರ್ಸಿ ಮಾಡಿಸಿದ್ರು. ಸೊ ಒಂದಷ್ಟು ಎಪಿಸೋಡ್ ಬರದೆ ಆಮೇಲೆ ನರಸಿಂಹಮೂರ್ತಿ ಅವ್ರು ಬಂದ್ರು, ಅವರೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು.
10: ಓಕೆ, ನನಗೆ ತರಲೆ ಅಂತ ಬಂತು. ನಾನು ಯಾರೋ ನನಗೆ ಹಿಂಗೆ ಮಾತಾಡ್ತಾ ತರಲೆ ಅಂತ ಕೇಳಿದೆ, ಕಾಫಿ ತರಲೆ ಆ ಟೀ ತರಲೆ ಅಂತ. ಓ, ಇಲ್ಲೂ ಇದೆಯಾ ವಿಷಯ ಅಂತ ಹೇಳ್ತಾ ಇದ್ರು. ನಾನು ಹಾಗಿರುತ್ತೆ ಅಂತ ಹೇಳಿದೆ. ಯಾ, ನೀವು ಸಿನಿಮಾಗಳನ್ನು ಸುಮಾರು 9 ಸಿನಿಮಾಗಳನ್ನು ನಿರ್ದೇಶನ ಮಾಡಿದಿರಿ, ಆ ವಿಚಾರವಾಗಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಈ ಹಾಡು ನನಗೂ ಇಷ್ಟ, ನಿಮಗೂ ಖಂಡಿತವಾಗಿ ಈ ಹಾಡು ಇಷ್ಟ ಆಗುತ್ತೆ. ಕೇಳೋಣ ಹಾಡನ್ನು ಹಾಗಿದ್ರೆ.

0: wellness or illness by choice. Visit avichia.com.
1: Akashvani FM Rainbow.
2: No doubt about that. ಆಕಾಶವಾಣಿ ಮ್ಯೂಸಿಕಲಿ ಯುವರ್ಸ್ ನವಿಲುಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ನವಿಲುಗರಿ ಕಾರ್ಯಕ್ರಮದಲ್ಲಿ ಶ್ರೀನಾಥ್ ವಸಿಷ್ಠ ಅವರು ಇದ್ದಾರೆ. ಏ ಸರ್, ನೀವು ಒಂದು ಗಂಟೆ ಮಾತ್ರ ಮಾಡಿದರೆ ಹೊರಡ್ಬಿಡಿ ಅಂತಂದರು. ನಾನು ಹೊರಟ್ರೆ ಮಾತಾಡ್ರೆ ಯಾರು ಅಂತ ಅವ್ರನ್ನ ಕೇಳಿದೆ. ಅವ್ರು ನಗ್ತಾ ಇದ್ರು. ಸರ್, 9 ಸಿನಿಮಾಗಳನ್ನು ನೀವು ಡೈರೆಕ್ಟ್ ಮಾಡಿದ್ರಿ. ಒಂದು ಸಿನಿಮಾ ವೆರಿ ಇಂಪಾರ್ಟೆಂಟ್ ಅಂತ ನನಗೆ ಅನಿಸ್ತು, ಮಂಥನ ಅಂತ ಒಂದು ಸಿನಿಮಾ
3: ಅಲ್ಲ,
2: ಮೊದಲನೇ ಸಿನಿಮಾ ಡಾಕ್ಟರ್ ಸುಕನ್ಯಾ.
3: ಮೊದಲ ಮಂಥನ, ಡಾಕ್ಟರ್ ಸುಕನ್ಯಾ, ಆಮೇಲೆ ಸಲೀಲ, ವಿಜಯಧ್ವಜ, ಮೂಕಜೀವ, ಕನ್ನಡ ಅಂಡ್ ತಮಿಳ್. ಸೊ ಈ ತರದ್ದೆಲ್ಲ ಮಾಡಿದೆ. ಆಮೇಲೆ ನಾನು ಯಾವುದು ಕಮರ್ಷಿಯಲ್ ಸಿನಿಮಾ, ಕಮರ್ಷಿಯಲ್ ವೆಂಚರ್ಸ್ ಕೈ ಹಾಕ್ಲಿಲ್ಲ ಸರ್.
2: ವಾಟ್ ಯು ಮೀನ್ ಬೈ ಕಮರ್ಷಿಯಲ್? ಅಂಡ್
3: ಅಂದ್ರೆ ಕಮರ್ಷಿಯಲ್ ಸಿನಿಮಾ, ಅದರಲ್ಲಿ ಸಿನಿಮಾದಲ್ಲಿ ಮೂರು ಟೈಪು ನಾನು ತಿಳ್ಕೊಂಡ್ರು ಹಂಗೆ. ಒಂದು ಆರ್ಟ್ ಮೂವಿ, ಒಂದು ಬ್ರಿಡ್ಜ್ ಸಿನಿಮಾ, ಒಂದು ಕಮರ್ಷಿಯಲ್.
2: ಕಮರ್ಷಿಯಲ್
3: ಆರ್ಟ್ ಮೂವಿ ಸ್ವಲ್ಪ ಸ್ಲೋ, ಹೌದು ಕಮರ್ಷಿಯಲ್ ಇದು ಆರ್ಟ್ ಮೂವಿ ಸ್ಲೋ ಪೇಸ್ ಅಲ್ಲಿ ನೀವೇನ್ ಹೇಳ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ಹೇಳೋದು. ಬ್ರಿಡ್ಜ್ ಸಿನಿಮಾದಲ್ಲಿ ಕಮರ್ಷಿಯಲ್ ಸಿನಿಮಾದಲ್ಲಿ ಇರುವಂತಹ ಒಂದಷ್ಟು ಅಂಶಗಳು ಇರೋದಿಲ್ಲ. ಇದು ಸ್ವಲ್ಪ ಮೀಡಿಯಂ ಪೇಸ್ ಅಲ್ಲಿ ಹೋಗುತ್ತೆ ಸಿನಿಮಾ. ಕಮರ್ಷಿಯಲ್ ಸಿನಿಮಾ ಎಲ್ಲವೂ ಇರುತ್ತೆ, ಫೈಟ್ ಇರುತ್ತೆ, ಡ್ಯಾನ್ಸ್ ಇರುತ್ತೆ, ಎಲ್ಲವೂ ಇರುತ್ತೆ. ನಾನು ಮಾಡಿದ್ದು ಬ್ರಿಡ್ಜ್ ಸಿನಿಮಾ. ನಾನು ಫಸ್ಟ್ ಮಂಥನ ಮಾಡಿದ್ದು ಒಬ್ಬ ಡ್ರಗ್ ಅಡಿಕ್ಟ್, ಅಂದ್ರೆ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್, ಒಬ್ಬ ಒಂದು ಕ್ಷಣ ಮೈ ಮರೆತು, ಸ್ನೇಹಿತರ ಬಲವಂತಕ್ಕೆ ಮೈ ಮರೆತು, ಒಂದು ಡ್ರಗ್ ಸೇವನೆ ಮಾಡೋದ್ರಿಂದ ಅವನ ಜೀವನದಲ್ಲಿ ಆಗುವ ಬದಲಾವಣೆಗಳು, ಮತ್ತೆ ಅವನ ಅದನ್ನ ಬಿಟ್ಟು ವಾಪಸ್ ಬರೋದಕ್ಕೆ ಪಡೋ ಕಷ್ಟ, ಇದನ್ನ ತೋರಿಸೋದ ಪ್ರಯತ್ನ. ಅಂದ್ರೆ ಯೂತ್ಸ್ಗೆ ಡ್ರಗ್ಸ್ ನೋ, ವ್ಯಸನಿಗಳಾಗಬೇಡಿ ಅಂತ ಹೇಳುವಂಥದ್ದು. ಎರಡನೇದು ಡಾಕ್ಟರ್ ಸುಕನ್ಯಾ, ಅದು ಅಲ್ಲ ಸಲೀಲ. ಸಲೀಲ ಒಂದು ಹರಿಯೋ ನೀರು, ಸಲೀಲ ಅಂದ್ರೆ ನೀರು,
2: ಸಲೀಲವಾಗಿ
3: ನೀರು, ಆ ನೀರು ಹರಿಯೋ ನೀರಲ್ಲಿ ನೀರು ಕಲ್ಮಶ ಆದ್ರೆ, ಈ ಊರಲ್ಲಿ ಕಲ್ಮಶ ಆದ್ರೆ ಮುಂದಿನ ಊರಲ್ಲಿ ಆ ನೀರನ್ನು ಉಪಯೋಗಿಸೋರ್ಗಾಗೋ ತೊಂದರೆ, ಅದನ್ನ ಹೇಳುವಂತಹದ್ದು. ಅಂದ್ರೆ ನೀರು ಪ್ರಕೃತಿ, ಅದನ್ನ ಕಾಪಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಪ್ಲಾಸ್ಟಿಕ್ ಬಾಟ್ಲ್ ಆಗ್ಲಿ ಅಥವಾ ಬೇರೆ ಏನೋ ತಿಂದಿದ್ದನ್ನ ಬಿಸಾಕೋದು ಅದೆಲ್ಲ ಮಾಡಬಾರ್ದು ಅಂತ ಹೇಳುವಂತಹ ಒಂದು
2: ಪರಿಸರಕ್ಕೆ ಒಂದು
3: ಪರಿಸರದ ಸ್ನೇಹಿ ಕತೆ. ಮೂರನೇದು,
2: ಮೂರನೇ ಸಿನಿಮಾ ಹೋಗಿಂತ ಮುಂಚೆ ಸಲೀಲ ಸಿನಿಮಾಗೆ ನಿಮಗೆ 2000 ಇಸ್ವಿಯಲ್ಲಿ ಜೂರಿ ಅವಾರ್ಡ್ ಬರುತ್ತೆ. ಐ ಎಕ್ಸ್ಪೆಕ್ಟೆಡ್ ದಟ್?
3: ಇಲ್ಲ ಸರ್, ಎಕ್ಸ್ಪೆಕ್ಟೆಡ್ ಅಲ್ಲ, ಮಕ್ಕಳ ಸಿನಿಮಾ ಅದು. ಸೊ ಹಾಗಾಗಿ ಅದು ನಮ್ಗೆ ಬಂತು. ಮಕ್ಕಳು ಸುಮಾರೊಂದು 18-20 ಜನ ಮಕ್ಕಳು ಆಕ್ಟ್ ಮಾಡಿದ್ರು. ನಾನು ಶ್ರೀರಂಗಪಟ್ಟಣದ ಹತ್ರ ಒಂದು ಛತ್ರ ಬಾಡಿಗೆ ತಗೊಂಡು ಅಲ್ಲಿ ಅಡಿಗೆಯವ್ರನ್ನ ಕರ್ಕೊಂಡು ಹೋಗಿ ರೆಗ್ಯುಲರ್ ಒಂದು 12-13 ದಿವಸ ಶೂಟಿಂಗ್ ಮಾಡಿದೆ. ಆಮೇಲೆ ಒಂದಿನ ಮುಗ್ದೋಯ್ತು ಎಲ್ಲ ಮಕ್ಕಳದು, ಇನ್ನೊಂದು 10 ಜನದಿತ್ತು ಲಾಸ್ಟ್ ಡೇ. ನಾಳೆ ಕುಂಬಳಕೆ ಹೊಡಿಬೇಕು, ಇವತ್ತು ಒಂದಷ್ಟು ಜನ ಮುಗೀತು, ಕಳಿಸ್ಬಿಡೋಣ. ಸೊ ನಮಗೆ ಬರ್ಡನ್ ಕಮ್ಮಿ ಆಗುತ್ತೆ ಅಂತ ನಾನು ಯೋಚನೆ ಮಾಡಿ ಮಕ್ಳಿಗೆ ಹೋಗಿ ಅಂದರೆ ಯಾರೂ ಹೋಗ್ತಾ ಇಲ್ಲ ಸರ್, ಅಳ್ತಾರೆ. ಅಂದರೆ ನಮ್ಮದು ಬೆಳಿಗ್ಗೆ ಸ್ಟಾರ್ಟ್ ಆಗ್ತಾ ಇದ್ದಿದ್ದು 6 ಗಂಟೆಗೆ, ಒಬ್ಬರನ್ನ ಕರ್ಕೊಂಡೋಗಿದ್ದೆ ತಿಲಕ್ ರಾಜ್ ಅಂತ. ಅವ್ರ ಕೆಲಸ ಏನು ಅಂದರೆ ಎಲ್ಲ ಮಕ್ಕಳನ್ನು ಎಬ್ಬಿಸಿ ಫಸ್ಟ್ ಒಂದು 1/2 hour ವಾರ್ಮ್ ಅಪ್ ಮಾಡಿಸೋದು. ಅವ್ರ ಕೆಲಸ ಅದೇ. ಅದಾದ್ಮೇಲೆ ಅವರು ಸ್ನಾನ ತಿಂಡಿ ಎಲ್ಲ ಮಾಡಿ 8 ಗಂಟೆಗೆ ಫಸ್ಟ್ ಶಾಟ್ ತೆಗಿತಿದ್ದೆ. ಅಂದ್ರೆ ಆ ಮಕ್ಕಳು ಎಷ್ಟು ಜಲ್ಲಾಗ್ಬಿಟ್ಟಿದ್ರು ಒಬ್ರಿಗೊಬ್ರು ಅಂದ್ರೆ ಮನೆಗೆ ಹೋಗ್ರ ಅಂದ್ರೆ ನಾವು ಹೋಗಲ್ಲ ಅಂತ. ಕಡೆಗೆ ಮಾರನೇ ದಿನದವರೆಗೂ ಅವ್ರನ್ನೆಲ್ಲರೂ ಇಟ್ಕೊಂಡು ಕುಂಬಳಕಾಯಿ ಹೊಡೆದು ಎಲ್ಲ ಒಟ್ಟಿಗೆ ಬಂದ್ವಿ ಬೆಂಗಳೂರಿಗೆ. ಸೊ ಆ ತರದ್ದು ಒಂದು ಅದ್ಭುತವಾದಂತಹ ಎಕ್ಸ್ಪೀರಿಯನ್ಸ್.
2: ಥರ್ಡ್ ಸಿನಿಮಾ ಹೇಳ್ತಾ ಇದ್ದೆ.
3: ಆಮೇಲೆ ಮೂರನೇದು ಡಾಕ್ಟರ್ ಸುಕನ್ಯಾ ಅಂತ, ಅದು ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ಮಾಡಿದ್ದು. ಹೆಣ್ಣು ಅವಶ್ಯಕ ಪ್ರಕೃತಿ, ಹೆಣ್ಣನ್ನ ಭ್ರೂಣ ಹತ್ಯೆ ಮಾಡಬಾರ್ದು. ಭ್ರೂಣ ಹತ್ಯೆ ಪತ್ತೆ ಮಾಡೋದು

0: ಮತ್ತೆ ಅದನ್ನ ಹತ್ಯೆ ಮಾಡೋದು ಎರಡು ಕಾನೂನಿಗೆ ವಿರುದ್ಧವಾದದ್ದು. ಈ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದೆ. ಆಮೇಲೆ ಮೂಕ ಜೀವ ಅಂತ ಇನ್ನೊಂದು ಸಿನಿಮಾ, ಇದು ವಿಜಯ್ ಧ್ವಜ ಅಂತ ಮಾಡಿದೆ ಸರ್. ಆ ಸಿನಿಮಾ ಫಸ್ಟ್ ಆಫ್ ಪೂರ್ತಿ ಕೃಷ್ಣದೇವರಾಯ, ಅವನು ನಮ್ಮ ದೇಶವನ್ನ ಕಟ್ಟೋದಿಕ್ಕೆ ಪಟ್ಟ ಶ್ರಮ, ಅವನ ಸುತ್ತಲೂ ಇದ್ದಂತಹ ವೈರಿಗಳ ಜೊತೆ ಹೋರಾಡಿದ ರೀತಿ. ಸೆಕೆಂಡ್ ಹಾಫ್ ಅಲ್ಲಿ ಡಾಕ್ಟರ್ ನವೀನ್ ಕರಿಯಪ್ಪ ಅಂತ ಸರ್, ಅವರು ಈಗಲೂ ಆರ್ಮಿಲಿ ಇದ್ದಾರೆ, ಅವ್ರ ಕಾಲ್ ಕೆಳಗಡೆ ಕಾರ್ಗಿಲ್ ಅಲ್ಲಿ ಗ್ರಾನೇಡ್ ಬ್ಲಾಸ್ಟ್ ಆಗಿ ಅವ್ರ ಪಾದ ಹೋಗ್ಬಿಟ್ಟಿದೆ. ಅವ್ರು ಆಕ್ಟ್ ಮಾಡಿದಾರೆ ಆ ಸಿನಿಮಾದಲ್ಲಿ. ಅಂದ್ರೆ ನಮ್ಮ ಭಾರತವನ್ನ ಸಂರಕ್ಷಿಸೋದಿಕ್ಕೆ ಗಡಿನಲ್ಲಿ ನಮ್ಮ ಯೋಧರು ಪಡೋ ಶ್ರಮ ಕಷ್ಟ ಪ್ಲಸ್ ಕೃಷ್ಣದೇವರಾಯ ಎರಡನ್ನು ಜಲ್ ಮಾಡಿ ವಿಜಯ ಧ್ವಜ ಅಂತ ಒಂದು ಸಿನಿಮಾ ಮಾಡಿದೆ. ಎಲ್ಲದಕ್ಕೂ ಜೆ ಎಂ ಪ್ರಹ್ಲಾದ್ ಅವ್ರದೇ ಕಥೆ ಚಿತ್ರಕಥೆ ಎಲ್ಲ ಬರೆದ್ರು. ಸೊ ಅದಾದ್ಮೇಲೆ ಮೂಕ ಜೀವ ಅಂತ ಮಾಡಿದೆ, ಅದು ಕನ್ನಡ ತಮಿಳು ಎರಡೂ ಮಾಡಿದೆ. ಒಬ್ಬ ಡೆಫ್ ಅಂಡ್ ಡಮ್ ಒಂದು ಹಳ್ಳಿನಲ್ಲಿದ್ದರೆ ಅವನನ್ನ ಉಪಯೋಗಿಸ್ಕೊಂಡು ಅವನ ಸುತ್ತ ಇರೋರು ಹೆಂಗೆ ಅವ್ರ ಬೇಳೆನ ಬೈಸ್ಕೋತಾರೆ, ಅವನದಲ್ಲದ ತಪ್ಪಿಗೆ ಅವ್ನು ಹೆಂಗೆ ಶಿಕ್ಷೆ ಕೊಡ್ತಾರೆ, ಅವನನ್ನು ಹೆಂಗೆ ಊರು ಬಿಟ್ಟು ಓಡಿಸ್ತಾರೆ ಅನ್ನೋದನ್ನು ತೋರಿಸಿದ್ದೀವಿ. ಅವನು ಸಿಟಿಗೆ ಬರ್ತಾನೆ, ಸಿಟಿನಲ್ಲಿ ಏನೂ ಇಲ್ಲದ ಒಬ್ಬ ಹುಡುಗ ಡೆಫೆಂಡೆಮ್ ಲಾಸ್ಟಲ್ಲಿ ಸಿನಿಮಾ ಲಾಸ್ಟಲ್ಲಿ ಒಬ್ಬ ದೊಡ್ಡ ಪೇಂಟರ್ ಆಗ್ತಾನೆ. ಅಂದರೆ ಸಾಧನೆ ಮಾಡೋದಕ್ಕೆ ಆಸಕ್ತಿ ಇದ್ರೆ, ನಿಮ್ಮ ಬೆಂತಟ್ಟೋದಕ್ಕೆ ಯಾರಾದರೂ ಒಬ್ಬರು ಯೋಗ್ಯವಾದ ವ್ಯಕ್ತಿ ಇದ್ರೆ ನೀವು ಏನೆಲ್ಲ ಸಾಧಿಸ್ಬೋದು ಅನ್ನೋದನ್ನ ಆ ಸಿನಿಮಾದಲ್ಲಿ ತೋರಿಸಿದ್ದೀವಿ.
1: ಫ್ಯಾಂಟಾಸ್ಟಿಕ್. ಅದನ್ನೇ ನೀವು ಮಾತಾಡ್ತಾ ಒಂದು ವಿಷಯಗಳನ್ನು ತುಂಬ ಚೆನ್ನಾಗಿ ಹೇಳಿದ್ರಿ ನೀವು ಅದನ್ನು. ಅಂದರೆ ಸಮಾಜಕ್ಕೆ ವಿಷಯವನ್ನು ಕೊಡ ಒಂದು ವಿಷಯವನ್ನು ಹೇಳುವಂಥ 9 ಸಿನಿಮಾ ನಿರ್ದೇಶನ ಮಾಡಿದ್ದೀನಿ ಅಂತ ನೀವು ನನ್ನ ಜೊತೆ ಮಾತಾಡ್ತಾ ಹೇಳಿದಾಗಲೇ ಇದನ್ನು ಈ ಪ್ರಶ್ನೆಗೆ ಆಯಿತು. ಆ್ಯಂಡ್ ಆಕರ್ಷಣೆ, ಜೀವನ, ಸಾಧನೆ ಎಲ್ಲ ವಿಷಯಗಳನ್ನು ಹೇಳ್ತಾ ಹೋಗಿದ್ರಿ 9 ಸಿನಿಮಾಗಳಲ್ಲಿ. ಈ ಮಧ್ಯದಲ್ಲಿ ನೀವೇ ಹೇಳಬಹುದು, ನೀವು ಎಷ್ಟು ಮಟ್ಟಿಗೆ ಒಪ್ಪಿಕೊತೀರ ಗೊತ್ತಿಲ್ಲ, ಸ್ಟ್ಯಾಂಡಪ್ ಕಾಮಿಡಿ ನಾನು ಮಾಡಬಲ್ಲೆ ಅಂತ ನಿಮ್ಗೆ ಯಾವಾಗ ಅನಿಸುತ್ತ
0: ಸರ್? ನನಗೆ
1: ಇಷ್ಟೊಂದು ಸೀರಿಯಸ್ ವಿಷಯಗಳು ಹೇಳ್ಬಿಟ್ಟು ನಾನು ನಗಿಸ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೆ.
0: ಹೌದು, ಇಲ್ಲ ನಾನು ಅದು ಒಂದು ಕಾರ್ಯಕ್ರಮ, ನನಗೆ ನಾವು ಅಮೆರಿಕಾಗೆ ನಾಟಕ ಮಾಡಕ್ಕೆ ಹೋಗಿದ್ವಿ ಭಾಳ ಹಿಂದೆ. ಅಲ್ಲಿ ಹೋದಾಗ ಅಲ್ಲಿ ಒಂದು 15 ನಿಮಿಷ ಗ್ಯಾಪ್ ಇತ್ತು. ಅಲ್ಲಿದ್ದವರು ಏ ಹೋಗ್ರಿ ಒಂದೇನು ಒಂದು ಫಿಲ್ಲರ್ ಪ್ರೋಗ್ರಾಮ್ ಮಾಡಿ ನೀವು ಅಂದರು. ಏನ್ ಮಾಡೋದು ಗೊತ್ತಿಲ್ಲ, ಆನ್ ದಿ ಸ್ಪಾಟ್ ಹೇಳಿದ್ರು. ನಾನು ಸೈಡ್ ವಿಂಗಲ್ಲಿ ಕೂತಿದ್ದೆ, ನಮ್ಮ ನಾಟಕ ಇತ್ತು ನೆಕ್ಸ್ಟ್, ಒಂದು 15 ನಿಮಿಷ ಗ್ಯಾಪ್ ಇತ್ತು, 10-15 ನಿಮಿಷ ಗ್ಯಾಪ್ ಇತ್ತು, ಹೋಗಿ ಮಾಡಿ ಅಂದರು. ಜೈ ಭಾರತ್ ಮಾತೆ ಅಂತ ಹೋಗಿ ಶುರು ಮಾಡ್ಬಿಟ್ಟೆ ಪ್ರೋಗ್ರಾಮ್ನ. ಏನ್ ಮಾಡ್ತೀನಿ ಹೇಗೆ ಮಾಡ್ತೀನಿ ಗೊತ್ತಿಲ್ಲ, ಜನ ಗೊಳ್ ಅಂತ ನಗಕ್ಕೆ ಶುರು ಮಾಡಿದ್ರು. ಅವತ್ತಿಂದ ಅದನ್ನು ಡೆವಲಪ್ ಮಾಡಿಕೊಂಡೆ, ಏನ್ ಮಾಡಬಹುದು 15 ನಿಮಿಷ.
1: ಜೈ ಭಾರತ ಮಾತೆ ಅಂತ
0: ಸರ್ ಒಂದಷ್ಟು ಹಾಸ್ಯ ಸನ್ನಿವೇಶಗಳನ್ನ ಹೇಳಿದೆ, ನನ್ನ ಜೀವನದಲ್ಲಿ ನಡೆದಿರೋ ಹಾಸ್ಯ ಸನ್ನಿವೇಶ.
1: ನೀವು ಎದ್ದು ಎದ್ರಲ್ಲ ಅವಾಗ ಮಾಡ್ಬೇಕು ಅಂತ, ಅಲ್ಲಿಂದ ಸ್ಟೇಜ್ ಹೋಗಕ್ಕೆ ಎಷ್ಟೊತ್ತು ತಗೊಂಡ್ರಿ? ಫಸ್ಟ್
0: 30 ಸೆಕೆಂಡ್ಸ್
1: ಅಲ್ಲೇ ಹೊಳದಿರುತ್ತೆ,
0: ಅಲ್ಲೇ ಹೊಳಿತು. ನಾನು ಏನ್ ಮಾಡಬೇಕು ಅಂತ ನಾನು ಚೇರಿಂದ ಎದ್ದಾಗ ಅನ್ನಿಸ್ತು. ಬಂದಾಗ ನನ್ನ ರಂಗಭೂಮಿನಲ್ಲಿ ಒಂದಷ್ಟು ಇನ್ಸಿಡೆಂಟ್ಸ್ ಆಗಿತ್ತು, ಆಮೇಲೆ ಕಿರುತೆರೆನಲ್ಲಿ ಒಂದಷ್ಟು ಆಗಿತ್ತು, ಸಿನಿಮಾದಲ್ಲಿ ಒಂದಷ್ಟು ಆಗಿತ್ತು. ನಾನು ರಂಗಭೂಮಿದನ್ನ ಬೇಸಾಗಿಟ್ಕೊಂಡು ಒಂದಷ್ಟು ಮಾಡಿದೆ, ಜನ ಇಷ್ಟಪಟ್ಟರು. ಆಮೇಲೆ ಅಣಕ ಗೀತೆಗಳು ಅದನ್ನ ಹಾಡಿದೆ, ಒಂದು 2-3 ಹಾಡಿದೆ, ಜನ ಖುಷಿಯಾದ್ರು. ಸೊ ಆಮೇಲೆ ನನ್ನ ಒಳಗೆ ಏನೋ ಒಂದು ಇದೆ, ಅದನ್ನ ನಾನು ಯಾಕೆ ಡೆವಲಪ್ ಮಾಡ್ಕೋಬಾರ್ದು ಅಂತ ಸ್ವಲ್ಪ ಶ್ರಮ ಪಟ್ಟು ಡೆವಲಪ್ ಮಾಡಿಕೊಂಡೆ. ಈಗ ಒಂದು 1 ಅವರ್ವರೆಗೂ ನಿರರ್ಗಳವಾಗಿ ಮಾತಾಡಿ ನಗಿಸುವ ಪ್ರಯತ್ನವನ್ನ ಮಾಡ್ತೀನಿ. ನಗೋದು ಬಿಡೋದು ಕೇಳಿಸ್ಕೊಂಡವರೇ ಬರ, ಅವ್ರಿಗೆ ಇಷ್ಟ ಆದ್ರೆ ನಗಬೇಕು, ಇಲ್ಲದ್ರೆ
1: ಸರ್ ನಗಿಸುವುದು ಧರ್ಮ,
0: ನಗುವುದು
1: ಪರಧರ್ಮ ಅಲ್ವಾ, ಅದು ಅವ್ರಿಗೆ ಬಿಟ್ಬಿಡೋಣ ಅಂತ. ಸೊ ಇಷ್ಟು 30-40 ವರ್ಷಗಳ ಈ ಜರ್ನಿಯಲ್ಲಿ ಯಾವುದೇ ಒಂದು ಸಮಸ್ಯೆ ಬಂದಾಗ ನಾವು ಏನು ಮಾಡ್ತೀವಿ ಅಂದರೆ ಸಮಸ್ಯೆಯಿಂದ ಹೊರಗಡೆ ಬರೋ ಪ್ರಯತ್ನ ಮಾಡಲ್ಲ, ಅಲ್ಲೇ ಗಿರಿಕಿ ಹೊಡಿತಾ ಇರ್ತೀವಿ. ಸೊ ಆ ಅಂಥ ಪರ್ಸಂಗ್ ಏನಾದರೂ ಫೇಸ್ ಮಾಡಿದ್ದೀರಾ?
0: ತುಂಬ ಆಗಿದೆ. ಏನನ್ನ ಮೊದಲನೇದಾಗಿ ನನ್ನ ವಾಯ್ಸ್ ಸ್ವಲ್ಪ ದೊಡ್ಡದು. ನಾನು
1: ಎಷ್ಟು ದೊಡ್ಡದು? ಸ್ವಲ್ಪ ಅಂತ ನೀವು ಹೇಳಬೇಕಷ್ಟೇ.
0: ಇದೆ ನನಗೆ ಯಾರೋ ಒಬ್ರು ಮಾತಾಡ್ತಾರೆ, ಈಗ ನೀವೇ ಮಾತಾಡ್ತೀರಾ, ನೀವು ನಗ್ನಗ್ತಾ ಮಾತಾಡ್ತೀರಾ, ನಿಮ್ಮ ಟೋನಲ್ಲೇ ಮಾತಾಡಬೇಕು ಅನ್ನೋದು ನನಗೂ ಆಸೆ ಇರುತ್ತೆ. ಆದ್ರೆ ಏನ್ ಸರ್ ಸುದೀಂದ್ರೆ ಹಿಂಗ ಅನ್ಬಿಟ್ರಿ ನೀವು ಅಂತ ನಾನು ಅಂದಾಗ ನಿಮ್ಗೆ ಏನ್ ಅನ್ಸುತ್ತೆ, ನಾನು ಇಷ್ಟು ಪೊಲೈಟ್ ಆಗಿ ಮಾತಾಡ್ತಾ ಇದ್ದೀನಿ, ನೀವು ಯಾಕೆ ಹಿಂಗೆ ಕೂಗಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಸೊ ಈ ಥರದ ಇನ್ಸಿಡೆಂಟ್ಸು ನನಗೆ ನನ್ನ ಪ್ರೊಫೆಷನಲ್ ಆಗಿದೆ. ನಾನು ಏನೋ ಮಾತಾಡಿರ್ತೀನಿ, ಅದು ಇನ್ನೇನೋ ಪೋರ್ಟ್ರೆ ಆಗಿರುತ್ತೆ, ಅವ್ನು ಹಿಂಗೆ ಅನ್ಬಿಟ ಅಂತ. ಆಮೇಲೆ ಇನ್ನೊಂದು, ನಾನು ನೀವು ನೇರವಾಗಿ ಮಾತಾಡಿದಾಗ ನೀವು ನನ್ನ ಹತ್ರ 1-to-1 ಮಾತಾಡಿದಾಗ ಕೇಳಿಸ್ಕೊಳ್ಳೋಕ್ಕೂ ಇನ್ಯಾರೋ ಬಂದು ಹೇಳಕ್ಕೂ
1: ಬೇರೆ ಅರ್ಥ ಕೊಡುತ್ತೆ.
0: ಸೊ ಈ ಥರದ್ದಾಗಿ ನನಗೊಂದಷ್ಟು ಸಮಸ್ಯೆಗಳಾಯಿತು. ಅದನ್ನ ನಾನು ಅಂದ್ರೆ ನಾನು ತುಂಬಾ ಕೆಟ್ಟದಾಗಿ ರಿಯಾಕ್ಟ್ ಮಾಡಕ್ ಆಗ್ಲಿಲ್ಲ. ಸೊ ನೀವ್ ಹೇಳ್ದಂಗೆ ಕಾರ್ಯಕ್ರಮದ ಬಿಗಿನಿಂಗ್ ಅಲ್ಲಿ ತಾಳ್ಮೆ, ಅದೇ ನಮ್ಮನ್ನು ಕೈ ಹಿಡಿದು ನಡೆಸೋದು.
1: ನಾನೇನು ಹೇಳಿಲ್ಲ ಸರ್, ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ ಹೇಳ್ಬಿಟ್ಟಿದ್ದಾರೆ.
0: ಕರೆಕ್ಟ್, ಅಳವಡಿಸ್ಕೊಂಡ್ರೆ ಸಾಕು. ಅದನ್ನ ಅಳವಡಿಸ್ಕೊಂಡ್ರೆ ಏನೋ ಒಂದು ಅಂದ್ರೆ ಅವನು ಅದೆಲ್ಲ ಹೇಳಿರೋದು ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಅವಾಗ ಅವರೇ ನಮ್ಮನ್ನ ಈಗ ರೀಸೆಂಟ್ ಆಗಿ ತುಂಬಾ ಆಗಿದೆ, ಆದ್ರೆ ಒನ್ ಅವರ್ ಅಲ್ಲಿ ಹೇಳಕ್ಕಾಗಲ್ಲ ಸರ್, ದಯವಿಟ್ಟು ನೀವು ನನ್ನ ಪ್ರೋಗ್ರಾಮ್ ಮಿನಿಮಮ್ 3 hours ಮಾಡಬೇಕು.
1: ಜಾಸ್ತಿನೇ ಬೇಕು ಅನ್ಸುತ್ತೆ ನನ್ ಜಾಸ್ತಿನೇ ಬೇಕು ಅಂತ ನಾನು ಅದಕ್ಕೆ ಶಾರ್ಟ್ ಕಟ್ ಮಾಡಿ ಒಂದೊಂದು ರಂಗವನ್ನು ಟಚ್ ಮಾಡಕ್ ಟ್ರೈ ಮಾಡಿದೆ.
0: ನನ್ನ ಜೀವನದಲ್ಲಿ ಸಂತೋಷದ ಸನ್ನಿವೇಶಗಳು ತುಂಬಾ ಇದೆ, ದುಃಖದ ಸನ್ನಿವೇಶಗಳು ತುಂಬಾ ಇದೆ.
1: ಆಮೇಲೆ
0: ಒಬ್ಬ ಕಲಾವಿದನಿಗೆ, ಕಲಾವಿದನ ಬದುಕಲ್ಲಿ ಸರ್, ನಾನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮಾಧ್ಯಮದ ಮೂಲಕ, ಆಕಾಶವಾಣಿ ಮೂಲಕ. ಏರಿಳಿತಗಳು ವಿಪರೀತ ಸರ್. ಒಂದು ಸಾಫ್ಟ್ವೇರ್ ಕಂಪ್ನಿಲೋ ಅಥವಾ ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡೋನ್ಗೆ ನನಗೆ ತಿಂಗಳಿಗೆ ಇಷ್ಟು ಸಂಬಳ ಬರುತ್ತೆ ಅನ್ನೋದೊಂದು ಇರುತ್ತೆ, ನಿಯಮಿತವಾಗಿರುತ್ತೆ. ಅವನು ಆ ಸಂಬಳಕ್ಕೆ ತನ್ನ ಜೀವನವನ್ನು ರೂಪಿಸ್ಕೊಳ್ತಾನೆ. ಆದ್ರೆ ಕಲಾವಿದರ ಬದುಕು ಹಾಗಲ್ಲ ಸರ್. ಇದ್ರೆ ಇದೆ, ಇಲ್ಲದೆ ಇದ್ರೆ ಇಲ್ಲ. ಇದ್ದಾಗ ಮಾಡ್ಕೋಬೇಕು, ಮುಂದಿನ ಬದುಕಿಗೆ ನಾವು ಕಟ್ಕೊಳ್ಳೋದಕ್ಕೆ ನಮ್ಗೆ ಏನು ಬೇಕೋ ಅದನ್ನು ಚೂರು ಸೇವ್ ಮಾಡಬೇಕು. ಇಲ್ಲದೆ ಹೋದರೆ ಬದುಕು ದುಸ್ತರ ಆಗ್ಬಿಡುತ್ತೆ.
1: ಹಾಂ, ಕರೆಕ್ಟ್, ಒಳ್ಳೆ ಮಾತನ್ನು ಹೇಳಿದ್ರಿ. ಈಗ 1 ಗಂಟೆ ನಮ್ಮ ಜೊತೆಯಲ್ಲಿದ್ದೀರಿ, ಹೇಗಿತ್ತು ಸರ್ ಈ 1 ಗಂಟೆ?
0: ಸಾಕಾಗ್ತಾ ಇಲ್ಲ ಸರ್, ಮನಸ್ಸಿಗೆ ಬಹಳ ನೋವಾಗ್ತಾ ಇದೆ ಸರ್. ಮುಗಿದೋಯ್ತಲ್ಲ ಕಾರ್ಯಕ್ರಮ ಅಂತ ನೀವು ನನ್ನ ನೋಡೋದಕ್ಕಿಂತ ಹೆಚ್ಚಿಗೆ ಗಡಿಯಾರ ನೋಡ್ತಾ ಇದ್ದೀರ, ಬಹಳ ಬೇಜಾರಾಗ್ತಾ ಇದೆ ಸರ್ ನನಗೆ.
1: ಯಾಕೆಂದ್ರೆ ಹಾಗಿದೆ
0: ಸರ್, ಅದ್ಭುತವಾಗಿದೆ. ನಿಮ್ಮ ಆಕಾಶವಾಣಿ 101.3 ಮೂಲಕ ಜನಗಳನ್ನ ಇಷ್ಟು ಸುಲಭವಾಗಿ ತಲುಪಿ ನನ್ನ ಮನಸ್ಸಿನ ಕೆಲವು ಭಾವನೆಗಳನ್ನ, ಮಾತುಗಳನ್ನ ಹಂಚ್ಕೊಳ್ಳೋದಕ್ಕೆ ಎಷ್ಟು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ನೀವು ರೂಪಿಸಿ ನನ್ನನ್ನು ಕರೆದಿದ್ದೀರಿ, ಬಹಳ ಸಂತೋಷ ಆಗ್ತಾ ಇದೆ. ಆದ್ರೆ ಆಗ್ಲೇ ಹೇಳಿದ ಹಾಗೆ ದಯವಿಟ್ಟು ನೀವು ಇನ್ ಮುಂದೆ ಕಾರ್ಯಕ್ರಮ ಶುರು ಮಾಡಿದಾಗ ಕಣ್ಣು ಬಟ್ಟೆ ಕಟ್ಕೊಂಡು ಮಾಡಿ ಸರ್, ದಯವಿಟ್ಟು ಗಡಿಯಾರ ನೋಡ್ಬಿಡಿ.
1: ಇಲ್ಲ ಇಲ್ಲ, ಹಾಗಾಗಲ್ಲ. ಏನ್ ಮಾಡಿದ್ರು ಒಳ ಮನಸ್ಸು ಒಂದಿರುತ್ತೆ, ಒಳ ಕಣ್ಣು ಅಂತಿರೋದು ನೋಡ್ತಾ ಇರುತ್ತೆ. ಸೊ ನಮ್ಮ ಜೊತೆ 1 ಗಂಟೆ ಬಂದು ಕೆಲವು ವಿಷಯಗಳನ್ನ ಮಾತ್ರ ಹೇಳಿದ್ರಿ, ಕೆಲವು ವಿಷಯಗಳು ಹಾಗೆ ಉಳಿದಿವೆ. ಖಂಡಿತ ಇದೊಂದು ಸಾರಿ ಕೆಲವು ವಿಷಯಗಳನ್ನ, ಉಳಿದ ಕೆಲವು ವಿಷಯಗಳನ್ನ ಹೊರತೆಗೆಯುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ. ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ವೆರಿ ಮಚ್ ಸರ್. ಮತ್ತೊಮ್ಮೆ ಕೇಳುಗರು ಎಲ್ಲರಿಗೂ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನನ್ನ ಮೇಲಿರಲಿ. ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿ ನಮ್ಮಂಥ ಕಲಾವಿದರನ್ನ ಕರೆದು ಮಾಧ್ಯಮದ ಮೂಲಕ, ಆಕಾಶವಾಣಿ 101.3 ಮೂಲಕ ನಿಮ್ಮೆಲ್ಲರಿಗೂ ತಲುಪೋ ರೀತಿ ಮಾಡಿದಂತಹ ಆಕಾಶವಾಣಿಯ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.
1: ಸ್ಟೇ ಟ್ಯೂನ್ಡ್ FM ರೈನ್ಬೋ ಮ್ಯೂಸಿಕ್ ಅಲ್ಲಿ ಯೋರ್ಸ್.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಗಳಲ್ಲಿ ಎಫ್ಎಂ ರೈನ್ಬೋ. ಸಮಯ ಆಗಿದೆ 1:02:36. ಸ್ನೇಹಿತರೆ, ಈಗ ಕಾರ್ಯಕ್ರಮ ಕರೆಯಲಿ ಕೈರುಚಿ. ಕರೆಯಲಿ ಕೈರುಚಿ ಕಾರ್ಯಕ್ರಮ ಎಂದಿನಂತೆ ನಿಮಗೆ ಗೊತ್ತೇ ಇದೆ, ನೀವು ನಮಗೆ ಕರೆ ಮಾಡಿ ನಿಮ್ಮ ಕೈರುಚಿಯನ್ನು ನಮಗೆ ತಿಳಿಸುವಂತಹ ಕಾರ್ಯಕ್ರಮ. ನಮ್ಮ ದೂರವಾಣಿ ಸಂಖ್ಯೆ 0822281206. ಈ ಸಂಖ್ಯೆಗೆ ನೀವು ನಮಗೆ ಕರೆ ಮಾಡಿ ನಿಮ್ಮ ಕೈರುಚಿಯನ್ನು ನಮಗೆ, ನಮ್ಮ ಕೇಳುಗರಿಗೆ ಹಾಗೂ ನಮಗೆ ತಿಳಿಸಬಹುದು ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 0802281206 ಈ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಬರ್ತಾ ಇದೆ ಒಂದು ಸುಮಧುರ ಗೀತೆ. ನಿಮ್ಮೆಲ್ಲರಿಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

0: ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ಕೇಳುಗರು ಒಬ್ರು ಕರೆ ಮಾಡಿದ್ದಾರೆ. ಯಾರು ಕರೆ ಮಾಡಿದ್ದಾರೆ ಅಂತ ನೋಡುವಂತ ಸಮಯ. ಹಲೋ, ಹೇಳಿ, ಯಾರು ಮಾತಾಡ್ತಿರೋದು? ಎಲ್ಲಿಂದ? ಯಲಹಂಕದಿಂದ. ಮಮತಾ ಅವರು. ಹೇಳಿ ಮೇಡಮ್, ಯಾವ ರೆಸಿಪಿಯನ್ನ ನೀವು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ?
1: ನಾವು ಒಂದು ಅಂದ್ರೆ ಇವಾಗ ಗ್ಯಾಸ್ ಇಲ್ಲ, ಬೆಂಕಿನೂ ಇಲ್ಲ, ಅದಕ್ಕೆ ಯಾವ ರೀತಿ ಸಹಿತ ಔಷಧ ಇಲ್ಲ ಅಂತ ಒಂದು ಹೇಳ್ತೀವಿ.
0: ಓಕೆ.
1: ಅದು ಪೇಪರ್ ಅವಲಕ್ಕಿ ಅಂತ ಬರುತ್ತೆ. ಆ ಪೇಪರ್ ಅವಲಕ್ಕಿನ ತಗೊಂಡು ಅದಕ್ಕೆ ಸ್ವಲ್ಪ ಕಾಯಿಸಿರಿ, ಜೀರಿಗೆ ಸ್ವಲ್ಪ ಚಿಲ್ಲಿ ಪೌಡರ್
0: ಮೆಣಸಿನ ಪುಡಿ, ಓಕೆ,
1: ಒಂದು ಹಸಿ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕಬೇಕು.
0: ಓಕೆ.
1: ನೀರಿಗೆ ಚಿಲ್ಲಿ ಪುಡಿ, ಚಿಲ್ಲಿ ಪೌಡರು, ಮತ್ತೆ ಬೇಕು ಅಂದ್ರೆ ಅವರು ಚಾಯ್ಸ್ಗೆ ಒಂದು ಟೊಮೆಟೊ ಆ್ಯಡ್ ಮಾಡ್ಕೋಬಹುದು.
0: ಏನದು?
1: ಕೆಲವರು ಟೊಮೆಟೊ ಆ್ಯಡ್ ಮಾಡ್ಕೋಬಹುದು. ಬೇಡ ಅಂದವರು ಅದು ಬೇಡ. ಕೆಲವರು ಅದೇ ಲೈಕ್ ಮಾಡೋದಿಲ್ಲ ಟೊಮೆಟೊ ಹಸಿ ಇರೋದ್ರಿಂದ.
0: ಓಕೆ.
1: ಅಂದ್ರೆ ಯಾವ್ದು ಒಂದು ಅದಕ್ಕೆ ಇದಿರೋದಿಲ್ಲ ಮೇಡಮ್, ಬೇಯಿಸೋ ಅಂತ ಅವಶ್ಯಕತೆ
0: ಐಟಮ್
1: ಇರೋದಿಲ್ಲ. ಹಾಗಾಗಿ ಮಿಕ್ಸ್ ಮಾಡ್ಕೊಂಡು ಸಕ್ಕರೆ ಆಡ್ ಮಾಡ್ಕೋಬೇಕು. ಸಕ್ಕರೆ ಅಥವಾ ಶುಗರ್ ಇರೋರು ಬೆಲ್ಲದ ಪೌಡರ್ ಹಾಕೊಂಡಿದ್ದು, ಅದ್ ಹಾಕೊಂಡ್ಬಿಟ್ಟು ಒಂದ್ ಸ್ವಲ್ಪ ನೀರು ಅಂದ್ರೆ ಒಂದು ಅವರು ಎಷ್ಟು ತಿನ್ನಕ್ಕಾದ್ಯನೋ ಅನ್ನೋದು ಅಂದ್ರೆ ಒಂದ್ ಸ್ವಲ್ಪ ನೀರು ಎರ್ಸ್ಕೊಂಡ್ಬಿಟ್ಟು ಸುಮ್ನೆ ಒಂದ್ ಸ್ವಲ್ಪ ಹೀಗ್ ನೀರ್ ಎರ್ಸ್ಬೇಕಂತೆ. ಅದನ್ನ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಒಂದ್ ಒಳ್ಳೆ ತಿಂಡಿ ಮೇಡಮ್, ಅದು ಅರ್ಜೆಂಟ್ಗೂ ಆಗುತ್ತೆ.
0: ಓಕೆ.
1: ಮತ್ತೆ ತಿನ್ನಕ್ ರುಚಿಯಾಗೂ

0: Ok.
1: Stavo a sentire la trombata a Lino, da Don Bicombre, a tra a Cinta
0: ಓಕೆ, ಬೆಳಗ್ಗೆ ತಿಂಡಿಗಾಗಲಿ, ಸಂಜೆ ಟೀ ಟೈಮಲ್ಲಾಗಲಿ, ಬೇರೆ ಟೈಮಲ್ಲಿ ಹಶ್ವಾದಾಗಲಿ, ಕ್ವಿಕ್ ಆಗಿ ಒಲೆ ಇಲ್ಲದೆ ಯಾವುದೇ ಒಗ್ಗರಣೆ ಬೇಯಿಸೋದು ಕುದಿಸೋದು ಆ ಥರ ಯಾವುದು ಇಲ್ಲದೆ ಕ್ವಿಕ್ ಆಗಿ ಮಾಡ್ಕೊಳ್ಳೋಂಥ ಒಂದು ಅವಲಕ್ಕಿ ರೆಸಿಪಿನ ಹೇಳ್ಕೊಟ್ರಿ. ತುಂಬ ಚೆನ್ನಾಗಿತ್ತು ನೀವು ಹೇಳಿದ ರೆಸಿಪಿ, ತುಂಬ ಈಸಿಯಾಗೂ ಇತ್ತು. ಹೇಳಿ ಮೇಡಮ್, ಏನು ಮಾಡ್ಕೊಂಡಿರುತ್ತಾವು? ಏನು ಹೌಸ್ ವೈಫು? ಓಕೆ, ಅಡುಗೆ ಮಾಡ್ತಾ ಇರ್ತೀರಾ ಪ್ರತಿದಿನ ಹಾಗಿದ್ರೆ? ಓಕೆ, ಕರೆಯಲಿ ಕೈ ರುಚಿ ಕಾರ್ಯಕ್ರಮ ಇಷ್ಟ ಆಗತ್ತಾ ನಿಮಗೆ?
1: ಉತ್ತರ ಕನ್ನಡ ಜಿಲ್ಲೆಯವರು ನಮಗೆ ಆ ಕಡೆ ಈ ತರ ಐಸ್ ತಿಂಡಿ ಬೇಕಂತ.
0: ಹೌದಾ,
1: ಕರೆ.
0: ಓಕೆ ಓಕೆ, ಕರೆಯಲಿ ಕೈ ರುಚಿ ಕಾರ್ಯಕ್ರಮ ಇಷ್ಟ ಆಗತ್ತಾ ನಿಮಗೆ? ಕೇಳ್ತಾ ಇರ್ತೀರಾ ಎಲ್ಲ ರೆಸಿಪಿಗಳನ್ನ? ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ನೀವು ಇವತ್ತು ಕರೆ ಮಾಡಿ ಒಂದು ಒಳ್ಳೆ ರೆಸಿಪಿನ ಹೇಳ್ಕೊಟ್ರಿ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ, ಹಾಗೆ ಫಿಲ್ಮ್ ರೈನ್ಬೋನ ಕೇಳ್ತಾ ಇರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಕೇಳಿದ್ರಿ, ಮಮತಾ ಅವರು ಕರೆ ಮಾಡಿ ನಮಗೆ ಅವಲಕ್ಕಿ ರೆಸಿಪಿನ ಹೇಳ್ಕೊಟ್ರು. ಅವಲಕ್ಕಿಗೆ ಕೊಬ್ಬರಿ, ಹಸಿಮೆಣಸು, ಜೀರಿಗೆ, ಹಾಗೆ ಬೇಕಿದ್ರೆ ಖಾರಪುಡಿ ಹಾಕ್ಕೊಳ್ಳಿ, ಮತ್ತು ಟೊಮೆಟೊನ ಹೆಚ್ಚು ಹಾಕ್ಕೊಳ್ಳಿ, ಹಾಕಿ ಸ್ವಲ್ಪ ನೀರು ಹಾಕಿ ಪೇಪರ್ ಅವಲಕ್ಕಿನ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿಬಿಟ್ಟು ಸಂಜೆ ಟೀ ಟೈಮ್ಗಾಗಿರ್ಬೋದು ಅಥವಾ ಬೆಳಗ್ಗೆ ತಿಂಡಿಗಾಗಿರ್ಬೋದು ಮಾಡ್ಕೊಂಡು ತಿನ್ನಬಹುದು ಅಂತ ಹೇಳಿದ್ರು. ತುಂಬ ಚೆನ್ನಾಗಿತ್ತು ಈ ರೆಸಿಪಿ. ಇದಕ್ಕೆ ಬೇಕಿದ್ರೆ ಇನ್ನು ನಾವು ಆ್ಯಡ್ ಆನ್ ಅಂತ ಹೇಳಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಿಂಡ್ಕೋಬೋದು, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೋದು, ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನಾವು ಸಹ ಇದನ್ನು ಆದಷ್ಟು ಬೇಗ ಟ್ರೈ ಮಾಡ್ತೀವಿ, ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಕರೆಯಲಿ ಕೈ ರುಚಿ ಕಾರ್ಯಕ್ರಮ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜೆ ಸಿಂಧು.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಸ್ನೇಹಿತರೆ, ಸಮಯ ಆಗ್ತಾ ಇದೆ 1 ಗಂಟೆ 10 ನಿಮಿಷ. ಇನ್ನು ಮುಂದೆ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 12 ವರ್ಷ ಪೂರೈಸಿದ ಕೇಂದ್ರದ ಎನ್ಡಿಎ ಸರ್ಕಾರ, ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯಡಿ 1,60,00,000 ಹೆಚ್ಚು ಯುವಕರಿಗೆ ತರಬೇತಿ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ದಾಖಲೆ ನಿರ್ಮಿಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶ ವಿದೇಶದ ಗಣ್ಯರಿಂದ ಅಭಿನಂದನೆಯ ಮಹಾಪೂರ. ದೇಶದ ಗ್ರಾಮೀಣ ಅಭಿವೃದ್ಧಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ 1,25,000 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ. ನವದೆಹಲಿಯಲ್ಲಿ ನಾಳೆಯಿಂದ ರಕ್ಷಣಾ ಖರೀದಿ ಮತ್ತು ಐಡೆಕ್ಸ್ ಕುರಿತು ಕಾರ್ಯಾಗಾರ ಆರಂಭ. ಹಾಗೂ ಜಿನಿವಾದಲ್ಲಿ ನಡೆದ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ, ಭಾರತ ಪ್ರತಿನಿಧಿ ಮಂಡಳಿಯ ನೇತೃತ್ವ ವಹಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ವಾರ್ತೆಗಳ ವಿವರ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ಘೋಷಣೆಯೊಂದಿಗೆ ಆರಂಭವಾದ ಎನ್ಡಿಎ ಸರ್ಕಾರದ ಆಡಳಿತ ಇದೀಗ 12 ವರ್ಷಗಳನ್ನು ಪೂರೈಸಿದೆ. ದೇಶದ ಅಭಿವೃದ್ಧಿಗೆ ಹಲವು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜಾರಿಗೆ ತಂದಿರುವ ಕೇಂದ್ರ ಸರ್ಕಾರ ತನ್ನ ಸಾಧನೆಗಳನ್ನು ಬಿಂಬಿಸುತ್ತಿದೆ. ಇಂದು ವಿಶೇಷವಾಗಿ ಯುವಜನರ ಸಬಲೀಕರಣದ ಕಡೆಗೆ ಕೇಂದ್ರ ಸರ್ಕಾರ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಮಾಹಿತಿ ಇದೀಗ ಮೂಡಿಬರಲಿದೆ.
1: ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್, ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರವು ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಕೈಗೊಂಡಿದೆ. ಕಳೆದ 12 ವರ್ಷಗಳಲ್ಲಿ ಸರ್ಕಾರವು ದೇಶದ ಯುವಶಕ್ತಿಗೆ ಗಮನ ನೀಡಿದೆ. ಭಾರತದ ಮುಂದಿನ ಪೀಳಿಗೆ

0: ಸುಧಾರಣೆಗಳು ಈಗ ಸುಧಾರಣೆಯ ಅಭಿವ್ಯಕ್ತಿಯಾಗಿ ಮಾರ್ಪಟ್ಟಿವೆ. ಯುವ ಶಕ್ತಿಯು ಅದರ ಮೂಲಾಧಾರವಾಗಿದೆ. ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವಲ್ಲಿ ಮತ್ತು ವಿವಿಧ ವಲಯಗಳಲ್ಲಿ ದೇಶದ ಭವಿಷ್ಯವನ್ನು ರೂಪಿಸುವಲ್ಲಿ ಯುವ ಜನತೆ ಕೇಂದ್ರ ಬಿಂದುವಾಗಿದ್ದಾರೆ. 12 ಕೋಟಿಗೂ ಹೆಚ್ಚು ಹೊಸ ಉದ್ಯಮಿಗಳು ಪಿಎಂ ಮುದ್ರಾ ಯೋಜನೆ ಸಾಲ ಪಡೆದಿದ್ದು ಇದು ಯುವಕರ ಕನಸುಗಳಿಗೆ ಆಶೋತ್ತರವಾಗಿದೆ. ಸರ್ಕಾರವು ಯುವಕರಿಗೆ ಉದ್ಯೋಗ ಮತ್ತು ಸ್ವಾವಲಂಬನೆಯನ್ನು ಹೆಚ್ಚಿಸಲು ಸಬಲೀಕರಣಗೊಳಿಸುತ್ತಿದೆ ಮತ್ತು ಯುವಕರು ಉದ್ಯೋಗದ ಆಕಾಂಕ್ಷಿಗಳಲ್ಲ, ಉದ್ಯೋಗ ಸೃಷ್ಟಿಕರ್ತರಾಗುತ್ತಿದ್ದಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಅಡಿಯಲ್ಲಿ 60 ಲಕ್ಷಕ್ಕೂ ಹೆಚ್ಚು ಯುವಕರು ಪ್ರಯೋಜನ ಪಡೆದಿದ್ದಾರೆ. ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯ ಅಡಿಯಲ್ಲಿ 1.6 ಕೋಟಿಗೂ ಹೆಚ್ಚು ಯುವಕರಿಗೆ ತರಬೇತಿಯನ್ನು ನೀಡಲಾಗಿದೆ. ಕೌಶಲ್ಯಪೂರ್ಣ ಪ್ರತಿಭೆಗಳ ಬೆಳೆಯುತ್ತಿರುವ ಗುಂಪು ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಶಕ್ತಿ ತುಂಬುತ್ತಿದೆ. ಉದ್ಯೋಗದ ಕನಸುಗಳನ್ನು ವಾಸ್ತವಕ್ಕೆ ತರುವ ರೋಜ್ಗಾರ್ ಮೇಳಗಳ ಮೂಲಕ 12 ಲಕ್ಷ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. 2.2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳು, 23 ಲಕ್ಷಕ್ಕೂ ಹೆಚ್ಚು ಉದ್ಯೋಗದ ಅವಕಾಶಗಳನ್ನು ಮತ್ತು ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಿದ 16 ಲಕ್ಷ ನಾವೀನ್ಯತೆ ಯೋಜನೆಗಳನ್ನು ಸೃಷ್ಟಿಸಿವೆ. ಇದು ನವೋದ್ಯಮ ಪರಿಸರ ವ್ಯವಸ್ಥೆಗೆ ಪ್ರಬಲ ಅಡಿಪಾಯವನ್ನು ಒದಗಿಸಿದೆ. ತೆಲಂಗಾಣದ ವಾರಂಗಲ್ನ ಉದ್ಯಮಿ ಶಿಲ್ಪ ಸ್ಟಾರ್ಟ್ಅಪ್ ಇಂಡಿಯಾ ಉಪಕ್ರಮವು ನವೋದ್ಯಮ ಸಂಸ್ಕೃತಿಯನ್ನು ವೇಗ ವರ್ಧಿಸುತ್ತಿದೆ ಮತ್ತು ನಾವೀನ್ಯತೆ ಹಾಗೂ ಉದ್ಯಮಶೀಲತೆಗಾಗಿ ಬಲವಾದ ಮತ್ತು ಅಂತರ್ಗತ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ ಎಂದು ಹೇಳಿದ್ದಾರೆ. ಪಿಎಂ ಸೇತು ಯೋಜನೆಯಡಿಯಲ್ಲಿ 1,000 ಐಟಿಐಗಳ ಆಧುನೀಕರಣಕ್ಕಾಗಿ 60,000 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಇದು ಯುವಕರನ್ನು ಉದ್ಯಮಕ್ಕೆ ಸಿದ್ಧ ಕೌಶಲ್ಯದೊಂದಿಗೆ ಸಜ್ಜುಗೊಳಿಸುತ್ತದೆ. ಸರ್ಕಾರದ ಬೆಂಬಲದೊಂದಿಗೆ ದೇಶದ ಯುವಶಕ್ತಿ ಭಾರತದ ಉದ್ಯಮ ಕ್ಷೇತ್ರಕ್ಕೆ ನೂತನ ಶಕ್ತಿ ನೀಡಿದೆ.
1: ಪ್ರಧಾನಿ ನರೇಂದ್ರ ಮೋದಿ ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿದ್ದಾರೆ. ಅವರು ಮೇ 26, 2014 ಪ್ರಧಾನಿಯಾಗಿ ಮೊದಲ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದರು. ಅವರು ಮೇ 13, 1952 ಮೊದಲು ಚುನಾಯಿತ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಮೇ 27, 1964 ಸೇವೆ ಸಲ್ಲಿಸಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಹಿಂದಿಕ್ಕಿದ್ದಾರೆ. ಜವಾಹರ್ಲಾಲ್ ನೆಹರು ಅವರ ಅಧಿಕಾರಾವಧಿ 4,398 ದಿನಗಳು. ಮೇ 26, 2014 ಇಂದಿನ ಜೂನ್ 10, 2026 ಪ್ರಧಾನಿ ಮೋದಿಯವರ ನಿರಂತರ ಅಧಿಕಾರಾವಧಿ ಈಗ 4,399 ದಿನಗಳು. ಇದು ಅವರನ್ನು ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿಯನ್ನಾಗಿ ಮಾಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆಯಲ್ಲಿ ಅವರಿಗೆ ದೇಶ ಮತ್ತು ಜಾಗತಿಕ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸಾಮಾಜಿಕ ಮಾಧ್ಯಮದಲ್ಲಿ ಈ ಐತಿಹಾಸಿಕ ಮೈಲಿಗಲ್ಲು ಕೇವಲ ಅಧಿಕಾರದಲ್ಲಿರುವ ಸಮಯದ ಮಾನದಂಡವಲ್ಲ, ಬದಲಾಗಿ ರಾಷ್ಟೀಯ ಅಭಿವೃದ್ಧಿ ಪ್ರಯಾಣದಲ್ಲಿ ಪರಿವರ್ತನಾ ಯುಗದ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಅವರೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೂಡ ಪ್ರಧಾನಿಯವರಿಗೆ ಶುಭಾಶಯ ತಿಳಿಸಿದ್ದಾರೆ. ಭಾರತದ ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್, ಪ್ರಧಾನಿ ನರೇಂದ್ರ ಮೋದಿಯವರ ಈ ಸಾಧನೆಯು ದಶಕಗಳ ಸಮರ್ಪಿತ ಸಾರ್ವಜನಿಕ ಸೇವೆ ಮತ್ತು ನಾಯಕತ್ವಕ್ಕೆ ಪ್ರಬಲ ಸಾಕ್ಷಿಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಅವರೊಟ್ಟಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಚಿವರಾದ ಡಾ ಜಿತೇಂದ್ರ ಸಿಂಗ್, ಹರ್ದೀಪ್ ಸಿಂಗ್ ಪುರಿ, ಭೂಪೇಂದರ್ ಯಾದವ್, ಮನೋಹರ್ ಲಾಲ್, ಗಜೇಂದ್ರ ಸಿಂಗ್ ಶೇಖಾವತ್, ಅರ್ಜುನ್ ರಾಮ್ ಮೇಘವಾಲ್, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಹಲವರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಅಭಿನಂದಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ದೇಶದ ಗ್ರಾಮೀಣ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ 1,25,000 ಕೋಟಿ ರೂಪಾಯಿಗಳ ಮಹತ್ವದ ಆರ್ಥಿಕ ಉತ್ತೇಜನ ಘೋಷಿಸಿದೆ. ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗಾ ಅಡಿಯಲ್ಲಿ ಈಗಾಗಲೇ 30,000 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದರ ಜೊತೆಗೆ ರಾಜ್ಯಗಳು

ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮಧ್ಯಂತರವಾಗಿ 95,692 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು, ಇದರಿಂದ ಒಟ್ಟು ಅನುದಾನದ ಮೊತ್ತ 1,25,000 ಕೋಟಿ ರೂಪಾಯಿ ಮೀರಲಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ವಿಬಿಜಿ ರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣ ಅಭಿವೃದ್ಧಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಅವರು ಈ ಮಾಹಿತಿ ನೀಡಿದ್ದಾರೆ. ಮುಂದಿನ ತಿಂಗಳ 1ನೇ ತಾರೀಖಿನಿಂದ ಈ ಕಾಯ್ದೆ ದೇಶಾದ್ಯಂತ ಜಾರಿಗೆ ಬರಲಿದ್ದು, ಅದರ ಅನುಷ್ಠಾನಕ್ಕೆ ಅಗತ್ಯ ಸಿದ್ದತೆಗಳನ್ನು ಕೈಗೊಳ್ಳುವಂತೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. 26 ರಾಜ್ಯಗಳು ಈಗಾಗಲೇ ಅಗತ್ಯ ಬಜೆಟ್ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದು, ಕರ್ನಾಟಕ, ಜಾರ್ಖಂಡ್, ತೆಲಂಗಾಣ ಹಾಗೂ ಮಿಜೋರಾಂ ರಾಜ್ಯಗಳು ಅಗತ್ಯ ಕ್ರಮಗಳನ್ನು ಆರಂಭಿಸುವ ಭರವಸೆ ನೀಡಿವೆ ಎಂದು ತಿಳಿಸಿದ್ದಾರೆ. ರಕ್ಷಣಾ ಖರೀದಿ ಮತ್ತು ರಕ್ಷಣಾ ಕ್ಷೇತ್ರದ ನವೋದ್ಯಮಗಳಿಗೆ ಉತ್ತೇಜನ ನೀಡುವ ಇನ್ನೋವೇಷನ್ಸ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್ IDEX ಹಾಗೂ MSME ಸ್ಟಾರ್ಟ್ಅಪ್ಗಳಿಗಾಗಿ ಪರೀಕ್ಷಾ ವಿಧಾನಗಳ ಕುರಿತ ಕಾರ್ಯಾಗಾರವು ನಾಳೆ ನವದೆಹಲಿಯಲ್ಲಿ ಆರಂಭವಾಗಲಿದೆ. ರಕ್ಷಣಾ ಪರಿಸರ ವ್ಯವಸ್ಥೆಯಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ನವೋದ್ಯಮಗಳ ಅರಿವು ಮತ್ತು ಭಾಗವಹಿಸುವಿಕೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಕಾರ್ಯಾಗಾರವು ರಕ್ಷಣಾ ಖರೀದಿ ಪ್ರಕ್ರಿಯೆಗಳು, ಪರೀಕ್ಷೆ ಮತ್ತು ಪ್ರಮಾಣೀಕರಣ ಕ್ರಮಗಳ ಕುರಿತು ಉದ್ಯಮ ಪ್ರತಿನಿಧಿಗಳಿಗೆ ಸಮಗ್ರ ಮಾಹಿತಿ ಒದಗಿಸುವ ಸಂವಾದಾತ್ಮಕ ವೇದಿಕೆಯಾಗಲಿದೆ. ವಿವಿಧ ಅಧಿವೇಶನಗಳಲ್ಲಿ ಮುಖ್ಯಸ್ಥರ ಸಮಗ್ರ ರಕ್ಷಣಾ ಸಿಬ್ಬಂದಿ ಕಚೇರಿ ಹಾಗೂ ಇತರ ಸಂಬಂಧಿತ ಸಂಸ್ಥೆಗಳ ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಭಾಗವಹಿಸಿ ಉದ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. 2 ದಿನಗಳ ಕಾಲ ನಡೆಯುವ ಈ ಕಾರ್ಯಾಗಾರವು ಉದ್ಯಮ ವಲಯ ಎದುರಿಸುತ್ತಿರುವ ಪ್ರಾಯೋಗಿಕ ಸಮಸ್ಯೆಗಳಿಗೆ ಸಂವಾದದ ಮೂಲಕ ಪರಿಹಾರ ಕಂಡುಕೊಳ್ಳುವ ಉದ್ದೇಶ ಹೊಂದಿದೆ. ಜಿನಿವಾದಲ್ಲಿ ನಡೆದ 114ನೇ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ ಐಎಲ್ಸಿಯಲ್ಲಿ ಭಾರತೀಯ ಪ್ರತಿನಿಧಿ ಮಂಡಳಿಯ ನೇತೃತ್ವವನ್ನು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ವಹಿಸಿದ್ದರು. ಇದು ಸಮಗ್ರ ಅಭಿವೃದ್ಧಿ, ಲಿಂಗ ಸಮಾನತೆ ಮತ್ತು ಸಾಮಾಜಿಕ ಸಂವಾದದತ್ತ ಭಾರತದ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ. ಸಮ್ಮೇಳನದಲ್ಲಿ ಅವರ ಭಾಗವಹಿಸುವಿಕೆ ಹಾಗೂ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆಗಳು ಭಾರತದ ಬಲಿಷ್ಠ ಮತ್ತು ಸಮನ್ವಯಿತ ರಾಜತಾಂತ್ರಿಕ ಉಪಸ್ಥಿತಿಯನ್ನು ಪ್ರತಿಬಿಂಬಿಸಿವೆ. ಸಮ್ಮೇಳನದ ಅಂಗವಾಗಿ ಸಚಿವೆ ಶೋಭಾ ಕರಂದ್ಲಾಜೆಯವರು ಹಲವು ರಾಷ್ಟ್ರಗಳ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12 ವರ್ಷ ಪೂರೈಸಿದ ಕೇಂದ್ರದ ಎನ್ಡಿಎ ಸರ್ಕಾರ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯಡಿ 1,60,00,000 ಹೆಚ್ಚು ಯುವಕರಿಗೆ ತರಬೇತಿ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ದಾಖಲೆ ನಿರ್ಮಿಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶ ವಿದೇಶದ ಗಣ್ಯರಿಂದ ಅಭಿನಂದನೆಯ ಮಹಾಪೂರ. ದೇಶದ ಗ್ರಾಮೀಣ ಅಭಿವೃದ್ಧಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ 1,25,000 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ. ನವದೆಹಲಿಯಲ್ಲಿ ನಾಳೆಯಿಂದ ರಕ್ಷಣಾ ಖರೀದಿ ಮತ್ತು ಐಡೆಕ್ಸ್ ಕುರಿತು ಕಾರ್ಯಾಗಾರ ಆರಂಭ. ಹಾಗೂ ಜಿನೆವಾದಲ್ಲಿ ನಡೆದ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ ಭಾರತದ ಪ್ರತಿನಿಧಿ ಮಂಡಳಿಯ ನೇತೃತ್ವ ವಹಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಸ್ನೇಹಿತರೆ, ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 1:21:25. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ,
3: ಆಕಾಶವಾಣಿ.

ಧರಿಸಿರ್ಪುದಲ ಧರ್ಮ ಧರಿಸು ಜೀವನ ಧುರವ ಚರಿಸು ಲೋಕದ ಮಾರ್ಗಗಳಲ್ಲಿ ಹಿತವರಿತು. ಧರಿಸಿರ್ಪುದಲ ಧರ್ಮ ಧರಿಸು ಜೀವನ ಧುರವ ಚರಿಸು ಲೋಕದ ಮಾರ್ಗಗಳಲ್ಲಿ ಹಿತವರಿತು. ಸರಿಪಡಿಸಿ ದಾರಿಗಳ ಕೆರೆತೋಪು ಸತ್ರಗಳ ನೆರವಾಗು ಪಯಣಕ್ಕೆ ಮಂಕುತಿಮ್ಮ. ಸರಿಪಡಿಸಿ ದಾರಿಗಳ ಕೆರೆತೋಪು ಸತ್ರಗಳ ನೆರವಾಗು ಪಯಣಕ್ಕೆ ಮಂಕುತಿಮ್ಮ.

ಈ ಪದ್ಯದಲ್ಲಿ ಧರ್ಮದ ಮುಖ್ಯ ಗುಣ ಎಂದರೇನು ಅನ್ನೋದನ್ನು ಕವಿ ವಿವರಿಸ್ತಾ ಇದ್ದಾರೆ. ಲೋಕವನ್ನು ಅರಿಯೋದು ಅಂತ ಅನ್ನೋದು ಏನು ಹೇಳ್ತಾ ಇದ್ರು ಮತ್ತೆ ಮತ್ತೆ ಅನೇಕ ಪದ್ಯಗಳಲ್ಲಿ ಕವಿ, ಇಲ್ಲಿ ಅದನ್ನು ಇನ್ನೊಂದು ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ವಿವರಿಸೋದನ್ನು ನಾವು ಗುರುತಿಸ್ಬೋದು. ಧರ್ಮವೆಂದರೇನು ಅಂತ ಹೇಳೋ ಮಾತೇನಿದೆ ಆ ಮಾತನ್ನು ವಿವರಿಸುವಾಗ ಜೀವನ ದುರವ ಅನ್ನೋ ಪದ ಡಿ ವಿ ಜಿ ಅವರ ಪದ್ಯದಲ್ಲಿ ಬಳಸ್ತಾ ಇದ್ದಾರೆ. ಅದು ಬಹಳ ಮುಖ್ಯವಾದ ಪದ ಅಂತ ನಾನು ಭಾವಿಸ್ತೇನೆ. ಜೀವನದ ನೊಗವನ್ನು ಧರಿಸು. ಧರ್ಮದ ಧರಿಸುವಿಕೆ ಅಂತಂದರೆ ಜೀವನದ ನೊಗವನ್ನು ಧರಿಸುವುದು ಅನ್ನೋದೇ ಅರ್ಥ ಇಲ್ಲಿ. ಜೀವನದ ನೊಗ ಅಂತಂದರೆ ಏನಪ್ಪ ಅಂತಂದರೆ, ಲೋಕದ ಮಾರ್ಗದಲ್ಲಿ ಅಂದರೆ ನೀನು ಸಾಗುವಂತಹ ಜೀವನದ ದಾರಿಗಳಲ್ಲಿ ಯಾವುದು ಒಳ್ಳೆಯದು, ಯಾವುದು ಹಿತ ಅಂತ ಅರಿಬೇಕು ಅನ್ನೋದು ಮನುಷ್ಯನ ಬದುಕಿಗೆ ಬಹಳ ಮುಖ್ಯವಾದಂಥ ಒಂದು ಮೌಲ್ಯ. ಅದು ಆ ಮೌಲ್ಯವನ್ನು ಅರಿತು ಅಂತಹ ದಾರಿಯ ಮೂಲಕ ನಡೀಬೇಕು ಅನ್ನೋ ಮಾತು ಈ ಪದ್ಯದಲ್ಲಿ ವ್ಯಕ್ತವಾಗ್ತಾ ಇದೆ. ಸರಿಪಡಿಸಿ ದಾರಿಗಳ ಕೆರೆ ತೋಪು ಸತ್ರಗಳ ಅಂತ ಹೇಳುವಾಗ ಇದು ಒಂದು ಅರ್ಥ. ನೀನು ಲೋಕದ ದಾರಿಯಲ್ಲಿ ಹೋಗ್ತಾ ಇರುವಾಗ ಬದುಕಿಗೆ ಅವಶ್ಯಕವಾಗಿರುವಂತಹ ಕೆರೆ ತೋಪು ಸತ್ರ, ಒಂದರಲ್ಲಿ ನೀರಿದೆ, ಇನ್ನೊಂದರಲ್ಲಿ ಹಣ್ಣು ಕೊಡುವಂತಹ ತೋಪಿದೆ, ಮೂರನೇದರಲ್ಲಿ ವಿಶ್ರಾಮಕ್ಕೆ ದಾರಿ ಮಾಡಿಕೊಡುವಂಥ ಒಂದು ಆವರಣ ಇದೆ ಸತ್ರ. ಅದು ಈ ಮೂರನ್ನು ಕೂಡ ಬದುಕಿಗೆ ಬದುಕಿನ ದ್ರವ್ಯವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗಿರುವಂಥ ಈ ಮೂರೂ ಆವರಣಗಳನ್ನು ಹೇಗೆ ಸರಿಪಡಿಸಬೇಕು ಅನ್ನೋ ಮಾತಿದೆ ಇಲ್ಲಿ. ಅಂದರೆ ಮೇಲ್ನೋಟಕ್ಕೆ ಕೆರೆಯನ್ನು ಸರಿಪಡಿಸು, ತೋಪನ್ನು ಸರಿಪಡಿಸು, ಸತ್ರವನ್ನು ಸರಿಪಡಿಸು ಮಾತ್ರ ಅಲ್ಲ, ಇದು ಆ ಅರ್ಥವೂ ಇದೆ. ಅದರ ಜೊತೆಗೆ ಯಾವುದು ಜೀವನಕ್ಕೆ ಅತ್ಯಂತ ಮುಖ್ಯವೋ ಅಂಥದ್ದನ್ನು ನೀವು ಸರಿಪಡಿಸಬೇಕು ಅನ್ನೋ ಮಾತು ಇದೆ. ನೀರು ಅದು ಪ್ರಾಣಕ್ಕೆ ಬಹಳ ಮುಖ್ಯವಾದ ಒಂದು ದ್ರವ್ಯ. ತೋಪು ಅದು ಕೂಡ ಹಣ್ಣು ಹಂಪಲುಗಳ ಮೂಲಕ ಮನುಷ್ಯನ ಬದುಕಿಗೆ ಅದು ದಾರಿ ಮಾಡಿಕೊಡ್ತದೆ. ಸತ್ರ ವಿಶ್ರಾಮಕ್ಕೆ ದಾರಿ ಮಾಡಿಕೊಡುವಂಥ ಒಂದು ಆವರಣ ಅದು. ಈ ಮೂರೂ ಕೂಡ ನಮ್ಮ ಬದುಕಿನಲ್ಲಿ ಅತ್ಯಂತ ಅವಶ್ಯಕವಾಗಿರೋದ್ರಿಂದ ಇವುಗಳನ್ನ ಕಾಪಾಡೋದು ಕೂಡ ಬಹಳ ಮುಖ್ಯ ಅಂತ. ಅಂದರೆ ನಾವು ಯಾವುದನ್ನು ಈಗ ಪರಿಸರ ಅನ್ನೋ ಮಾತಿನಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದೀವಿ, ಪರಿಸರ ರಕ್ಷಣೆ ಅನ್ನೋ ಮಾತನ್ನು ಏನನ್ನು ಹೇಳ್ತಾ ಇದ್ದೀವಿ, ಆ ಭಾವವನ್ನು ಇಲ್ಲಿ ಡಿ ವಿ ಜಿ ಅವರು ಈ ಪದ್ಯದಲ್ಲಿ ವಿವರಿಸ್ತಾ ಇದ್ದಾರೆ. ಅಂದರೆ ಮನುಷ್ಯನ ಪಯಣಕ್ಕೆ, ಲೌಕಿಕದ ಪಯಣಕ್ಕೆ ಯಾವುದು ಮುಖ್ಯ ಅಂತಂದರೆ ಈ ರೀತಿ ಅತ್ಯಗತ್ಯವಾದಂಥ ಅವಶ್ಯಕವಾದಂಥ ಈ ಪರಿಸರವನ್ನು ನಾವು ರಕ್ಷಿಸಬೇಕು ಅನ್ನೋ ಮಾತು ಕೂಡ ಇಲ್ಲಿ ವ್ಯಕ್ತವಾಗ್ತದೆ. ಅದೇನೇ ಧರ್ಮ, ಅದಕ್ಕಿಂತ ಭಿನ್ನವಾದ ಧರ್ಮ ಇನ್ನೊಂದಿಲ್ಲ. ಜೀವನದ ನೊಗವನ್ನು ಈ ರೀತಿಯಲ್ಲಿ ಉತ್ತು ಬಿತ್ತು ಅದನ್ನು ಒಂದು ಹಿತವಾಗಿ ಬೆಳೆಸುವಂಥ ಒಂದು ಮಾರ್ಗ ಯಾವುದಿದೆ

0: ಈ ಪದ್ಯವನ್ನು ಹೀಗೆ ವ್ಯಾಖ್ಯಾನಿಸ್ಬೋದು, ಅನೇಕ ವ್ಯಾಖ್ಯಾನಗಳಿರ್ಬೋದು ಈ ಪದ್ಯಕ್ಕೆ, ಆದರೆ ನಾನು ಹೀಗೆ ವ್ಯಾಖ್ಯಾನಿಸ್ಕೊಳ್ತೀನಿ. ಬ್ರಹ್ಮ ಸಾಮೀಪ್ಯವೆಲೋ ಅನ್ನೋ ಮಾತಿನಲ್ಲಿ ಸೃಷ್ಟಿಕರ್ತನ ಸಾಮೀಪ್ಯವನ್ನು ಸಾಧಿಸುವುದು ಹೇಗೆ ಅನ್ನೋ ಮಾತಿದೆ. ಸೃಷ್ಟಿಕರ್ತ ಅಂತಂದರೆ ಈ ಬದುಕನ್ನು ಸೃಷ್ಟಿ ಮಾಡಿದವನು ಅಂತ. ಮನುಷ್ಯನು ಕೂಡ ಒಂದು ರೀತಿಯಲ್ಲಿ ತಾನು ಚೆನ್ನಾಗಿ ಬದುಕೋದ್ರ ಮೂಲಕ ಬದುಕನ್ನು ಸೃಷ್ಟಿ ಮಾಡ್ತಾನೆ. ಬದುಕನ್ನು ನಾಶ ಮಾಡೋದೊಂದಿದೆ ಮನುಷ್ಯನಿಗೆ, ಅದು ಆ ಗುಣವೂ ಇದೆ. ಆದರೆ ಮನುಷ್ಯನಿಗೆ ಈ ಬದುಕನ್ನು ಸೃಷ್ಟಿ ಮಾಡೋದು ಇದೆ. ಹೀಗಾಗಿ ಬ್ರಹ್ಮನ ಸಮೀಪಕ್ಕೆ ಹೋಗೋದು ಅಂತಂದರೆ ಬದುಕನ್ನು ಸೃಷ್ಟಿ ಮಾಡುವ ರೀತಿಯನ್ನು ಕಂಡುಕೊಳ್ಳೋದು ಅಂತ ಅರ್ಥ. ಅದೇ ಒಂದು ರೀತಿಯಲ್ಲಿ ಧರ್ಮ ನಿರ್ಣಯ ಅನ್ನೋ ಮಾತು ಈ ಪದ್ಯದಲ್ಲಿ ವ್ಯಾಖ್ಯಾನಕ್ಕೆ ಗುರಿಯಾಗುತ್ತಿರುವ ಹಾಗೆ ಕಾಣಿಸ್ತದೆ. ನಿನಗೆ ಹಲವು ಜನ್ಮಗಳ ಕರ್ಮ ಸಂದರ್ಭದಿಂದ ಈ ಕಾರ್ಯವನ್ನು, ಅಂದರೆ ಈ ಬದುಕನ್ನು ಸೃಷ್ಟಿಗೊಳಿಸುವುದು ಹೇಗೆ ಅನ್ನೋದು ಒದಗಿ ಬಂದಿದೆ ಅನ್ನೋದು ಇಲ್ಲಿ ಮಾತು. ಯಾವುದು ಧರ್ಮ ಅಂತಂದರೆ ಈ ಬದುಕನ್ನು ಸೃಷ್ಟಿಗೊಳಿಸೋದು ಹೇಗೆ ಅನ್ನೋದು ಒದಗಿ ಬಂದಿದೆ ನಿನಗೆ. ಅನೇಕ ಜನ್ಮ ಜನ್ಮಾಂತರದ ಪುಣ್ಯ ಅದು, ಅದರ ಕರ್ಮದ ಫಲ ಅಂತ ತಿಳ್ಕೋಬೋದು. ಇಲ್ಲಿ ಪುನರ್ಜನ್ಮದ ಬಗ್ಗೆ ಡಿ ವಿ ಜಿ ಅವರು ನಂಬ್ತಾರೆ ಅನ್ನೋ ಮಾತಿಗಿಂತ ಹೆಚ್ಚಾಗಿ ಅಂಥದೊಂದು ಕರ್ತವ್ಯ ಮಾಡೋದಕ್ಕೆ ಒದಗಿದಂಥ ಒಂದು ಅವಕಾಶ ನಿನಗೆ ಅಂತ, ಅಂಥದೊಂದು ದೊಡ್ಡ ಅವಕಾಶ ಅನೇಕ ಸಂದರ್ಭಗಳ ಒಂದು ಫಲವಾಗಿ ಮೊತ್ತವಾಗಿ ಬಂದಂಥ ಅವಕಾಶ ಅಂತ ಬಹುಶಃ ಭಾವಿಸ್ಬೋದು ಅಂತ ಕಾಣಿಸ್ತದೆ ಇದನ್ನ. ಸೊ ಹೀಗೆ ಬದುಕನ್ನು ಸೃಷ್ಟಿಗೊಳಿಸುವಂತಹ ಈ ರೀತಿಯ ಕರ್ಮ ಏನಿದೆ, ಕಾಯಕ ಏನಿದೆ, ಅದನ್ನು ನೀನು ನಿರ್ಮಮದಿಂದ, ನಿರ್ಮಲ ಉತ್ಸಾಹದಿಂದ, ನಿರ್ಮಲ ಅಂದರೆ ಯಾವುದೇ ರೀತಿಯ ಮಲವಿಲ್ಲದ, ಯಾವುದೇ ರೀತಿಯ ಕಸವಿಲ್ಲದ, ಕೊಳೆ ಇಲ್ಲದ ಉತ್ಸಾಹದಿಂದ, ನಿರ್ಮಮ ಭಾವದಿಂದ ನೀನು ಅದನ್ನು ಆಚರಿಸಿದರೆ ಅದು ಸೃಷ್ಟಿಕರ್ತನಿಗೆ ನಿನ್ನನ್ನು ಸಮೀಪ ತೆಗೆದುಕೊಂಡು ಹೋಗಿ ಮಾಡ್ತದೆ ಅನ್ನೋ ಮಾತಿಲ್ಲಿದೆ. ಹಿಂದಿನ ಪದ್ಯ ಏನಿದೆ ಆ ಪದ್ಯದ ಭಾವವನ್ನು ಈ ಪದ್ಯ ಇನ್ನಷ್ಟು ಹೆಚ್ಚು ವಿಸ್ತರಿಸಿದೆ ಅಂತ ನಾನು ಭಾವಿಸ್ತೇನೆ.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಕಥೆ ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 1:34:13. ಈ ಸಮಯದ ಕಾರ್ಯಕ್ರಮ ಲಂಚ್ ಬಾಕ್ಸ್ ಕಾರ್ಯಕ್ರಮ. ಸುಮಧುರ ಗೀತೆಗಳನ್ನ ಕೇಳುವಂತಹ ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ.

ಕಾರ್ಯಕ್ರಮದಲ್ಲಿ ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ, ಯಾರೇ ನೀನು ಚೆಲುವೆ ಚಿತ್ರದ ಹಾಡು. ಶ್ರೀನಿವಾಸ್ ಹಾಗೂ ಅನುರಾಧ ಶ್ರೀರಾಮ್ರವರ ಧ್ವನಿಯಲ್ಲಿರುವ ಹಾಡಿಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

ಲಂಚ್ ಬಾಕ್ಸ್ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಗೀತಾ ಚಿತ್ರದ ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಜಾನಕಿ ಅವರ ಧ್ವನಿಯಲ್ಲಿರುವ ಹಾಡಿಗೆ ಸಾಹಿತ್ಯ ಬರೆದಿದ್ದು ಜಿ ಉದಯಶಂಕರ್, ಹಾಗೆ ಸಂಗೀತ ನೀಡಿದ್ದು ಇಳಯರಾಜಾ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಕಂಡೋರುಂಟು, ಬಾಣ ಎಲ್ಲಿ ಬಂದೋರುಂಟು, ನನ್ನ ಬಣ್ಣ ಕಂಡೋರಿಲ್ಲ. ನನ್ನ ಸರಲ್ಲೆ ಕಮ್ಮಾಲ್ ನಾನೇ ಕಣ್ವರ್ಲಾಲ್, ನನ್ನ ಸರಲ್ಲೆ ಕಮ್ಮಾಲ್ ನಾನೇ ಕಣ್ವರ್ಲಾಲ್.
1: ಅಂತ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಬಂದಂತಹ ಹಾಡಿಗೆ ಸಾಹಿತ್ಯವನ್ನ ಬರೆದಿದ್ದು ಆರ್ ಎನ್ ಜಯಗೋಪಾಲ್, ಹಾಗೆ ಸಂಗೀತವನ್ನ ನೀಡಿದ್ದು ಜಿ ಕೆ ವೆಂಕಟೇಶ್.

ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಜ್ವಾಲಾಮುಖಿ ಚಿತ್ರದ ಗೀತೆ ರಾಜ್ಕುಮಾರ್ ಹಾಗೂ ಬೆಂಗಳೂರು ಲತಾರ್ ಅವರ ಧ್ವನಿಯಲ್ಲಿರುವ ಹಾಡು, ಚಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಎಂ ರಂಗರಾವ್ ಅವರ ಸಂಗೀತ.

ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ. ಮಿಂಚಿನ ಓಟ ಚಿತ್ರದ ಹಾಡು, ಶಂಕರ್ನಾಗ್ ಹಾಗೂ ಅನಂತ್ನಾಗ್ ಲೋಕನಾಥ್ ರವರ ಧ್ವನಿಯಲ್ಲಿರುವ ಹಾಡು, ಶರತ್ ಹಾಸನ್ ಅವರ ಸಾಹಿತ್ಯ ಹಾಗೂ ಪ್ರಭಾಕರ್ ಬದ್ರಿ ಅವರ ಸಂಗೀತ ಇರುವ ಈ ಹಾಡು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, musically yours.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು 12 ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯ ಬಿಜೆಪಿ ನಾಯಕರಿಂದ ಅಭಿನಂದನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ನವದೆಹಲಿಯಲ್ಲಿಂದು ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ಬಳಿ ಬೇಡಿಕೆ ಇಟ್ಟಿಲ್ಲ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ಅಡಿಕೆಗೆ ಹಳದಿ ಎಲೆ ರೋಗ ಬಾಧೆ, ತುರ್ತು ಪರಿಹಾರ ನೀಡುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದೆ. ಪ್ರಧಾನಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮ ಸಂದೇಶವೊಂದರಲ್ಲಿ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ಸಾರ್ವಜನಿಕ ಸೇವೆಯು ಉತ್ತಮ ಆಡಳಿತದ ನಿಜವಾದ ಮಾನದಂಡವಾಗಿ ಉಳಿದಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನಮ್ರತೆ, ಸಮರ್ಪಣೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ನಿರಂತರವಾಗಿ ಕೆಲಸ ಮಾಡುವ ವ್ಯಕ್ತಿ ಮಾತ್ರ ಸಾರ್ವಜನಿಕರ ನಂಬಿಕೆಯನ್ನು ಗಳಿಸುತ್ತಾನೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸತತ 4,399 ದಿನಗಳ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸುವುದಕ್ಕಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿನಂದನೆ ಸಲ್ಲಿಸಿದ್ದಾರೆ. ನರೇಂದ್ರ ಮೋದಿಯವರು ದೀರ್ಘಾವಧಿ ಪ್ರಧಾನಿ ಎಂಬ ವಿಶೇಷ ಗೌರವಕ್ಕೆ ಪಾತ್ರರಾದ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯಾದ್ಯಂತ ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ಶುಭ ಹಾರೈಸಿದರು. ಗದಗ ನಗರದ ವೀರನಾರಾಯಣ ದೇವಸ್ಥಾನದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಹಾಗೂ ಗದಗ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿದರು. ಜಾಗತಿಕ ಬಿಕ್ಕಟ್ಟಿನಿಂದ ಭಾರತಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಮುನ್ನಡೆಸುವಂತಹ ಶಕ್ತಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮಾತ್ರ ಇದೆ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಗದಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನರೇಂದ್ರ ಮೋದಿಯವರು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ವಿಶ್ವದಲ್ಲಿಯೇ ಭಾರತವನ್ನು 3ನೇ ಆರ್ಥಿಕ ಶಕ್ತಿಯನ್ನಾಗಿ ಮಾಡಿದ್ದಾರೆ ಎಂದು ಕೊಂಡಾಡಿದ್ದಾರೆ. ಜನಸಾಮಾನ್ಯರು, ಬಡವರು ಹಾಗೂ ದೀನದಲಿತರಿಗೆ ಶಿಕ್ಷಣ, ಉದ್ಯೋಗ, ಸಬಲೀಕರಣ ನೀಡಿರುವ ಧೀಮಂತ ನಾಯಕ ಪ್ರಧಾನಿ ಎಂದು ಬಣ್ಣಿಸಿದ್ದಾರೆ. ಜುಲೈ 1ರಿಂದ ಗ್ರಾಮೀಣಾಭಿವೃದ್ದಿಗೆ ಉತ್ತೇಜನ ನೀಡುವ ಸಲುವಾಗಿ ಕೇಂದ್ರ ಸರ್ಕಾರ 95,692 ಕೋಟಿ ರೂಪಾಯಿ ಮಧ್ಯಂತರ ಹಂಚಿಕೆಯನ್ನು ಬಿಡುಗಡೆ ಮಾಡಿದೆ. ಮನ್ರೇಗಾ ಯೋಜನೆಯಡಿಯಲ್ಲಿ ಈಗಾಗಲೇ ಹಂಚಿಕೆ ಮಾಡಲಾದ 30,000 ಕೋಟಿ ರೂಪಾಯಿಗಳ ಜೊತೆಗೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಹಣ ಹಂಚಿಕೆ ಮಾಡಲಾಗಿದೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣ ಅಭಿವೃದ್ದಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ಮಾಹಿತಿ ನೀಡಿದ್ದಾರೆ. ದೇಶಾದ್ಯಂತ ಸುಮಾರು 2,80,000 ಗ್ರಾಮ ಪಂಚಾಯಿತಿಗಳಿಗೆ ಈ ನಿಧಿ ತಲುಪಲಿದೆ. ಕರ್ನಾಟಕಕ್ಕೆ 5,709,09,00,000 ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಚರ್ಚೆ ನಡೆಸಲು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಕಾಂಗ್ರೆಸ್ ಮುಖಂಡರ

0: ಅಧ್ಯಕ್ಷರಾದ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯವರನ್ನು ಇಂದು ಭೇಟಿ ಮಾಡಿ ಸಂಪುಟ ವಿಸ್ತರಣೆ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಹುದ್ದೆ ನೀಡಿದ ಪಕ್ಷದ ವರಿಷ್ಠರಿಗೆ ಅವರು ಕೃತಜ್ಞತೆ ಸಲ್ಲಿಸಲಿದ್ದಾರೆ. ಮುಖ್ಯಮಂತ್ರಿಯಾದ ಬಳಿಕ ಡಿಕೆ ಶಿವಕುಮಾರ್ ಇದೇ ಮೊದಲ ಬಾರಿಗೆ ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನಾಳೆ ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆಯಲ್ಲಿ ಭಾಗವಹಿಸಲಿದ್ದು ಕೆಲವು ಉನ್ನತ ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದಾರೆ. ಈ ನಡುವೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರಗಳನ್ನು ತಮ್ಮ ಖಾತೆಗೆ ಸೇರಿಸಿಕೊಳ್ಳುವಂತೆ ವರಿಷ್ಠರನ್ನು ಒತ್ತಾಯಿಸಲು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಈಗಾಗಲೇ ನವದೆಹಲಿಗೆ ತೆರಳಿದ್ದಾರೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ನಾಯಕರಲ್ಲಿ ಬೇಡಿಕೆ ಇಟ್ಟಿರಲಿಲ್ಲ ಎಂದು ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಸಭೆಗೆ ಆಯ್ಕೆ ಮಾಡದೆ ಬಿಜೆಪಿ ಮೋಸ ಮಾಡಿದೆ ಎಂಬ ಕಾಂಗ್ರೆಸ್ ನಾಯಕರ ಹೇಳಿಕೆ ಹಾಗೂ ಮಾಧ್ಯಮಗಳ ವರದಿ ಕಪೋಲ ಕಲ್ಪಿತವಾಗಿದೆ ಎಂದು ಹೇಳಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಿಂದ ಹಿಡಿದು ದೇಶದ ಪ್ರಧಾನಿ ಸ್ಥಾನದವರೆಗೆ ರಾಜಕೀಯವಾಗಿ ಬೆಳೆದಿದ್ದೇನೆ. ಪಕ್ಷಕ್ಕೆ ಬಹುಮತ ಬಂದಾಗಲೂ ಮಿತ್ರ ಪಕ್ಷಗಳನ್ನು ಕಡೆಗಣಿಸಿಲ್ಲ ಎಂದು ತಿಳಿಸಿದ್ದಾರೆ. ತಮ್ಮ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಸಂಬಂಧ ಉತ್ತಮವಾಗಿದ್ದು ರಾಜ್ಯಸಭಾ ಸ್ಥಾನಕ್ಕಾಗಿ ಅಂತಹ ಸಂಬಂಧ ಹಾಳಾಗಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿ ಮತ್ತು ಮಲೆನಾಡು ಭಾಗದ ಸಾವಿರಾರು ಅಡಿಕೆ ಬೆಳೆಗಾರರಿಗೆ ತೀವ್ರ ಆತಂಕ ತಂದೊಡ್ಡಿರುವ ಹಳದಿ ಎಲೆ ರೋಗ ಮತ್ತು ಎಲೆ ಚುಕ್ಕಿ ರೋಗ ಸಮಸ್ಯೆಗೆ ತುರ್ತು ಪರಿಹಾರ ಕ್ರಮ ಕೈಗೊಳ್ಳುವಂತೆ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗು ಸೇರಿದಂತೆ ಹಳದಿ ಎಲೆ ರೋಗವು ಪ್ರಸ್ತುತ ಸುಮಾರು 16,000 ಹೆಕ್ಟೇರ್ ಪ್ರದೇಶವನ್ನು ಬಾಧಿಸಿದೆ. ಇದು ಲಕ್ಷಾಂತರ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡುವಂತೆ ಮಾಡಿದೆ. ಬಾಧಿತ ರೈತರಿಗೆ ನೆರವಾಗಲು ಸಮಗ್ರ ಬೆಂಬಲ ಪ್ಯಾಕೇಜ್ ಘೋಷಿಸಬೇಕು ಎಂದು ಸಂಸದರು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇಂದು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆಸಿದ ಪಕ್ಷದ ಮೊದಲ ಅಧಿಕೃತ ಸಭೆಯಲ್ಲಿ ಮುಂಬರುವ ಜಿಬಿಎ ಚುನಾವಣೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್, ಕಾಂಗ್ರೆಸ್ ಹಿರಿಯ ಮುಖಂಡರಾದ ನಸೀರ್ ಅಹಮದ್, ಸಲೀಂ ಅಹಮದ್, ಜಿಸಿ ಚಂದ್ರಶೇಖರ್, ಬೇಲೂರು ಗೋಪಾಲಕೃಷ್ಣ ಹಾಗೂ ಐವಾನ್ ಡಿಸೋಜಾ ಸೇರಿದಂತೆ ಪ್ರಮುಖ ನಾಯಕರು ಸಭೆಯಲ್ಲಿ ಭಾಗವಹಿಸಿ ಚರ್ಚೆ ನಡೆಸಿದರು. ಬೆಂಗಳೂರಿನ ಐಐಎಸ್ಸಿ ಪ್ರಾಧ್ಯಾಪಕ ಪ್ರೊಫೆಸರ್ ಗೌತಮ್ ದೇಸಿರಾಜು ಅವರಿಗೆ ಕ್ರಿಸ್ಟಲ್ ಎಂಜಿನಿಯರಿಂಗ್ ಮತ್ತು ಅಂತರ್ ಅಣು ಸಂವಹನದಲ್ಲಿನ ಸಂಶೋಧನೆಗಾಗಿ 14ನೇ ಇವಾಲ್ ಪ್ರಶಸ್ತಿ ದೊರೆತಿದೆ. ಅವರ ಸಂಶೋಧನೆಯು ಆಣ್ವಿಕ ಸ್ಫಟಿಕಗಳನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಶಕ್ತಿಗಳನ್ನು ವಿಶ್ಲೇಷಿಸುವ ಮೂಲಕ ಅವುಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಮತ್ತು ವಿನ್ಯಾಸಗೊಳಿಸಬಹುದು ಎಂಬುದರ ಮೇಲೆ ಕೇಂದ್ರೀಕರಿಸಿದೆ. 1995ರಲ್ಲಿ ಗೌತಮ್ ದೇಸಿರಾಜು ಅವರು ವಿಶಿಷ್ಟ ಅಣು ಸಂಬಂಧಿತ ಸಿಂಥಾನ್ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ. ಸಂಶೋಧನೆಯ ಜೊತೆಗೆ ಅಂತಾರಾಷ್ಟೀಯ ಮಾನದಂಡ ನಿಗದಿತ ಪ್ರಯತ್ನಗಳಿಗೂ ಅವರು ಕೊಡುಗೆ ನೀಡಿದ್ದಾರೆ. ಇದರೊಂದಿಗೆ ಅಂತಾರಾಷ್ಟೀಯ ಸ್ಫಟಿಕಶಾಸ್ತ್ರ ಉಪಕ್ರಮಗಳಲ್ಲಿಯೂ ದೇಸಿರಾಜು ಅವರು ತೊಡಗಿಸಿಕೊಂಡಿದ್ದಾರೆ. ಕೊಡಗು ಜಿಲ್ಲೆಗೆ ರಾಷ್ಟೀಯ ವಿಪತ್ತು ನಿರ್ವಹಣಾ ತಂಡದ ಅಧಿಕಾರಿಗಳು ಸೇರಿದಂತೆ 30 ಸಿಬ್ಬಂದಿ ಆಗಮಿಸಿದ್ದು, ಮುಂಗಾರು ಸಂದರ್ಭದಲ್ಲಿ ಈ ತಂಡ ಜಿಲ್ಲೆಯಲ್ಲಿಯೇ ಠಿಕಾಣಿ ಹೂಡಲಿದೆ. ಜಿಲ್ಲೆಯ ಸೂಕ್ಷ್ಮ ಹಾಗೂ ಪ್ರವಾಹ ಪೀಡಿತ ಪ್ರದೇಶಗಳನ್ನು ವೀಕ್ಷಿಸಿ ತುರ್ತು ಸಂದರ್ಭದಲ್ಲಿ ಜನ ಜಾನುವಾರು ರಕ್ಷಣೆ ಮಾಡುವಲ್ಲಿ ಎನ್ಡಿಆರ್ಎಫ್ ತಂಡ ಕರ್ತವ್ಯ ನಿರ್ವಹಿಸಲಿದೆ. ಈ ಬಾರಿ ಶ್ವಾನವು ತಂಡದೊಂದಿಗೆ ಆಗಮಿಸಿದೆ. ಜಿಲ್ಲೆಗೆ ಈಗಾಗಲೇ ಆಗಮಿಸಿರುವ 10 ಬೆಟಾಲಿಯನ್ ತಂಡವು ಕೇರಳದ ವೈನಾಡು ಸೇರಿದಂತೆ ಹಲವು ಕಡೆಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದೆ. ತಂಡವನ್ನು ಭೇಟಿಯಾಗಿ ಮಾತನಾಡಿದ ಕೊಡಗು ಜಿಲ್ಲಾಧಿಕಾರಿ ಎಜೆ ಸೋಮಶೇಖರ್, ಹೆಚ್ಚಿನ ಮಳೆಯಿಂದ ಅವಘಡಗಳು ಸಂಭವಿಸಿದ್ದಲ್ಲಿ ಎನ್ಡಿಆರ್ಎಫ್ ತಂಡ ತುರ್ತಾಗಿ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ಕೈಗೊಳ್ಳಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಸಕ್ತ ವರ್ಷದಲ್ಲಿ ದಾವಣಗೆರೆ ಜಿಲ್ಲಾ ಶಿಶುಪಾಲನಾ ಕೇಂದ್ರದಿಂದ 26 ಮಕ್ಕಳನ್ನು ದೇಶ ವಿದೇಶಗಳ ದಂಪತಿಗಳಿಗೆ ಕಾನೂನಾತ್ಮಕವಾಗಿ ದತ್ತು ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದತ್ತು ಪ್ರಕ್ರಿಯೆ

0: ಯು ಸಂಪೂರ್ಣವಾಗಿ ಕಾನೂನು ಚೌಕಟ್ಟಿನಲ್ಲಿ ನಡೆದಿದ್ದು, ಪೋಷಕರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ನಿಯಮಾನುಸಾರ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂದು ಮಾಹಿತಿ ನೀಡಿದ್ದಾರೆ.
1: ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ನಾವು ಈ ವರ್ಷದಲ್ಲಿ ಸುಮಾರು 26 ಮಕ್ಕಳನ್ನ ನಾವು ದತ್ತು ಕೊಟ್ಟಿದ್ದೇವೆ. ಆ ದತ್ತು ಪ್ರಕ್ರಿಯೆ ಕಾನೂನಾತ್ಮಕವಾಗಿ ನಡೆಯಿತು. ಸೆಲೆಕ್ಷನ್ ಮಾಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷ ಇರ್ತಾರೆ, ನಮ್ಮ ಮುಖೇನ ಅವರಿಗೆ ದತ್ತುಗಳನ್ನ ಕೊಡ್ತೇವೆ. ಅಮೆರಿಕ, ಇಟಲಿ, ಸ್ಪೇನ್, ಮುಂಬೈ, ಕಲ್ಕತ್ತಾ, ಚೆನ್ನೈ ಇತ್ಯಾದಿ ಊರುಗಳಿಗೆ ಇಲ್ಲಿಂದ ದತ್ತು ತೆಗೆದುಕೊಂಡು ಹೋಗಿದ್ದಾರೆ. ನಮ್ಗೆ ಅಲ್ಲಿಂದ ಫೋಟೋಸ್ಗಳು ಕಳಿಸ್ಕೊಡ್ತಾ ಇದಾರೆ ಆ ಪೇರೆಂಟ್ಸ್ಗಳು. ಬಹಳ ಮಕ್ಕಳು ತುಂಬಾ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇದ್ದಾರೆ. ಸೊ ನಾವು ಕೂಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರ ದತ್ತು ಕೊಟ್ಟಾದ್ಮೇಲೂ ಕೂಡ ಅವರು ಸರಿಯಾಗಿ ನೋಡ್ಕೊಳ್ತಾ ಇದಾರೆ ಇಲ್ಲವಾ ಅಂತಕ್ಕಂಥ ನಿರಂತರವಾದಂತಹ ಒಂದು ಸಂಪರ್ಕದಲ್ಲಿ ನಾವು ಅವರು ಇದ್ದು ವಾಚ್ ಮಾಡ್ತಾ ಇದೀವಿ.
0: ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಸುರಕ್ಷತೆಗಾಗಿ ಪ್ರವಾಸೋದ್ಯಮ ಇಲಾಖೆಯಿಂದ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜಿಲ್ಲೆಯ ಪ್ರಮುಖ 8 ಕಡಲತೀರಗಳಾದ ಅಂಕೋಲಾದ ಕಡಲತೀರ, ಹೊನ್ನಗುಡಿ ಕಡಲತೀರ, ಕುಮಟಾದ ಗೋಕರ್ಣ, ಕುಡ್ಲೆ, ಓಂ ಬೀಚ್, ಧಾರೇಶ್ವರ, ಹೆಡ್ ಬಂದರು, ಅಪ್ಸರಕೊಂಡ ಕಡಲತೀರ ಮತ್ತು ಭಟ್ಕಳದ ಮುರುಡೇಶ್ವರ ಕಡಲತೀರದಲ್ಲಿ ಎಚ್ಚರಿಕೆಯ ಸೂಚನಾ ಫಲಕಗಳನ್ನು ಅಳವಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು 12 ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯ ಬಿಜೆಪಿ ನಾಯಕರಿಂದ ಅಭಿನಂದನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ನವದೆಹಲಿಯಲ್ಲಿಂದು ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ಬಳಿ ಬೇಡಿಕೆ ಇಟ್ಟಿಲ್ಲ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ಅಡಿಕೆಗೆ ಹಳದಿ ಎಲೆ ರೋಗ ಬಾಧೆ, ತುರ್ತು ಪರಿಹಾರ ನೀಡುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಸ್ನೇಹಿತರೆ, ಸಮಯ ಆಗಿದೆ 3:23. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.
2: ಎಂಎಸ್ಕೆ ಪ್ರಮಿದಶ್ರೀ ಫಿಲ್ಮ್ಸ್.

0: नेक काम में भला देरी किस बात की? और फिर अगर वो काम पर्यावरण की बेहतरी से जुड़ा हो, तब तो उसे आज और अभी से ही शुरू कर देना चाहिए। सुनीता, लक्ष्मी और कमल ने भी ऐसा ही किया है, और अब बारी आपकी और हमारी है। चलिए हम भी पर्यावरण को बेहतर बनाने की कोशिश में जुटें, आज से और अभी से। हम तो तैयार हैं, आप भी तैयार हैं ना?
1: अभी आपने सुना कार्यक्रम पेरियार नदी। आशा है कि यह कार्यक्रम भी आपको जरूर पसंद आया होगा। लेकिन श्रोताओं, अब इसी कार्यक्रम के साथ हमारा समय भी समाप्त होता है, तो अब अपने मित्र अजीत
2: और विमलेश को उमंग कार्यक्रम की तकनीकी टीम के साथ कल तक के लिए आज्ञा दीजिए।
1: नमस्कार।
3: उमंग उमंग उमंग उमंग।
4: ಸ್ನೇಹಿತರೆ, ಸಮಯ ಆಗಿದೆ 3:30. ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ.
5: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
6: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ವಕೀಲರು ಮತ್ತು ಸಂವಿಧಾನ ಫೆಲೋ ಆಗಿರುವ ಮಂಜೇಶ್ ಅವರು. ಸರ್ ನಮಸ್ಕಾರ.
7: ಸರ್ ನಮಸ್ತೆ ಸರ್.
6: ಈಗ ಈ ಆತ್ಮಹತ್ಯೆ ಪ್ರಕರಣಗಳು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳೋದನ್ನು ನಾವು ತುಂಬ ಕೇಳ್ತಾ ಇದ್ದೀವಿ. ಭಾರತದ ಒಂದು ಅಪರಾಧ ಕಾನೂನುಗಳ ಪ್ರಕಾರ ಆತ್ಮಹತ್ಯೆ ಅಂತಂದ್ರೆ ಏನು, ಇದಕ್ಕಾಗಿ ಪ್ರಯತ್ನ ಮಾಡೋರನ್ನು ನಾವು ಯಾವ ರೀತಿ ಶಿಕ್ಷೆಯನ್ನು ನೀಡಬೇಕಾಗತ್ತೆ?
7: ಆತ್ಮಹತ್ಯೆ ಅನ್ನುವಂಥದ್ದು ನಾವು ಇವತ್ತು ಭಾರತದಲ್ಲಿ ಯಥೇಚ್ಛವಾಗಿ ನೋಡ್ತಾ ಇರುವಂಥದ್ದನ್ನು ಸಹ ನಾವು ಗಮನಿಸ್ತಾ ಇದ್ದೇವೆ. ಯಾಕೆ ಆತ್ಮಹತ್ಯೆ ಪ್ರಯತ್ನಗಳು ನಡೀತವೆ ಅನ್ನುವಂಥ ವಿಚಾರ ಬಂದಾಗ, ಒಂದು ಈ ಆತ್ಮಹತ್ಯೆ ಅಂತ ಬಂದಾಗ ಚಿಕ್ಕ ಚಿಕ್ಕ ಮಕ್ಕಳುಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿ ದೆಸೆಯಲ್ಲಿ ಕಡಿಮೆ ಅಂಕ ಪಡ್ಕೊಂಡಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇರುವಂಥದ್ದನ್ನು ಸಹಿತ ನಾವು ಗಮನಿಸಿದ್ದೀವಿ. ಈಗ ಏನೋ ನಾವು ಚಿಕ್ಕ ಮಕ್ಕಳು ಬಿಡಿಯ ಮಕ್ಕಳುಗಳಿಗೆ ಸರಿಯಾದ ರೀತಿಯಾದ ಆತ್ಮಸ್ಥೈರ್ಯ ಇಲ್ಲ ಅನ್ನುವಂಥ ನಾವು ಭಾವಿಸಿದ್ರು ಸಹಿತ, ವಿವಾಹ ಆದಮೇಲೆ ಈ ಮಹಿಳೆಯರು 40 ಆಗಿರ್ಬೋದು 45 ಆಗಿರ್ಬೋದು, ಇಂತಹ ಮಹಿಳೆಗಳು ಸಹಿತ ಆತ್ಮಹತ್ಯೆ ಮಾಡ್ಕೊಳ್ತಾ ಇರುವಂಥದ್ದನ್ನು ನಾವು ಬಹಳಷ್ಟು ನೋಡ್ತಾ ಇದ್ದೇವೆ. ಹಿಂದೆ ನೋಡಿ, ನಮ್ಮ ತಾತ ಅಜ್ಜಿ ಅಂತಹ ಕಾಲದಲ್ಲಿ ಕಷ್ಟ ಮನುಷ್ಯರಿಗೆ ಬರದಲ್ಲೇ ಮರುಗ್ ಬರುತ್ತೇನಪ್ಪ ಅಂತ ಒಂದು ಗಾದೆ ಮಾತು ಹೇಳೋರು ಯಾವಾಗಲೂ. ನೋಡಿ ಈಗ ಹೇಗಾಗಿದೆ ಅಂದರೆ, ಕಷ್ಟ ಅನ್ನುವಂಥದ್ದನ್ನ ನಾವು ಅರ್ಗಿಸ್ಕೊಳ್ಳಿಕ್ಕೆ ಶಕ್ತಿ ನಮ್ಮಲ್ಲಿ ಆತ್ಮಸ್ಥೈರ್ಯವೇ ಇಲ್ಲದಂತಹ ಸನ್ನಿವೇಶಕ್ಕೆ ನಾವು ಬಂದಿರುವಂಥದ್ದು. ಜೊತೆಗೆ ಮಕ್ಕಳುಗಳಿಗೆ ಈ ತಂದೆ ತಾಯಿಗಳು 99% ತಗೋಬೇಕು, ಆಮೇಲೆ ಇದೇ ಕಾಲೇಜಲ್ಲಿ ಓದಬೇಕು, ಇದೇ ಸ್ಕೂಲಲ್ಲಿ ಓದಬೇಕು, ಜೊತೆಗೆ ಯಾವ ಟಾಪರ್ ಬರಬೇಕು ಅನ್ನುವಂಥ ಮಕ್ಕಳಲ್ಲಿ ಡಿಪ್ರೆಷನ್ನನ್ನು ತಂದೆ ತಾಯಿಗಳು ಮೂಡಿಸ್ತಾ ಇರುವಂಥದ್ದು, ವಿದ್ಯಾರ್ಥಿಗಳಲ್ಲಿ ಮೂಡುವಂತಹ ಮಾನಸಿಕವಾದಂತಹ ಚಂಚಲತೆ ಇವೆಲ್ಲವೂ ಸಹಿತ ನಾವು ಕಡಿಮೆಯನ್ನು ಮಾಡಬಹುದು. ಒಂದು ಈ ಕಾನೂನಾತ್ಮಕವಾಗಿ ನಾವು ಈ ವಿಚಾರಕ್ಕೆ ಬರೋದಾದ್ರೆ ಸರ್, ಆತ್ಮಹತ್ಯೆ ಅನ್ನುವಂಥದ್ದು ಕಾನೂನು ಪ್ರಕಾರ ತಪ್ಪು,
6: ಅಪರಾಧ.
7: ಹಿಂದೆ ನಮಗೆ ಇಂಡಿಯನ್ ಪೆನಲ್ ಕೋಡ್ ಅಂತ ಹೇಳಿ IPC ಇತ್ತು, ಸೆಕ್ಷನ್ 309 ಪ್ರಕಾರ ಭಾರತದಲ್ಲಿ ಆತ್ಮಹತ್ಯೆ ಪ್ರಯತ್ನಗಳನ್ನ ಕಾನೂನು ಬಾಹಿರ ಅಂತ ಹೇಳಿ ನಮಗೆ ಅಲ್ಲಿ 1 ಜೈಲು ಶಿಕ್ಷೆ ಅಥವಾ ದಂಡ ಇವೆಲ್ಲವನ್ನೂ ಸಹಿತ ಜೊತೆಗೂಡದಂತೆ ಅವರಿಗೆ ಶಿಕ್ಷೆಯನ್ನ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ರೆ ವಿಧಿಸಬಹುದಾದಂತಹ ಕಾನೂನು ನಮ್ಮ ಈ ಒಂದು ಕಾಲಂನಲ್ಲಿ ಇತ್ತು ಸರ್. ಈಗ ಪ್ರಸ್ತುತ ಏನು 2023 ಹೊಸ ಕಾನೂನುಗಳು ನಮ್ಮಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಯ್ತು, BNS ಆಗ್ಬೋದು ಅಥವಾ BNSS ಆಗ್ಬೋದು, ಈ ಕಾಯ್ದೆಗಳು ಬಂತು, ಅದರಲ್ಲೂ ಸಹಿತ ಮತ್ತೆ ರಿಪ್ಲೇಸ್ಮೆಂಟ್ ಮಾಡಿದ್ರು ಈ ಅಂಶವನ್ನ. ಈ ಆತ್ಮಹತ್ಯೆ ಪ್ರಯತ್ನವನ್ನ ಮಾಡ್ತಾರೆ, ಸುಮಾರು 1 ಜೈಲು ಶಿಕ್ಷೆ ದಂಡ ಎರಡೂ ಸೇರದಂತೆ ಅವರಿಗೆ ಶಿಕ್ಷೆಗೆ ಒಳಪಡಿಸುವಂತಹ ಅಂಶವನ್ನ ನಾವು ಇವತ್ತು ಈಗ ನಮ್ಮ ಕಾನೂನಲ್ಲಿ ನೋಡ್ತಾ ಇದ್ದೀವಿ ಸರ್.
6: ಈಗ ಸಾಕಾಯ್ತು, ಜೀವನದಲ್ಲಿ ತುಂಬಾ ಜಿಗುಪ್ಸೆಗೊಂಡು ನನ್ನ ಬಗ್ಗೆ ಯಾರಿಗೂ ಏನು ಕಾಳಜಿ ಇಲ್ಲ, ಅಂತಿಮವಾಗಿ ಇದೇ ಒಂದು ಪರಿಹಾರ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿರ್ತಾರೆ.
7: ಹೌದು. ಆತ್ಮಹತ್ಯೆ ಅಂತ ವಿಚಾರಕ್ಕೆ ಬಂದಾಗ ಸರ್, ಬಹಳಷ್ಟು ಪ್ರೇಮ ವಿವಾಹಗಳು ಫೇಲೂರ್ ಆದಂತ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಬಲಿ ಆಗ್ತಾ ಇರುವಂತದನ್ನ ಸಾಕಷ್ಟು ಪ್ರಕರಣಗಳನ್ನ ನಾವು ಗಮನಿಸ್ತಾ ಇದ್ದೇವೆ.
6: ಮಹಿಳೆ ಆಗಲಿ ಪುರುಷ ಆಗಲಿ ಇವತ್ತು ಎಲ್ಲರೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, ಬಿಸಿನೆಸ್ ಅಲ್ಲಿ ಲಾಸ್ ಆಗಿರ್ತದೆ,

0: ಹೌದು,
1: ಅಥವಾ ಎಲ್ಲೋ ಒಂದ್ ಕಡೆ ಯಾರಿಗೋ ಸಾಲ ಕೊಟ್ಟಾಗ ವಾಪಸ್ ಬಂದಿಲ್ಲ ಅಂದ್ರೂ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಬೇರೆ ಬೇರೆ ಕಾರಣಗಳು ತುಂಬಾ ಇವೆ ಬಿಡಿ.
0: ಹೌದು ಸರ್, ಹೌದು ಹೌದು.
1: ಸಂಕ್ಷಿಪ್ತವಾಗಿ ತಾವು ಆತ್ಮಹತ್ಯೆ ಅಂದ್ರೆ ಏನು ಮತ್ತು ಅದಕ್ಕೆ ಶಿಕ್ಷೆ ಇದೆಯೋ ಇಲ್ಲ ಅಂತನೋ ವಿಷಯವನ್ನು ತಾವು ತಿಳಿಸಿದ್ರಿ. ಅದಕ್ಕೆ ಶಿಕ್ಷೆ ಇದೆ ಅಂತನೋ ಅಂಶವನ್ನು ಅವರೆಲ್ಲರೂ ಅರ್ಥ ಮಾಡ್ಕೋಬೇಕು. ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ಧನ್ಯವಾದ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಎಂಎಸ್ಕೆ ಪ್ರಮದಶ್ರೀ ಫಿಲ್ಮ್ಸ್ ಪೊಲೀಸ್ ಕಂಪ್ಲೇಂಟ್.
4: ನೇಹಾಗೆ ನೋಡ್ತಾ ಇದ್ರಿ.
3: ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಸಂಜೀವ್ ಮೆಗೋಟಿ. ವರ್ಲ್ಡ್ ವೈಡ್ ರಿಲೀಸಿಂಗ್ ಆನ್ June 12th.
5: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
6: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
7: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
6: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಸ್ನೇಹಿತರೆ ಟೂನ್ ಮಾಡಿ ಕೇಳ್ತಾ ಇದ್ದೀರಾ, ಇದು ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್ಗಳಲ್ಲಿ ಎಫ್ಎಂ ರೈನ್ಬೋ. ಸಮಯ ಆಗಿದೆ 3:36:21. ಈ ಸಮಯದ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ನೀವೆಲ್ಲರೂ ಉತ್ತರ ಕೊಡೋಕೆ ಕಾತರರಾಗಿ ರಸಪ್ರಶ್ನೆಗೋಸ್ಕರ ಕಾಯುವಂತಹ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಕಾರ್ಯಕ್ರಮದಲ್ಲಿ ನಾವು ಕೇಳುವ ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳು ನಮಗೆ ಬಂದು ತಲುಪಬೇಕು ವಾಟ್ಸಪ್ ಸಂದೇಶದ ಮೂಲಕ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನೀವು ನಾವು ಕೇಳ್ತಾ ಇರುವ ಪ್ರಶ್ನೆಗೆ ಉತ್ತರವನ್ನು ಬರೆದು ಸಂದೇಶದ ಮೂಲಕ ತಲುಪಿಸಬೇಕು. ಹಾಗಾದರೆ ಇನ್ಯಾಕೆ ತಡ, ಎಲ್ಲರೂ ಫೋನ್ನ ಕೈಗೆ ಎತ್ಕೊಳ್ಳಿ. ಪ್ರಶ್ನೆ ಪತ್ರಿಕೆ ಅಂತೂ ನನ್ನ ಹತ್ರ ರೆಡಿಯಾಗಿದೆ. ಮೊದಲನೇ ಪ್ರಶ್ನೆ ಕೇಳೋದಕ್ಕೆ ನಾನಂತೂ ರೆಡಿಯಾಗಿದ್ದೀನಿ. ನೀವು ರೆಡಿಯಾಗಿದ್ದೀರಾ ಹಾಗಿದ್ರೆ? ಓಕೆ ಸ್ನೇಹಿತರೆ, ಮೊದಲನೇ ಪ್ರಶ್ನೆಯನ್ನ ಕೇಳುವ ಸಮಯ. ಇತಿಹಾಸದಲ್ಲಿ ಮೊದಲ ಯಶಸ್ವಿ ಲಸಿಕೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮೊದಲ ಲಸಿಕೆ ಯಾವುದು? ಇತಿಹಾಸದಲ್ಲಿ ಮೊದಲ ಯಶಸ್ವಿ ಲಸಿಕೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮೊದಲ ಲಸಿಕೆ ಯಾವುದು ಅನ್ನೋದು ನಮ್ಮ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ. ಹಾಗಾದರೆ ಬೇಗ ಬೇಗ ಉತ್ತರಗಳು ವಾಟ್ಸಪ್ ಮೂಲಕ ನಮ್ಮನ್ನು ಬಂದು ತಲುಪಲಿ. ಅಲ್ಲಿವರೆಗೂ ಸೂಪರ್ ಹಿಟ್ ಹಾಡು ನಿಮಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮುಂಗಾರು ಮಳೆ ಚಿತ್ರದ ಹಾಡನ ಕೇಳಿಬಂದ್ರಿ. ಸೋನು ನಿಗಮ್ರವರ ಧ್ವನಿಯಲ್ಲಿದ್ದ ಹಾಡಿಗೆ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ಹಾಗೂ ಮನೋಮೂರ್ತಿಯವರ ಸಂಗೀತವಿತ್ತು. ಸ್ನೇಹಿತರೆ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಹಿಂದಿನ ಪ್ರಶ್ನೆ ಮೊಟ್ಟ ಮೊದಲ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಂತಹ ನಮ್ಮ ಕೇಳುಗರ ಹೆಸರನ್ನ ನೋಡುವಂತಹ ಸಮಯ. ಯಾರ್ಯಾರು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಎನ್ಆರ್ ಪ್ರಸಾದ್ ರಾಜಾಜಿನಗರ, ನೇತ್ರಾ ಕೆಂಗೇರಿ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರ, ಬಿಂದು ಪ್ರಕಾಶ್ ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂ ಬೆಂಗಳೂರು, ವೇದಶೆಟ್ಟಿ ಕಾಳವರ ಕುಂದಾಪುರ, ನಿತ್ಯ ನೆಲಮಂಗಲ, ಹರೀಶ್ ಮಲ್ಲೇಶ್ವರ, ಸುಮಿತ್ರಾ ಸಂಡೂರು, ಸಾನಿಧ್ಯ ಎಂ ಗುತ್ತೂರು, ತಿರುಕನ ಬಳಗ ಮಲ್ಲಾಡಿ ಹಳ್ಳಿ, ಜಗದೀಶ್ ಹಿರೇಮಠ ಬೆಳಗಾವಿ, ಸುಜಾತಾ ಆರ್ ಗಣೇಶ್ ರಾಜಾಜಿನಗರ, ಎ ಹರಿಹರನ್ ವಿಜ್ಞಾನ ನಗರ, ಶ್ವೇತಾ ಎಸ್ರಾವ್ ಸುಳ್ಯ. ಇವರಷ್ಟೇ ಅಲ್ಲದೆ ಇನ್ನೂ ತುಂಬಾ ಜನ ಸಂದೇಶವನ್ನ ಕಳಿಸ್ತಾ ಇದ್ದೀರಾ, ಸರಿಯಾದ ಉತ್ತರಗಳನ್ನು ಸಹ ತುಂಬಾ ಜನ ಕೊಟ್ಟಿದ್ದೀರಾ. ಸರಿಯಾದ ಉತ್ತರ ಕೊಟ್ಟಿರೋ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತಾ ಕಾರ್ಯಕ್ರಮದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ತಿಳ್ಕೊಳ್ಳೋ ಸಮಯ. ಇತಿಹಾಸದಲ್ಲಿ ಮೊದಲ ಯಶಸ್ವಿ ಲಸಿಕೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮೊದಲ ಲಸಿಕೆ ಯಾವುದು ಅನ್ನೋದು ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಸಿಡುಬು ರೋಗ ಅಥವಾ ಸ್ಮಾಲ್ ಪಾಕ್ಸ್. ಈ ಚುಚ್ಚುಮದ್ದನ್ನು ಡಾಕ್ಟರ್ ಎಡ್ವರ್ಡ್ ಜೆನ್ನರ್ ಅವರು ಕಂಡುಹಿಡಿದ್ರು 1796ನೇ ಇಸ್ವಿಯಲ್ಲಿ. ಎಡ್ವರ್ಡ್ ಜೆನ್ನರ್ ಅವರ ಅನ್ವೇಷಣೆ ಸಿಡುಬು ರೋಗದ ಅಥವಾ ಸ್ಮಾಲ್ ಪಾಕ್ಸ್ಗೆ ಚುಚ್ಚುಮದ್ದು. ಇದು ಇತಿಹಾಸದಲ್ಲಿ ಅಂದರೆ ವಿಶ್ವದಲ್ಲೇ ಮೊಟ್ಟ ಮೊದಲ ಯಶಸ್ವಿ ಲಸಿಕೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸ್ನೇಹಿತರೆ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಎರಡನೇ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಬಾಯಿಯ ಮೂಲಕ ನೀಡುವ

ಹನಿಗಳನ್ನು ಅಭಿವೃದ್ಧಿಪಡಿಸಿದ್ದು ಯಾರು? ಬಾಯಿಯ ಮೂಲಕ ನೀಡುವ ಪೋಲಿಯೋ ಹನಿಗಳನ್ನು ಅಭಿವೃದ್ಧಿಪಡಿಸಿದ್ದು ಯಾರು ಅನ್ನೋದು ಕಾರ್ಯಕ್ರಮದ ಎರಡನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ಸೂಪರ್ ಹಿಟ್ ಹಾಡು ನಿಮಗೋಸ್ಕರ ಪ್ಲೇಲಿಸ್ಟಲ್ಲಿ ರೆಡಿಯಾಗಿ ನಿಮಗೋಸ್ಕರ ಕಾಯ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
5: MSK ಪ್ರಮದಶ್ರೀ ಫಿಲ್ಮ್ಸ್ ಪೊಲೀಸ್ ಕಂಪ್ಲೈಂಟ್. ನೀ ಹಾಗೆ ನೋಡ್ತಾ ಇದ್ರೆ. ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಸಂಜೀವ್ ಮೆಗೋಟಿ. Worldwide releasing on June 12th.
6: ಸ್ನೇಹಿತರೆ, ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಎರಡನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಮ್ಮ ಕೇಳುಗರು ಭರಪೂರವಾಗಿ ಹರಿಸ್ಬಿಟ್ಟಿದ್ದೀರಾ. ನಮ್ಮ ಇನ್ಬಾಕ್ಸ್ ಅಂತೂ ತುಂಬಿ ಸರಿತಾ ಇದೆ ಅಂತಲೇ ಹೇಳ್ಬೋದು. ಹಾಗಾದರೆ ಸರಿಯಾದ ಉತ್ತರವನ್ನು ಕೊಟ್ಟಂಥವರ ಹೆಸರನ್ನು ನೋಡೋಣ. ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಆಶಾ ಶ್ರೀನಿವಾಸ್ ಬೆನ್ನಿಪೇಟೆಯಿಂದ, ಸಿದ್ದಲಿಂಗ ಮೂರ್ತಿ ಸಿರಿಗೆರೆ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ, ಲಕ್ಷ್ಮೀ ದೇವಮ್ಮ ಸಾತನೂರ್ ಕುಮದ ರಾಜಾಜಿನಗರ, ಜಗದೀಶ್ ಹಿರೇಮಠ್ ಬೆಳಗಾವಿ, ಜಡೇಶ್ KM ಬಳ್ಳಾರಿ, ಸುಜಾತ ಆರ್ ಗಣೇಶ್ ರಾಜಾಜಿನಗರ, ಲಕ್ಷ್ಮೀಕಾಂತ್ ನವಲೆ ರಟ್ಟಿಹಳ್ಳಿಯಿಂದ ಸಂದೇಶವನ್ನು ಕಳುಹಿಸಿ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಹಾಗೆ ಇನ್ನಷ್ಟು ಸಂದೇಶಗಳು, ನುಂಕಪ್ಪ ಕಾಂಬ್ಳೆ ಮೊಳಕಾಲ್ಮೂರಿಂದ ಸಂದೇಶವನ್ನು ಕಳಿಸಿದ್ದೀರಿ. ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜ ಪೇಟೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. MS ಶೋಭಾ ಹಾಸನದಿಂದ, ಶ್ರೀಯಾನ್ ಹರಿಹರದಿಂದ ತಪ್ಪು ಉತ್ತರವನ್ನು ಕಳಿಸಿದ್ದಾರೆ. ನಿಮ್ಮ ಉತ್ತರ ತಪ್ಪಾಗಿದೆ ಶ್ರೀಯಾನ್ ಅವರೇ, ಮುಂದಿನ ಸಲ ಸರಿಯಾದ ಉತ್ತರಕ್ಕೆ ಪ್ರಯತ್ನ ಪಡಿ. ಹಾಗೆಯೇ ವೇದಾ ಶೆಟ್ಟಿ ಕಾಳ ಅವರದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ತುಳಸಿ ಮಂಜುನಾಥ್ ಬೆಳ್ಳಿ ಕೊಪ್ಪಲು ಹಾಸನದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಮಾಣಿಕಾ ಯಾದವ ಶಹಪುರದಿಂದನೂ ಸಂದೇಶವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದೀರಿ. ಹಾಗೆ ಇನ್ನಷ್ಟು ಸಂದೇಶಗಳು ಇದೆ, ಎಲ್ಲ ಹೆಸರನ್ನು ಓದೋದಕ್ಕೆ ಕಾಲಾವಕಾಶದ ಕೊರತೆ. ಅದರಿಂದ ಸರಿಯಾದ ಉತ್ತರವನ್ನು ಕೊಟ್ಟವರಿಗೆಲ್ಲ ಅಭಿನಂದನೆಗಳನ್ನು ಹೇಳ್ತಾ ಸರಿಯಾದ ಉತ್ತರ ಏನಿತ್ತು ಅಂತ ಹೇಳುವ ಸಮಯ. ನಮ್ಮ ಇಂದಿನ ಪ್ರಶ್ನೆ, ಬಾಯಿಯ ಮೂಲಕ ನೀಡುವ ಪೋಲಿಯೋ ಹನಿಗಳನ್ನು ಅಭಿವೃದ್ಧಿಪಡಿಸಿದ್ದು ಯಾರು ಅನ್ನೋದು. ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಆಲ್ಬರ್ಟ್ ಸಾಬಿನ್. 1953 ಜೋನಾಸ್ ಸಾಲ್ಕ್ ಅವರು ಪೋಲಿಯೋ ಲಸಿಕೆಯನ್ನು ಆವಿಷ್ಕರಿಸಿದರು. ಆದರೆ ನಂತರ 1961 ಆಲ್ಬರ್ಟ್ ಸಾಬಿನ್ ಅವರು ಬಾಯಿಯ ಮೂಲಕ ನೀಡುವಂತಹ ಪೋಲಿಯೋ ಲಸಿಕೆಗಳನ್ನು ಕಂಡುಹಿಡಿದರು. ಸ್ನೇಹಿತರೆ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬಂದು ಬಿಡ್ತು. ಕಾಲಾವಕಾಶ ಕೇವಲ 25 ನಿಮಿಷ ಇರೋದ್ರಿಂದ ಇಂದಿನ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕೇವಲ 2 ಪ್ರಶ್ನೆಗಳನ್ನು ಮಾತ್ರ ಕೇಳೋದಕ್ಕೆ ಅವಕಾಶ ಸಿಕ್ತು. ಆದರೂ ತೊಂದರೆ ಇಲ್ಲ, ಈ 2 ಪ್ರಶ್ನೆಗಳಿಗೆ ನೀವೆಲ್ಲರೂ ಉತ್ತರ ಕೊಡೋದಕ್ಕೆ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರಿ. ನಿಮ್ಮೆಲ್ಲರ ಸಂದೇಶಗಳನ್ನು ನೋಡಿ ನಮಗಂತೂ ತುಂಬಾ ಖುಷಿ ಆಯಿತು. ಇದೇ ರೀತಿ ಪಾರ್ಟಿಸಿಪೇಟ್ ಮಾಡ್ತಾ ಇರಿ ಪ್ರತಿದಿನ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಕೊನೆಯ ಸೂಪರ್ ಹಿಟ್ ಗೀತೆಯೊಂದಿಗೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು RJ ಸಿಂಧು. 4 ಗಂಟೆಗೆ ಸರಿಯಾಗಿ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ CET ಕುರಿತಾದ

ಸಿಇಟಿ ಕೌನ್ಸಿಲಿಂಗ್ ಕುರಿತಾದಂತಹ ಮಾರ್ಗದರ್ಶನ ಹಾಗೂ ಸಲಹೆಗಳನ್ನು ನೀಡೋದಕ್ಕಾಗಿ ಅತಿಥಿಯೊಬ್ಬರ ಜೊತೆಗೆ ಬರ್ತಾ ಇದ್ದೇನೆ. 4 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮವನ್ನು ಆಲಿಸಿ ಅಂತ ಹೇಳ್ತಾ ಈಗ ಮತ್ತೊಂದು ಸೂಪರ್ ಹಿಟ್ ಗೀತೆ ನಿಮಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು
0: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೇನ್ಬೋ. ಸಮಯ ಆಗಿದೆ 4:01:58. ಸ್ನೇಹಿತರೆ, ಈ ಸಮಯದ ಕಾರ್ಯಕ್ರಮ ಸ್ಫೂರ್ತಿದಾರೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ವಿಜಯ್ಕುಮಾರ್ ಕೆಎನ್. ಇವರು ವೃತ್ತಿಯಿಂದ ಸರ್ಕಾರದ ಸಚಿವಾಲಯದಲ್ಲಿ ಅಪರ ನಿರ್ದೇಶಕರಾಗಿದ್ದಾರೆ. ಆದರೆ ಪ್ರವೃತ್ತಿಯಿಂದ ಕಳೆದ 25 ವರ್ಷಗಳಿಂದ ಸಿಇಟಿ ತರುವಾಯದ ವೃತ್ತಿಪರ ಕೋರ್ಸ್ಗಳ ಕೌನ್ಸೆಲಿಂಗ್ ಮತ್ತು ಆಪ್ಷನ್ ಎಂಟ್ರಿಯ ಕುರಿತು ಪಿಯುಸಿ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವ ಕಾಯಕದಲ್ಲಿ ನಿರತರಾಗಿದ್ದಾರೆ. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
2: ಧನ್ಯವಾದಗಳು. ನಿಮಗೆ ಕಾಳಜಿಯ ಕೃತಜ್ಞತೆಗಳು. ಸಿಂಧು,
1: ಕಾರ್ಯಕ್ರಮದಲ್ಲಿ ಪಿಯುಸಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಈಗಷ್ಟೇ ಸಿಇಟಿ ಫಲಿತಾಂಶ ಹೊರಬಿದ್ದಿದೆ. ಸಿಇಟಿ ಫಲಿತಾಂಶವನ್ನು ಕೈಲಿಡ್ಕೊಂಡು ವಿದ್ಯಾರ್ಥಿಗಳೆಲ್ಲ ಮುಂದೆ ಏನು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ನೋಡ್ತಾ ಇದ್ದಾರೆ. ಹಾಗೆ ಕೆಲವೊಬ್ಬರಿಗೆ ಕ್ಲಿಯರ್ ಆಗಿರೋ ಮಾಹಿತಿಗಳು ಇದ್ದೂ ಇರಬಹುದು. ಆದರೆ ಇವತ್ತಿನ ಕಾರ್ಯಕ್ರಮದ ಮೂಲಕ ಯಾರ್ಯಾರಿಗೆ ಸಿಇಟಿ ಕೌನ್ಸಿಲಿಂಗ್ ಕುರಿತಾಗಿ ಪ್ರಶ್ನೆಗಳಿದೆ, ಹಾಗೆ ಮಾರ್ಗದರ್ಶನ ಬೇಕಿದೆ ಅಂಥದ್ರ ಕುರಿತಾಗಿ ಬೆಳಕು ಚೆಲ್ಲೋದು ಇಂದಿನ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಅದಕ್ಕೆ ನೀವು ಸಹ ನಿಮ್ಮಲ್ಲಿರುವ ಸಲಹೆ ಸೂಚನೆಗಳನ್ನು ಕಾರ್ಯಕ್ರಮದ ಮೂಲಕ ನಮ್ಮ ಕೇಳುಗರಿಗೆ ತಲುಪಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸರ್, ಈಗ ನೀವು ವೃತ್ತಿಯಿಂದ ಒಂದು ಜವಾಬ್ದಾರಿಯುತ ಸರ್ಕಾರಿ ಇದರಲ್ಲಿ ಕಾರ್ಯದಲ್ಲಿದ್ದೀರಿ. ನಿಮ್ಮ ಕೆಲಸ ಒಂದು ಬೇರೆನೇ ಪಾರ್ಟು. ಆದರೆ ಇಲ್ಲಿ ಈಗ ನೀವು ಈ ಸಿಇಟಿ ವಿದ್ಯಾರ್ಥಿಗಳಿಗೆ, ಕಾಲೇಜ್ ವಿದ್ಯಾರ್ಥಿಗಳಿಗೆ ಈ ರೀತಿ ಮಾರ್ಗದರ್ಶನ ನೀಡೋದು ಹೇಗೆ, ನಿಮ್ಮ ಹಿನ್ನೆಲೆಯ ಕುರಿತಾಗಿ ಹಾಗೆ ಈ ಆಸಕ್ತಿಯ ಕುರಿತಾಗಿ ಸ್ವಲ್ಪ ನಮಗೆ ಹೇಳ್ತೀರಾ?
2: ಇದು ಪರಿಪೂರ್ಣ ಅಧ್ಯಯನ ಸಕ್ತಿ ಸಿಂಧವರೇ.
1: ಓಕೆ,
2: ನಾನು ನಮ್ಮೂರಿನಲ್ಲಿ 2002-2007 ನಮ್ಮೂರಿನ ಬಡ ಮತ್ತು ಗ್ರಾಮೀಣ ಹಿನ್ನೆಲೆ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಕೆಮಿಸ್ಟ್ರಿಯನ್ನು ಪಾಠ ಮಾಡ್ತಾ ಇದ್ದೆ, ಕಲಿಸ್ತಾ ಇದ್ದೆ. ಅಲ್ಲಿ ಹೆಚ್ಚು ರೈತರು ಮತ್ತು ಕಾರ್ಮಿಕರ ಮಕ್ಕಳೇ ಹೆಚ್ಚಾಗಿರ್ತಾ ಇದ್ರು. ಅವರಿಗೆ ಮುಂದಿನ ಭವಿಷ್ಯದ ಬಗ್ಗೆ ಅಥವಾ ಸಿಇಟಿ ಬಗ್ಗೆ ಗೊತ್ತಿರ್ತಿರಲಿಲ್ಲ. ಅವಾಗ ಸಿಇಟಿನಲ್ಲಿ ಬರೀ ಮೆಡಿಕಲ್

0: ಡೆಂಟಲ್ ಮತ್ತು ಇಂಜಿನಿಯರಿಂಗ್ ಬಿಟ್ಟರೆ ಬೇರೆ ಕೋರ್ಸ್ಗಳ ಬಗ್ಗೆ ಅವರಿಗೆ ಅರಿವು ಇರಲಿಲ್ಲ. ಆವಾಗ ನಾನು ನಮ್ಮ ಮೆಡಿಕಲ್ ಇಂಜಿನಿಯರಿಂಗನ್ನು ಸೇರಿಸ್ಕೊಂಡು ಅದರ ಆಚೆ ಇರತಕ್ಕಂಥ ಅದಮ್ಯ ಅವಕಾಶ ಇರತಕ್ಕಂಥ ಕೋರ್ಸ್ಗಳನ್ನು, ವಿಜ್ಞಾನದ ಕೋರ್ಸ್ಗಳನ್ನು, ಪದವಿ ವಿಜ್ಞಾನದ ಕೋರ್ಸ್ಗಳನ್ನು, ವೃತ್ತಿಪರ ಕೋರ್ಸ್ಗಳ ಬಗ್ಗೆ ಅವರಿಗೆ ನಾನೇ ಅಧ್ಯಯನ ಮಾಡಿ ಮಾಹಿತಿ ನೀಡ್ತಾ ಬಂದೆ. ಈ ಮಾಹಿತಿಯನ್ನು ಕೊಂಡ್ಕೊಂಡು 2002 to 2007 ಸುಮಾರು 600 ಹೆಚ್ಚು ವಿದ್ಯಾರ್ಥಿಗಳು, ಎಲ್ಲ ಬಡ ಮತ್ತು ಗ್ರಾಮೀಣ ಹಿನ್ನೆಲೆ ಇರತಕ್ಕಂಥ ವಿದ್ಯಾರ್ಥಿಗಳು ಬಹಳಷ್ಟು ಹೆಚ್ಚು ಒಳ್ಳೊಳ್ಳೆ ಅವಕಾಶ ಇರತಕ್ಕಂಥ ಕೋರ್ಸ್ಗಳಿಗೆ ಪ್ರವೇಶ ಪಡ್ಕೊಂಡ್ರು, ಇವಾಗ ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ. ಅದು ಒಂಥರ ಅರ್ಥಪೂರ್ಣ ಮತ್ತು ಸಾರ್ಥಕ ಅನುಭವವನ್ನು ನನಗೆ ಕೊಡ್ತದೆ. ಆಮೇಲೆ ನಾನು ಈ ಕನ್ನಡ ಮತ್ತು ಕೆಮಿಸ್ಟ್ರಿಯನ್ನು ಒಂದು ಎರಡು ಕಣ್ಣು, ನನ್ನ ಎರಡು ಅರಿವಿನ ಕಣ್ಣುಗಳು ಅಂತ, ಎರಡು ಅರಿವಿನ ಕಣ್ಣುಗಳು ಅಂತ ಬಗೆದವನು. ನಾನು ನನ್ನ ಅರ್ಥೈಸ್ಕೊಳ್ಳೋ ಭಾಷೆ ಕನ್ನಡ, ನಮ್ಮೆಲ್ಲರ ಭಾಷೆ ಕನ್ನಡ, ಆದರೆ ನನ್ನ ಅರಿವಿನ ಹರವನ್ನು ವಿಸ್ತರಿಸೋ ಭಾಷೆ ಕೆಮಿಸ್ಟ್ರಿ ಅಂತ ಬಗೆದವನು. ಒಂದು ಸೂತ್ರ ಬರುತ್ತೆ ಕೆಮಿಸ್ಟ್ರಿಯಲ್ಲಿ, ದ ಇಂಟರ್ನಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಕೆನಾಟ್ ಬಿ ಕ್ಯಾಲ್ಕುಲೇಟೆಡ್ ಬಟ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಅಂತ. ಅಂದರೆ ಒಬ್ಬ ಮನುಷ್ಯ ಅಥವಾ ವಿದ್ಯಾರ್ಥಿಯ ಆಂತರಿಕ ಶಕ್ತಿ, ಇಂಟರ್ನಲ್ ಎನರ್ಜಿ ಅಥವಾ ಇಂಟರ್ನಲ್ ಪೊಟೆನ್ಷಿಯಲ್ನ ನಾವು ಯಾವ ಕಾರಣಕ್ಕೂ ಅಳಿಲಿಕ್ಕಾಗಲ್ಲ. ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ಹಿಡನ್ ಇನ್ ಎ ಸ್ಮಾಲೆಸ್ಟ್ ಪಾರ್ಟಿಕಲ್ ಕಾಲ್ಡ್ ಅನ್ ಆಟಮ್ ಅಂತ ಕರಿತೀವಿ. ಸೊ ಅದರಲ್ಲಿರ್ತಕ್ಕಂಥ, ಆದರೆ ಅವರು ಅದರ ಬದಲಾವಣೆನ ಅಳಿಬೋದು. ನಾವು ಅವನಿಷ್ಟು 100 ಮಾರ್ಕ್ಸ್ ತೆಗಿಯೋಕ್ಕಿಂತ ಜಾಸ್ತಿ ಶಕ್ತಿ ಇರುತ್ತೆ. ಅವ್ನು 100-35 ಮಾರ್ಕ್ಸ್ ತೆಗಿತಾನೆ ಅಂದರೆ ಅದು ಅವನ ಪೊಟೆನ್ಷಿಯಲ್ ಅಲ್ಲ, ಅವನ ಬದಲಾವಣೆ ಅಷ್ಟೇ ಅದು. ಸೊ ಈ ಒಂದು ಇದನ್ನು ನಾನು ಈ ಒಂದು ವಿದ್ಯಾರ್ಥಿಗಳ ಈ ಪ್ರಚನ್ನ ಶಕ್ತಿಯನ್ನು, ನಾವು ಪೊಟೆನ್ಷಿಯಲ್ ಎನರ್ಜಿನ ಪ್ರಚನ್ನ ಶಕ್ತಿ ಅಂತ ಬರೆದ್ರೆ, ಅದಕ್ಕಾಗಿ ನಾನೊಂದು ಕನ್ನಡನೂ ನನ್ನ ಅಧ್ಯಯನದ ಭಾಗ ಆಗಿರೋದ್ರಿಂದ ಕನ್ನಡ ಸಾಹಿತ್ಯನೂ ಕೂಡ ಅದಕ್ಕೊಂದು ಹನಿಗಮನ ನಿಮ್ಮ ಎದುರಿಗೆ ಪ್ರಸ್ತುತಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ಈ ಅದರಲ್ಲಿ ಬರುತ್ತೆ, ಇಂಟರ್ನಲ್ ಎನರ್ಜಿ ಅಂದರೆ ಆಂತರಿಕ ಶಕ್ತಿ ಅಥವಾ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಪ್ರಚನ್ನ ಶಕ್ತಿ, ಅದು ಚಲನ ಶಕ್ತಿಯಾಗಿ ರೂಪಾಂತರಗೊಳ್ಳುತ್ತೆ ಕೈನೆಟಿಕ್ ಎನರ್ಜಿಯಾಗಿ. ಇದು ಈ ವಿಜ್ಞಾನದ ಬೆರಗನ್ನು ನಾನು ವಿದ್ಯಾರ್ಥಿಗಳಿಗೆ ಹೇಗೆ ಮೂಡಿಸ್ತಾ ಇದ್ದೆ ಅಂದರೆ, ಒಂದೊಂದು ಸಣ್ಣ ಸಣ್ಣ ಕವನಗಳ ಮೂಲಕ ಪ್ರಚನ್ನ ಶಕ್ತಿಯೊಂದು ಪ್ರತಿಯೊಂದು ವಸ್ತುಗಳೊಳಗೆ ಅಡಗಿದೆಯಂತೆ. ಅದು ಅಪಾರ, ಅವಿಚ್ಛಿನ್ನ, ಅಳತೆಗೆ ನಿಲುಕದ್ದು, ಬದಲಾವಣೆಗೆ ಮಾತ್ರ ಬಿರಿಯುವಂಥದ್ದು. ಇಂಥ ಶಕ್ತಿಯೊಂದನ್ನು ಅಣುವಿಗೆ ಮಾತ್ರ ಆಪಾದಿಸಿದ ಬುದ್ಧಿವಂತ ವಿಜ್ಞಾನಿಯೊಬ್ಬ ತಾನು ಸಾಯುವ ಸಮಯದಲ್ಲಿ ದರವೇಶಿಯೊಬ್ಬನ ಇಂಪಾದ ಹಾಡು, ದಡ್ಡನೊಬ್ಬನ ಡೊಳ್ಳಿನ ಕುಣಿತ ನೋಡಿ ಮನುಷ್ಯನಲ್ಲೂ ಪ್ರಚನ್ನ ಶಕ್ತಿಯು ಚಲನ ಶಕ್ತಿಯಾಗಿ ಚಿಮ್ಮುವ ಚಕಿತವ ಕಂಡು ಬೆಚ್ಚಿ ಕಣ್ಣು ಮುಚ್ಚಿದ ಅಂತ.
1: ಅದ್ಭುತವಾದ ಸಾಲುಗಳನ್ನ ಬರ್ತಿದ್ದೀರಿ. ಇದರ ಈ ನಿಮ್ಮ ಮಾತಿನ ಮೂಲಕ ಸಿಇಟಿಯ ಪರೀಕ್ಷೆಯನ್ನ ಬರೆದು ಏನು ವಿದ್ಯಾರ್ಥಿಗಳು ಈಗ ಮುಂದೆ ನೋಡ್ತಾ ಇದ್ದಾರೆ, ಅವರಿಗೆ ನಿಮ್ಮ ಮಾರ್ಗದರ್ಶನ ಏನಿದೆ ಅಂತ ಹೇಳಿ ಕಾರ್ಯಕ್ರಮದ ಮುಂದುವರೆದ ಭಾಗಗಳಲ್ಲಿ ತಿಳ್ಕೊಳ್ಳೋಣ. ಆದರೆ ನಿಮ್ಮ ಈ ಸ್ಫೂರ್ತಿಯ ಸಾಲುಗಳಂತೂ ನಿಜವಾಗ್ಲೂ ಬೆರಗಾಗುವಂತೆ ಇತ್ತು, ತುಂಬ ಚೆನ್ನಾಗಿತ್ತು ಸರ್. ಒಂದು ಹಾಡನ್ನು ಕೇಳಿ ಬರೋಣ, ಹಾಡಿನ ನಂತರ ನಮ್ಮ ಮಾತುಕತೆನ ಮುಂದುವರಿಸೋಣ.

0: ಸ್ನೇಹಿತರೆ, ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ನಮ್ಮೊಂದಿಗೆ ಇದ್ದಾರೆ ವಿಜಯ್ ಕುಮಾರ್ ಕೆಎನ್ ಅವರು. ಸಿಇಟಿ ಫಲಿತಾಂಶವನ್ನ ಕೈಯಲ್ಲಿಡ್ಕೊಂಡು ಕಾಯ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಮುಂದಿನ ಹೆಜ್ಜೆಗಳ ಕುರಿತಾಗಿ ಅರಿವು ಮೂಡಿಸೋದಕ್ಕೆ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಸರ್, ಈಗ ಸಿಇಟಿ ರಿಸಲ್ಟ್ಸ್ ಅಂತೂ ಬಂತು, ವಿದ್ಯಾರ್ಥಿಗಳಿಗೆ ನಿಮ್ಮ ಮೊದಲನೇ ಮಾತೇನು?
1: ವಿದ್ಯಾರ್ಥಿ ಸನ್ಮಿತ್ರರೇ, ನೀವೀಗ ಭವಿಷ್ಯಕ್ಕೆ ಕೈ ಚಾಚಿರೋ ಸನ್ನದ್ಧ ಸೈನಿಕರು ಹಾಗೆ ತಿಳ್ಕೊಳ್ಳಿ. ಒಂದು ಮಾತ್ರ ಮರಿಬೇಡಿ, ಏನು ಅಂದರೆ ರ್ಯಾಂಕಿಂಗ್ ನಿಮ್ಮ ಕೈಲಿದೆ, ಅದೆಷ್ಟೇ ಇರಲಿ, 1 ಲಕ್ಷ ಇರಲಿ, 1.5 ಲಕ್ಷ ಇರಲಿ, 9,000 ಇರಲಿ, 2,000 ಇರಲಿ, ಅದೆಷ್ಟೇ ರ್ಯಾಂಕಿಂಗ್ ಇರಲಿ, ನೀವು ವೃತ್ತಿಪರ ಕೋರ್ಸ್ಗೆ ಅರ್ಹತೆ ಗಳಿಸಿದ್ದೀರಾ ಅನ್ನೋದೇ ನಿಮ್ಮ ಸಾಧನೆ. ಹಿಂದಿನದ್ದೆಲ್ಲ ಮರೆತುಬಿಡಿ. ಹಾಗಾಗಿ ಪಾಸ್ಟ್ ಎಲ್ಲ ಬಿಟ್ಟು ಪ್ರೆಸೆನ್ಸ್ನಲ್ಲಿ ಫ್ಯೂಚರ್ನ ಹುಡುಕಿಕೊಳ್ಳೋಕ್ಕೆ ಸಿದ್ಧರಾಗಿ ಅಂತ ಹೇಳಲಿಕ್ಕೆ ಬಯಸ್ತೀನಿ.
0: ಓಕೆ, ಈಗ ಕೌನ್ಸಿಲಿಂಗ್ ಯಾವಾಗಿಂದ ಶುರು ಆಗುತ್ತೆ? ಕೌನ್ಸಿಲಿಂಗಿಗೆ ಯಾವ ರೀತಿಯ
1: ಕೆ ಎ ಮೂಲಗಳ ಪ್ರಕಾರ ಅವ್ರ ವೆರಿಫಿಕೇಷನ್ ಸ್ಲಿಪ್ ಅಂತ ಬರುತ್ತೆ. ವೆರಿಫಿಕೇಷನ್ ಸ್ಲಿಪ್ ಸಿಕ್ಕ ತಕ್ಷಣ ಈ ಸರಿ ಪ್ರತಿ ವರ್ಷ ಕೌನ್ಸಿಲಿಂಗ್ ಅಥವಾ ಆಪ್ಷನ್ ಎಂಟ್ರಿ ಪ್ರಕ್ರಿಯೆ ಒಂದು ಏನಾದರೂ ಹೊಸದನ್ನು ತೊಗೊಂಡು ಬರುತ್ತೆ. ಈ ಸರಿ ಹೊಸತು ಅಂದರೆ ಏನು ಅಂದರೆ, ನೀಟ್ ಪರೀಕ್ಷೆ ಫಲಿತಾಂಶ ವಿಳಂಬ ಆಗ್ತಾ ಇರೋದ್ರಿಂದ ಇವಾಗ ಪ್ರೀ ರೌಂಡ್ ಪೂರ್ವಭಾವಿ ಸುತ್ತು ಅಂತ ಮಾಡ್ತಾ ಇದ್ದಾರೆ. ಆ ಪೂರ್ವಭಾವಿ ಸುತ್ತನ್ನು ಈ ನಾಳೆ ವೆರಿಫಿಕೇಷನ್ ಸ್ಲಿಪ್ ಬಂದ 2-3 ದಿನದಲ್ಲೇ ಅದನ್ನು ಶೆಡ್ಯೂಲ್ ಮಾಡ್ತಾರೆ.
0: ಓಕೆ, ಎಲ್ಲ ಡೇಟ್ಗಳನ್ನು ಮೊದಲು ಅನೌನ್ಸ್ ಮಾಡಿದ್ದಾರೆ. ಓಕೆ ಓಕೆ, ಹಾಗಾದ್ರೆ ಈಗ ಕೌನ್ಸಿಲಿಂಗ್ ಹೋಗೋಕ್ಕಿಂತ ಮೊದಲು ಯಾವ್ಯಾವ ಅಂಶಗಳನ್ನು ವಿದ್ಯಾರ್ಥಿಗಳು ಗಮನದಲ್ಲಿಟ್ಕೋಬೇಕು?
1: ಕರೆಕ್ಟ್, ಇದು ಒಳ್ಳೆ ಪ್ರಶ್ನೆ. ಈಗ ಕೌನ್ಸಿಲಿಂಗ್ ಅನ್ನೋ ಪ್ರಕ್ರಿಯೆ ಸಿಂಧು ಅವರ ಹಿಂದೆ ನಮ್ಮ ಈ ಒಂದು 10-20 ವರ್ಷಗಳ ಹಿಂದೆ ನಾವೇ ಸಿಇಟಿ ಸೆಲ್ಗೆ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಹೋಗಿ ನಾವು ಸೀಟನ್ನು ಸೆಲೆಕ್ಷನ್ ವೆರಿಫಿಕೇಷನ್ ಸೀಟ್ ಸೆಲೆಕ್ಷನ್ ಪ್ರೊಸೀಜರ್ ಅಂತ ಎಲ್ಲ ಮಾಡ್ತಾ ಇದ್ವಿ. ಸೀಟು ಹಂಚಿಕೆ ಪ್ರಕ್ರಿಯೆ ನೇರವಾಗಿ 1-to-1 ನಡೀತಾ ಇತ್ತು. ಆದರೆ 2012 ಆನ್ಲೈನ್ ಕೌನ್ಸಿಲಿಂಗ್ ಅಂತ ಬಂತು. ಈ ಆನ್ಲೈನ್ ಕೌನ್ಸಿಲಿಂಗ್ ಬಂದ ಮೇಲೆ ನಿಮ್ಮ ಬೆರಳ ತುದಿ 2012 ನಂತರನೂ ಕೂಡ ನಾವು ರೆಕಾರ್ಡ್ಸ್ ವೆರಿಫಿಕೇಷನ್ ದಾಖಲೆ ಪರಿಶೀಲನೆಗೆ ನಾವು ಒಂದು ಸರ ಏನಾದರೂ ಕೆ ಎಗೆ ಹೋಗಬೇಕಾಗಿತ್ತು. ಇನ್ನು ಕೆಲವು 5 ವರ್ಷಗಳ ಹಿಂದೆ ನಾವು ಯಾವುದಕ್ಕೂ ಕೆ ಎನ ಎಡತಾಕೋ ಹಾಗೆ ಇಲ್ಲ. ಅಂದರೆ ಅಷ್ಟು ತುಂಬ ಪ್ರಬುದ್ಧ ವ್ಯವಸ್ಥೆಯನ್ನು, ಒಂದು ಸಮರ್ಥ ವ್ಯವಸ್ಥೆಯನ್ನು ಮತ್ತು ಪಾರದರ್ಶಕ ವ್ಯವಸ್ಥೆಯನ್ನು ನಮ್ಮ ಕೆ ಎ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸ್ತಾ ಇದೆ. ಹಾಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನಾವು ಇಡೀ ಒಂದು ಮಾದರಿ ವ್ಯವಸ್ಥೆ, ಇಡೀ ಭಾರತದಲ್ಲಿ ಅತ್ಯಂತ ಪಾರದರ್ಶಕ ಮತ್ತು ಸಮರ್ಥ ಮತ್ತು ಮಾದರಿ ವ್ಯವಸ್ಥೆಯನ್ನು ನಾವು ಕಂಡುಕೊಂಡಿದ್ದೀವಿ. ಹಾಗಾಗಿ

0: ಆ ವಿಚಾರದಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಆಭಾರಿ ಆಗಿದ್ದೀವಿ. ಕೌನ್ಸಿಲಿಂಗ್ ಎಲ್ಲೂ ಹೋಗೋ ಅಗತ್ಯ ಇಲ್ಲ. ಈಗ ನಮ್ಮ ಬೆರಳ ತುದಿಯಲ್ಲೇ ಮೊಬೈಲ್ ಮೂಲಕ ಅಥವಾ ಆನ್ಲೈನಲ್ಲೇ ಸೀಟು ಹಂಚಿಕೆ ಪ್ರಕ್ರಿಯೆಗೆ ನಾವು ಸನ್ನದ್ದರಾಗಬೇಕು. ರ್ಯಾಂಕಿಂಗ್ ಇರಬೇಕಷ್ಟೇ. ರ್ಯಾಂಕಿಂಗು ಮತ್ತು ನಾಳೆ ವೆರಿಫಿಕೇಶನ್ ಸ್ಲಿಪ್ ಅಂತ ಹೇಳಿದ್ನಲ್ಲ, ಆ ಪರಿಶೀಲನಾ ಸ್ಲಿಪ್ಪಲ್ಲಿ ಅದೊಂದು ಕೋಡ್, ಅವ್ರಿಗೆ ವೆರಿಫಿಕೇಶನ್ ಕೋಡ್ ಇರುತ್ತೆ, ಅದನ್ನು ಹಾಕ್ಕೊಂಡು ಅವ್ರು ಲಾಗಿನ್ ಆಗಿ ಈ ಪಾರದರ್ಶಕ ವ್ಯವಸ್ಥೆಗೆ ಅವರು ಒಂದು ಭಾಗ ಆಗಿ ಮುಂದುವರಿತಾ ಹೋಗ್ತಾರೆ.
1: ಇದರೊಳಗೆ ಸೀಟ್ ಇದೆ, ಯಾವ್ಯಾವ ಕೋರ್ಸ್ಗಳಿಗೆ ಯಾವ್ಯಾವ ಕಾಲೇಜಲ್ಲಿ ಸೀಟ್ ಲಭ್ಯ ಇದೆ ಅದೆಲ್ಲ ಆನ್ಲೈನಲ್ಲಿ ಅವ್ರಿಗೆ ಗೊತ್ತಾಗುತ್ತೆ.
0: ಹೌದು ಹೌದು, ಅದು ಇವಾಗಲೇ ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಬಿಡುಗಡೆ ಮಾಡಿದ್ದಾರೆ. ಲಭ್ಯ ಇರತಕ್ಕಂಥ ಸೀಟು ಹಂಚಿಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ನಾವು ಇನ್ನೂ ಬಹಳಷ್ಟು ಕೋರ್ಸ್ಗಳ ಪಟ್ಟಿ ಬರಬೇಕಾಗಿದೆ, ಅದೆಲ್ಲ ಬಂದಾದ ತಕ್ಷಣ ವೆರಿಫಿಕೇಶನ್ ಸ್ಲಿಪ್ ಇಟ್ಕೊಂಡು ನಾವು ಮುಂಚೆ ಒಂದಕ್ಕೆ ಸನ್ನದ್ದರಾಗಬೇಕಾಗುತ್ತೆ. ಒಂದು ಸಣ್ಣ ಸಿದ್ಧತೆಯನ್ನು ಪೋಷಕರೊಂದಿಗೆ ಮಾಡಿಕೊಂಡು ನಾವು ಆಪ್ಷನ್ ಎಂಟ್ರಿ ಮತ್ತು ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ. ಆಪ್ಷನ್ಸ್ ಅಂದರೆ ನಮಗೆ ಇರ್ತಕ್ಕಂಥ ಲಭ್ಯ ಇರತಕ್ಕಂಥ ಸೀಟ್ಗಳಲ್ಲಿ ಆದ್ಯತಾನುಸಾರ ಪ್ರಯಾರಿಟಿ ಲಿಸ್ಟ್ ಅಂತ ಮಾಡಬೇಕಾಗುತ್ತೆ.
1: ಓಕೆ ಓಕೆ. ಸ್ನೇಹಿತರೆ ಕೇಳ್ತಾ ಇದ್ದೀರಿ, ಸ್ಫೂರ್ತಿದಾರೆ, ಕಾರ್ಯಕ್ರಮದಲ್ಲಿ ವಿಜಯಕುಮಾರ್ ಕೆ ಎನ್ ಅವರು ಹೇಳ್ತಾ ಇದ್ದಾರೆ, ಸಿ ಇ ಟಿ ನಂತರ ಅಂದರೆ ಸಿ ಇ ಟಿ ಕೌನ್ಸಿಲಿಂಗ್ ಹೋಗಬೇಕಾದ್ರೆ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು, ಏನು ಯಾವ್ಯಾವ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು ಅನ್ನೋದ್ರ ಕುರಿತಾಗಿ ಹೇಳ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲೂ ಸಿ ಇ ಟಿ ಕೌನ್ಸಿಲಿಂಗಿಗೆ ರೆಡಿಯಾಗಿರುವಂತಹ ವಿದ್ಯಾರ್ಥಿಗಳಿದ್ದರೆ, ನಿಮ್ಮಲ್ಲೂ ಯಾವುದಾದ್ರೂ ಪ್ರಶ್ನೆಗಳು ಅನುಮಾನಗಳು ಇದ್ದರೆ ನಮಗೆ ನೀವು ವಾಟ್ಸಪ್ ಸಂದೇಶದ ಮೂಲಕ ಕೇಳಬಹುದು. 9480901013 ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸಿ ನಿಮ್ಮ ಪ್ರಶ್ನೆಯನ್ನು ಸಹ ಶ್ರೀಯುತ ವಿಜಯಕುಮಾರ್ ಕೆಎನ್ ಅವರಿಗೆ ಕೇಳಬಹುದು, ಹಾಗೆ ಉತ್ತರವನ್ನು ಪಡಿಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡು ಹಾಡಿನ ನಂತರ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ.

0: ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಸ್ಫೂರ್ತಿ ಧಾರೆ ಕಾರ್ಯಕ್ರಮದಲ್ಲಿ. ನಮ್ಮೊಂದಿಗಿದ್ದಾರೆ ವಿಜಯ್ ಕುಮಾರ್ ಕೆಎನ್ ಅವರು. ಇವರೊಂದಿಗೆ ಸಿಇಟಿ ಕುರಿತಾದ ಮಾರ್ಗದರ್ಶನ ಹಾಗೂ ಸಲಹೆಯನ್ನ ಪಡಿತಾ ಇದ್ದೀವಿ. ಸಿಇಟಿ ಕೌನ್ಸಿಲಿಂಗ್ ಗೋಸ್ಕರ ಯಾರ್ಯಾರು ವಿದ್ಯಾರ್ಥಿಗಳು ಕಾಯ್ತಾ ಇದ್ದೀರಾ, ನಿಮ್ಗೆಲ್ಲ ಏನಾದ್ರು ಡೌಟ್ಸ್ ಇದ್ರೆ, ಯಾವ್ದಾದ್ರು ಪ್ರಶ್ನೆಗಳಿದ್ರೆ ನೀವು ಸಹ ನಮಗೆ ಸಂದೇಶವನ್ನ ಕಳುಹಿಸಿ ಕೇಳಬಹುದು, ನಿಮ್ಮ ಪ್ರಶ್ನೆಗಳನ್ನ ಬಗೆಹರಿಸಿಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಸರ್ ಮುಂದಿನ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಸೀಟುಗಳ ಆಕಾಂಕ್ಷೆಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಮುಂದಿನ ಹಾದಿ ಏನು?
1: ಮುಂದಿನ ಹಾದಿ, ಈಗಾಗಲೇ ನಿಮ್ಮ ಕೈಲಿ ರ್ಯಾಂಕ್ ಇದೆ, ರ್ಯಾಂಕಿಂಗ್ ಇದೆ ಅಂತ ಹೇಳಿದೆ. ನಿಮ್ಮ ಪೋಷಕರ ಜೊತೆ ಚರ್ಚಿಸಿ ಒಂದು ಆದ್ಯತಾ ಪಟ್ಟಿ, ಪ್ರಿಯಾರಿಟಿ ಲಿಸ್ಟ್ ಅಂತ ನೀವು ಮಾಡ್ಕೋಬೇಕು. ಅದು ಎಷ್ಟೇ ಇಚ್ಛೆಗಳಿರಲಿ, ಆಪ್ಷನ್ಸ್ನ ನಾವು ಇಚ್ಛೆಗಳು ಅಂತ ಕರೆದ್ರೆ, ಕನ್ನಡದಲ್ಲಿ ಇಚ್ಛೆಗಳ ದಾಖಲಾತಿ ಅಂತ ಕರಿತೀವಿ. ಇದನ್ನೊಂದು ಪಟ್ಟಿ ಮಾಡಬೇಕು. ಅದನ್ನು ಒಂದು ಪಟ್ಟಿ ಮಾಡಲಿಕ್ಕೆ ಒಂದು ಸಣ್ಣ ಸೂತ್ರ ಹೇಳ್ತೀನಿ ನಾನು, ಅದನ್ನು ಅನುಸರಿಸಿದರೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಅಂತ. ಈಗ ಈ ತುಂಬ ಚೆನ್ನಾಗಿ ನಿಮ್ಮ ರ್ಯಾಂಕಿಂಗ್ ಇತ್ತು, ಒಂದು 15-20 ಸಾವಿರ ಒಳಗೆ ನಿಮ್ಮ ರ್ಯಾಂಕಿಂಗ್ ಇತ್ತು ಅಂದರೆ ನಿಮಗೆ ಕೇವಲ 10 10 10 ಅಂತ. ಫಸ್ಟ್ 10 ನಿಮಗೆ ಸಿಗಲಿ ಸಿಗದೇ ಇರಲಿ, ಒಳ್ಳೆ ತುಂಬ ಟಾಪ್ ರ್ಯಾಂಕಿಂಗ್, ಟಾಪ್ ಕಾಲೇಜ್ಗಳನ್ನು, ಟಾಪ್ ಕೋರ್ಸ್ಗಳನ್ನು ದಾಖಲೆ ಮಾಡಬೇಕು, ಆಪ್ಷನ್ ಎಂಟ್ರಿ ಮಾಡಬೇಕು. ಇನ್ನು 10 ನಿಮಗೆ ಸ್ವಲ್ಪ ಅದರಲ್ಲಿ, ಈಗ ನೀವು 9,000 ರ್ಯಾಂಕ್ ಅಂದರೆ 8,000, ಅಥವಾ 5,000 ರ್ಯಾಂಕ್ ಅಂದರೆ 4,000ಕ್ಕೆ ನಿಂತಿರ್ತಕ್ಕಂಥ ಸ್ವಲ್ಪ ಅದರಲ್ಲಿ ಮಿಸ್ ಆಗಿರ್ತಕ್ಕಂಥ ಈ ಕಟ್ ಆಫ್ ನಿಮಗೆ ಈ KA ವೆಬ್ಸೈಟಲ್ಲಿ ಸಿಗುತ್ತೆ. ಕಳೆದ ವರ್ಷದ KA ವೆಬ್ಸೈಟ್, ಕಳೆದ ವರ್ಷದ 2025ರ CET ಇದರಲ್ಲಿ ಸಿಗುತ್ತೆ ನಿಮಗೆ. ಈ ಮತ್ತೆ ಈ ಕೊನೆ 10 ಒಂದು 10 ಏನು ಅಂದರೆ ಸ್ವಲ್ಪ ಅದರಲ್ಲಿ ಮಿಸ್ ಆಗಿರುತ್ತೆ. ಕೊನೆ 10 ಆಪ್ಷನನ್ನು ನೀವು ಸಿಕ್ಕೇ ಸಿಗಿರ್ತದಲ್ಲ, ಯಾವುದು ಅಂದರೆ ನೀವು 9,000 ಅಂದರೆ 9,000 ಮೇಲಿರ್ತಕ್ಕಂಥ ರ್ಯಾಂಕ್ ಕಟ್ ಆಫನ್ನು ನೋಡಿಕೊಂಡು ಒಂದು ಪ್ರಯಾರಿಟಿ ಲಿಸ್ಟ್. ಈಗ 25-25-25 ಮಾಡ್ಬೋದು, 50-50-50 ಮಾಡ್ಬೋದು, 75-75-75 ಮಾಡ್ಬೋದು, ಒಟ್ಟು ಹೀಗೆ ಮಾಡಿಕೊಡಿ. ಹೀಗೆ ಮಾಡಿಕೊಂಡಾಗ ನಿಮಗೆ ಸೀಟು ಒಳ್ಳೆ ಮೇಲೆ ಸೀಟ್ ಸಿಗಲಿ ಸಿಗದೇ ಇರಲಿ, ನಿಮಗೆ ಒಳ್ಳೆ ಸೀಟ್ ಸಿಗಲಿಕ್ಕೆ ಅಂದರೆ ಮುಂದೆ ಈಗ ರೌಂಡ್ಗಳು ಚೇಂಜ್ ಆಗ್ತಾ ಆಗ್ತಾ ಹೋದಾಗೆ ನಿಮಗೆ ಆ ಒಂದು ಆಪ್ಷನ್ಸ್, ನಿಮಗೆ ನಿಮ್ಮ ಪ್ರಯಾರಿಟಿ ಲಿಸ್ಟ್ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ ನಿಮಗೆ. ಹಾಗೆ ಅಪ್ಗ್ರೇಡ್ ಆಗ್ತಾ ಹೋದಾಗೆ ನಿಮಗೆ ಕೆಳಗಿನ ಆಪ್ಷನ್ಸ್ ಡಿಲೀಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮಗೆ ಸಿಗುತ್ತೆ ಅನ್ನೋದನ್ನು ಕೆಳಗೆ ಮಾಡ್ಕೊಳ್ಳಿ. ಸ್ವಲ್ಪ ಅದರಲ್ಲಿ ಮಿಸ್ ಆಗಿರ್ತಕ್ಕಂಥದ್ದನ್ನು ಸ್ವಲ್ಪ ಮೇಲೆ ಟಾಪ್ ಕಾಲೇಜಸ್ಗಳನ್ನು ಮೇಲೆ ಪೂರ್ತಿ ಮೇಲೆ ಒಂದು ಪಟ್ಟಿ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಲಿಂಕ್ ಓಪನ್ ಆಗ್ತಾ ಇದ್ದ ಹಾಗೆ ಲಾಗಿನ್ ಮಾಡಿ ಭಾಳ ಜಾಗರೂಕತೆಯಿಂದ ನಿಮ್ಮ ಆಪ್ಷನ್ನ ದಾಖಲಿಸಿ, ಐದರ್ ಮೆಡಿಕಲ್ ಆರ್ ಇಂಜಿನಿಯರಿಂಗ್, ಅಗ್ರಿ ಅಲೈಡ್, ಮತ್ತೆ ಹೆಲ್ತ್ ಅಲೈಡ್ ಹೆಲ್ತ್ ಸೈನ್ಸಸ್ ಅಂತ ತುಂಬಾ ವಿಭಾಗಗಳಿದ್ದಾವೆ.
0: ಈಗ ಈ ರೀತಿ ಆಪ್ಷನ್ ಎಂಟ್ರಿ ಮಾಡ್ಕೋಬೇಕು ಅಂತ ನೀವು ಹೇಳಿದ್ರಿ, ರ್ಯಾಂಕಿಂಗ್ ಅಂತ ಬಂದಾದ್ರೆ ಈಗ ಒಬ್ಬ ವಿದ್ಯಾರ್ಥಿ ಒಂದು 25,000 ರ್ಯಾಂಕಿಂಗ್ ಇದೆ ಅಂತಂದ್ರೆ ಅವ್ರು ಯಾವ ಎಷ್ಟು ಆಪ್ಷನ್ಗಳನ್ನ ಎಂಟ್ರಿ ಮಾಡಬಹುದು ಒಬ್ಬ ವಿದ್ಯಾರ್ಥಿ?
1: ಅದನ್ನ ನಾವು ಇನ್ಯೂಮರಬಲ್ ಆಪ್ಷನ್ಸ್ ಅಂತ ಕರಿತೀವಿ. ಎಷ್ಟಾದ್ರೂ ಅವರಿಗೆ 25,000 ಅಂದ್ರೆ ಒಂದು ಸ್ಟ್ರೀಮ್ಗಲ್ಲ, ಎಂಜಿನಿಯರಿಂಗ್ ಸ್ಟ್ರೀಮಲ್ಲಿ ಒಂದು ರ್ಯಾಂಕಿಂಗ್ ಬಂದಿರುತ್ತೆ, ಅಗ್ರಿಕಲ್ಚರಲ್ ಸ್ಟ್ರೀಮಲ್ಲಿ ಒಂದು ರ್ಯಾಂಕಿಂಗ್ ಬಂದಿರುತ್ತೆ, ಫಾರ್ಮಸಿನಲ್ಲಿ ಒಂದು ರ್ಯಾಂಕಿಂಗ್ ಬರುತ್ತೆ. ಒಟ್ಟು ಸುಮಾರು 7 ಟೈಪ್ಸ್ ಆಫ್, 7ಕ್ಕಿಂತ ಜಾಸ್ತಿ, 7+ ಟೈಪ್ ಆಫ್ ರ್ಯಾಂಕಿಂಗ್ ಇರುತ್ತೆ. ಪ್ರಾಕ್ಟಿಕಲ್ ಇದ್ರೆ ಪ್ರಾಕ್ಟಿಕಲ್ ರ್ಯಾಂಕಿಂಗು ಬರುತ್ತೆ, ಅಂದರೆ ನಮಗೆ ಕೃಷಿ ಅಗ್ರಿಕಲ್ಚರ್ ಕೋಟಾ, ಅಗ್ರಿಕಲ್ಚರಿಸ್ಟ್ ಕೋಟಾ ಅಂತ ಕರಿತೀವಿ. ಸೊ ಈ ಆಮೇಲೆ ಅಲೈಡ್ ಹೆಲ್ತ್ ಸೈನ್ಸ್, ಫಾರ್ಮಸಿ ಸೈನ್ಸ್, ಇಲ್ಲಿ ಬೇರೆ ಬೇರೆ ಇದರಲ್ಲಿ ನೀವು ಇನ್ಯೂಮರಬಲ್ ಆಪ್ಷನ್ ಅಂತ ಕರಿತೀವಿ. ಎಷ್ಟಾದರೂ ಆಪ್ಷನ್ಸ್ ಹಾಕ್ಬೋದು, ನೀವು ಹಾಗೆ ಮಾಡಕ್ಕೆ ಹೋಗ್ಬೇಡಿ. ನಿಮಗೆ ಆಸಕ್ತಿ ಇರತಕ್ಕಂಥ ವಿಚಾರ, ಈಗ ನನಗೆ ಫಾರ್ಮಸಿ ರ್ಯಾಂಕಿಂಗ್ ಚೆನ್ನಾಗಿದೆ, ಅಲೈಡ್ ಹೆಲ್ತ್ ಸೈನ್ಸ್ ರ್ಯಾಂಕಿಂಗ್ ಚೆನ್ನಾಗಿದೆ, ಅಥವಾ ಯಾವುದರಲ್ಲಿ ಇಂಜಿನಿಯರಿಂಗ್ ರ್ಯಾಂಕ್ ಚೆನ್ನಾಗಿದೆ ಅಂದರೆ ಅದನ್ನ 3 ಇಟ್ಕೊಳ್ಳಿ, ಆ 3ರಲ್ಲಿ ಟಾಪ್ ಕಾಲೇಜಸ್. ಹೀಗೆ 25-25-25, 30-30-30 ಹೀಗೆ ಮಾಡ್ಕೊಂಡು ಹೋದರೆ ನಿಮಗೆ ಒಂದು ಬೆಸ್ಟ್ ಕೊನೆ ರೌಂಡ್ ಅಂದರೆ, ನನ್ನ ಪ್ರಕಾರ ಸ್ವಲ್ಪ ಒಂದು ವಿಳಂಬಕ್ಕೆ ಅವಕಾಶ ಮಾಡಿಕೊಡೋದು, ಹಾಗೆ ಬೇಗ ಬೇಗ ಹೆಚ್ಚು ಬೇಗ ಅವರು ಕಾಲ್ ಮಾಡಿದ ತಕ್ಷಣ ವಿಳಂಬಕ್ಕೆ ಅವಕಾಶ ಮಾಡಿಕೊಡೋದು ಹಾಗೆ ಆಪ್ಷನ್ ದಾಖಲೆ ಮಾಡಿ,

0: ಇಚ್ಛೆಗಳನ್ನು ದಾಖಲಿಸ್ರಿ, ಅವಾಗ ನಿಮಗೆ ಹೆಚ್ಚು ಹೆಚ್ಚು ಬೇಗ ನಿಮ್ಮ ಅವಕಾಶಗಳು ಹೆಚ್ಚು ಒಳ್ಳೆ ಚಾನ್ಸಸ್ ಇರುತ್ತೆ.
1: ಓಕೆ, ಇನ್ನಷ್ಟು ಮಾತಾಡೋಣ. ಮತ್ತೊಂದು ಹಾಡು ಪ್ಲೇಲಿಸ್ಟಲ್ಲಿ ರೆಡಿಯಾಗಿದೆ, ಹಾಡಿನ ನಂತರ ಮತ್ತಷ್ಟು ಮಾತುಕತೆ ಮುಂದುವರೆದಿದೆ. ಸ್ನೇಹಿತರೆ, ನಿಮಗೂ ಸಹ ನಿಮ್ಮ ಮನೆಯಲ್ಲೂ ಯಾರಾದರೂ ಸಿ ಇ ಟಿ ಪರೀಕ್ಷೆಯನ್ನು ಬರೆದು ಫಲಿತಾಂಶವನ್ನು ಕೈಯಲ್ಲಿ ಹಿಡಿದಂತಹ ವಿದ್ಯಾರ್ಥಿಗಳಿದ್ದರೆ, ನಿಮ್ಮಲ್ಲೂ ಯಾವುದಾದ್ರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ನಮ್ಮನ್ನು ಕೇಳಬಹುದು. ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸುವ ಮೂಲಕ ನಮ್ಮ ವಾಟ್ಸಪ್ ಸಂಖ್ಯೆ 9480909013. ಇದು ಸ್ಫೂರ್ತಿದಾರೆ ಕಾರ್ಯಕ್ರಮ, ನಿಮಗೋಸ್ಕರ ನಡೀತಾ ಇರುವಂತಹ ಕಾರ್ಯಕ್ರಮ. ಸಮಯ ಆಗಿದೆ 4:24.

0: ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ. ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
0: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಸ್ನೇಹಿತರೆ, ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:30:56. ಸ್ಫೂರ್ತಿದಾರಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ವಿಜಯಕುಮಾರ್ KN. ಇವರೊಂದಿಗೆ ನಾವು ಮಾತುಕತೆಯನ್ನು ನಡೆಸ್ತಾ ಇದ್ದೇವೆ. ಸಿಇಟಿ ಕುರಿತಾಗಿ, ಸಿಇಟಿ ಕೌನ್ಸಿಲಿಂಗ್ ಕುರಿತಾದ ಮಾಹಿತಿ ಹಾಗೂ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಸರ್, ಕಾರ್ಯಕ್ರಮದಲ್ಲಿ ಮುಂದಿನ ಪ್ರಶ್ನೆ ನಿಮಗೆ, ಆಪ್ಷನ್ ಎಂಟ್ರಿ ಅಂದರೆ ಏನು, ಇದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡೋಕ್ಕಾಗತ್ತಾ?
4: ಖಂಡಿತ. ಆಪ್ಷನ್ ಎಂಟ್ರಿ ಅನ್ನೋ ಒಂದು ಪ್ರಕ್ರಿಯೆ ಇದೆಯಲ್ಲ, ನಾನು ಅವಾಗ ಹೇಳಿದೆ, ಅದು ಪ್ರಯಾರಿಟಿ ಲಿಸ್ಟ್ಗಳನ್ನು ಆದ್ಯತಾ ಕ್ರಮದಲ್ಲಿ ನಿಮ್ಮ ಪ್ರಯಾರಿಟಿ, ನಿಮ್ಮ ಕೋರ್ಸ್ಗಳ ವಿವರಗಳನ್ನು ಪಟ್ಟಿ ಮಾಡಿಕೊಂಡು ಅದನ್ನು ದಾಖಲಿಸೋ, ಆನ್ಲೈನಲ್ಲಿ ದಾಖಲಿಸತಕ್ಕಂಥ ಪ್ರಕ್ರಿಯೆ ಇದು. ಈ ಆಪ್ಷನ್ ಎಂಟ್ರಿ ಇನ್ನು ಪ್ರತಿ ಸಲ ಏನಾದರೂ ಒಂದು ಬದಲಾವಣೆ ಅಥವಾ ಸುಧಾರಣೆಯಿಂದ ಕೂಡಿರೋ ಪ್ರಕ್ರಿಯೆ ಇದು. ಒಟ್ಟು 4 ರೌಂಡ್ಗಳಿರುತ್ತೆ ಸಿಂಧು. ಇದರಲ್ಲಿ ಒಂದು ಮಾಕ್ ರೌಂಡ್, ಇನ್ನೊಂದು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಹಿಂದೆಲ್ಲ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಅಂತ ಕರಿತಾ ಇದ್ರು. ಈ ವರ್ಷ ನಮ್ಮ KA ಪ್ರಕಾರ ಇನ್ನೊಂದು ರೌಂಡ್ ಮಾಡ್ತಾ ಇದ್ದಾರೆ, ಪ್ರೀ ರೌಂಡ್ ಅಂತ ಕರೀತಾರೆ, ಪೂರ್ವಭಾವಿ ಸುತ್ತು ಅಂತ ಬರ್ತದೆ. ಇಲ್ಲಿ ಮಾಕ್ ರೌಂಡ್ ಅಂದರೆ ಒಂದು ಅಣಕು ಸುತ್ತು ಅಂತ. ಇಲ್ಲಿ ನೀವು ಆಪ್ಷನ್ ಎಂಟ್ರಿ ಹಾಕಿದ ತಕ್ಷಣ ಆಪ್ಷನ್ ಎಂಟ್ರಿ ಆದಮೇಲೆ ಮಾಕ್ ರೌಂಡ್ ರಿಸಲ್ಟ್ ಅಂತ ಬರುತ್ತೆ. ಮಾಕ್ ರೌಂಡ್ ಅದು ಒಂದು ಎರಡು ದಿನ 3 ದಿನ ಅಂತ ಅವಕಾಶ ಕೊಡ್ತಾರೆ. ಅದೆಲ್ಲ ಹಾಕಿದ್ಮೇಲೆ ನೀವು ಒಂದು 75 ಆಪ್ಷನ್ ಏನೋ ಹಾಕ್ತೀರಿ ನಿಮ್ಮ ಆದ್ಯತಾ ಪ್ರಕಾರದಲ್ಲಿ, ಪ್ರಯಾರಿಟಿ ಲಿಸ್ಟನ್ನು. ಅದರಲ್ಲಿ ಯಾವುದೋ ಒಂದು, ಈಗ ನಮಗೆ ಮಾಕ್ ರೌಂಡ್ ಯಾಕೆ ಬೇಕು ಅಂದರೆ, ಮಾಕ್ ರೌಂಡ್ ಅಣುಕು ಸುತ್ತು ಯಾಕೆ ಬೇಕು ಅಂದರೆ, ಈ ವರ್ಷ ಟ್ರೆಂಡ್ ನಮಗೆ, ಈ ವರ್ಷದ ಸ್ಥಿತಿಗತಿ ಗೊತ್ತಿಲ್ಲ ನಮಗೆ. ಹೋದ ವರ್ಷದ ಕಟ್ ಆಫ್ ಪ್ರಕಾರ, ಹೋದ ವರ್ಷದ ಕಟ್ ಆಫ್ ನೋಡಿಕೊಂಡು ಈ ವರ್ಷ ಹಾಕ್ತೀವಿ. ಈ ವರ್ಷದ ಕಟ್ ಆಫ್ ಇಲ್ಲ ನಮಗೆ, ಈ ವರ್ಷದ ಕಟ್ ಆಫ್ ಬೇಕು ಅನ್ನೋದಕ್ಕೋಸ್ಕರ ಮಾಕ್ ರೌಂಡ್ ಅನ್ನು ಮಾಡ್ತಾರೆ. ಸೊ ಮಾಕ್ ರೌಂಡ್ ಮಾಡಿದಾಗ ನಮಗೆ ಕಟ್ ಆಫ್ ಗೊತ್ತಾಗುತ್ತೆ, ಅವಾಗ ಫಸ್ಟ್ ರೌಂಡ್, ರಿಯಲ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಈ ಫಸ್ಟ್ ರೌಂಡ್ಗಳಲ್ಲಿ ಈಗ ನೀವು ಮಾಕ್ ರೌಂಡಲ್ಲಿ ಒಂದು 50 ಆಪ್ಷನ್ ಹಾಕಿದ್ರೆ ನಿಮಗೆ 25ನೇ ಸಿಕ್ಕಿದೆ. ಸೊ ಅವಾಗ ನೀವೇನು ಮಾಡ್ಬೋದು ಅಂದರೆ, ಓ 25ನೇ ಸಿಕ್ಕಿದ್ದ ನನಗೆ, ಕಟ್ ಆಫ್ ನೋಡಿಕೊಂಡು ನೀವು ಯು ಕ್ಯಾನ್ ಆ್ಯಡ್ ಆಪ್ಷನ್ಸ್, ಯು ಕ್ಯಾನ್ ಡಿಲೀಟ್ ಆಪ್ಷನ್, ಯು ಕ್ಯಾನ್ ಮಾಡಿಫೈ, ರೀಅರೇಂಜ್ ಆಪ್ಷನ್. ನೀವು ಆಪ್ಷನ್ಗಳನ್ನ ಸೇರಿಸ್ಬೋದು, ತೆಗಿಬೋದು, ಅಥವಾ ಅದನ್ನು ಮಾರ್ಪಾಡು ಮಾಡ್ಬೋದು. ಹಾಗಾಗಿ ಈಗ ಆಪ್ಷನ್ಗಳು, ಇದು ತುಂಬ ನಿರ್ಣಾಯಕವಾದಂಥ ಸುತ್ತು. ಈಗ ಈ ಇದು ನೀವು ಆಪ್ಷನ್ ಎಂಟ್ರಿ ಏನಿದೆ ಅದು ಹೆಚ್ಚು ಮತ್ತು ನಿರ್ಣಾಯಕ. ನೀವು ಯಾಕೆ ಅಂದರೆ, ನಿಮ್ಮ ನೀವು ಏನು ಓದ್ತೀರಿ, ಯಾವ ರ್ಯಾಂಕಿಂಗ್ ಇದೆ ಅನ್ನೋದು ಅನ್ನೋಕ್ಕಿಂತ ಮುಖ್ಯವಾಗಿ ನೀವು ಹೇಗೆ ಯಾವ ಆರ್ಡರ್ನಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತೀರಿ ಅನ್ನೋದು ಹೆಚ್ಚು ಮುಖ್ಯ ಆಗುತ್ತೆ. ಇದು ತುಂಬ ನಿರ್ಣಾಯಕ ಆಗುತ್ತೆ ನಿಮ್ಮ ಮುಂದಿನ ಭವಿಷ್ಯತ್ತಿಗೆ. ಹಾಗಾಗಿ ಆಪ್ಷನ್ ಎಂಟ್ರಿನ ತುಂಬ ಜಾಗರೂಕವಾಗಿ ಮಾಡಬೇಕು.
3: ಓಕೆ, ಮಾಕ್ ರೌಂಡಲ್ಲೇ ನಮಗೊಂದು
4: ಪ್ರಾಕ್ಟೀಸ್, ಅದಾದಮೇಲೆ ಫಸ್ಟ್ ರೌಂಡ್ ಬರುತ್ತೆ. ರಿಯಲ್ ರೌಂಡ್ನಲ್ಲಿ ನಾವು ಈಗ ಬದಲಾವಣೆ ಮಾಡಿಕೊಂಡು ರಿಯಲ್ ರೌಂಡಿಗೆ ಹೋಗ್ತೀವಿ. ಫಸ್ಟ್ ರೌಂಡಲ್ಲಿ ನಮ್ಗೆ ಯಾವುದೋ ಒಂದು ಸಿಗುತ್ತೆ. ಈಗ ಸಿಕ್ಕಾದ್ಮೇಲೆ 25ನೇದೋ 26ನೇದೋ ಸಿಗುತ್ತೆ. ನಾವು ಆ ಫಸ್ಟ್ ರೌಂಡ್ ಆದಮೇಲೆ ನಮಗೆ ಇದು ಆಪ್ಷನ್ ಎಂಟ್ರಿ, ಇನ್ನೊಂದು ಚಾಯ್ಸ್ ಎಂಟ್ರಿ ಅಂತ ಕೊಡ್ತಾರೆ. ಇದು ಬಹಳಷ್ಟು ಮುಖ್ಯ. ಚಾಯ್ಸ್ ಎಂಟ್ರಿ ಅಂದರೆ 1, 2, 3, 4 ಚಾಯ್ಸ್ ಇರುತ್ತೆ. ಚಾಯ್ಸ್ 1 ಅಂತ ಕೊಟ್ಟರೆ ನಾವು ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಸೀಟ್, ಈ ಸೀಟ್ ಬಗ್ಗೆ ನನಗೆ ಬಹಳಷ್ಟು ಸಾರ್ಥಕತೆ ಇದೆ, ಈ ಸೀಟ್ ಬಗ್ಗೆ ನನಗೆ ಎಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲ ಒಪ್ಕೊಂಡಿದ್ದಾರೆ, ಈ ಸೀಟ್ ಒಪ್ಪಿಗೆ ಇದೆ, ನಾನು ಹೋಗಿ ನಾನು ಅಡ್ಮಿಷನ್ ಆಗ್ತೀನಿ ಅಂತ. ಅಲ್ಲಿ ನೀವು ಚಾಯ್ಸ್ 1 ಕೊಟ್ಟರೆ ಚಲನೆ ಇದು ಜನರೇಟ್ ಆಗುತ್ತೆ, ಬ್ಯಾಂಕಿಗೆ ಕಟ್ಟಿ ಫೀಸನ್ನು ನೀವು ಫೀಸ್ ಕಟ್ಟಿ ನಾಳೆ ಆಮೇಲೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಹೋಗಿ ಅಡ್ಮಿಷನ್ ಆಗ್ಬೋದು. ಆದರೆ ಚಾಯ್ಸ್ 2 ಇದೆಯಲ್ಲ, ಅದು ತುಂಬ ನಿರ್ಣಾಯಕ. ಈಗ ನಾನು ಚಾಯ್ಸ್ 2 ಅಂದರೆ ನನಗೆ ಇದು ಸ್ಯಾಟಿಸ್ಫೈ ಇದೆ, ಬಟ್ ನಾನು ಮುಂದಿನ ಅವಕಾಶಗಳನ್ನು ಹೆಚ್ಚು ಅವಕಾಶಗಳನ್ನ ಇದನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ ನನಗೆ 25 ಸಿಕ್ಕಿದೆ, ಇನ್ನೂ ಮೇಲೆ 24 ಇದೆ, ನಾನು ಇನ್ನೂ ಬೇರೆ ಬೇರೆ ಅವಕಾಶಗಳಿದೆ, ನಾನು ಕಾಯ್ತೀನಿ ಅಂತ ಬಯಸ್ತಕ್ಕಂಥ ವಿದ್ಯಾರ್ಥಿಗಳು, ನೀವು ಸ್ಯಾಟಿಸ್ಫೈ ಆಗಿದ್ದರೆ ಪ್ಲೀಸ್ ಗೋ ಆ್ಯಂಡ್ ಅಡ್ಮಿಟ್. ಆದರೆ ಇನ್ನೂ ಅವಕಾಶಕ್ಕಾಗಿ ಕಾಯ್ತೀನಿ. ಯಾಕೆ ಅವಕಾಶಕ್ಕಾಗಿ ಕಾಯಬೇಕು ಅಂದರೆ, ನಾನು ಇಲ್ಲಿ ಪೋಷಕರಿಗೆ ಭಾಳ ಹೇಳಲಿಕ್ಕೆ, ಪೋಷಕರಿಗೆ ತಾಳ್ಮೆ ಇರಬೇಕು. ನಮ್ಮಲ್ಲಿ ನಮ್ಮ ಈ ಸುತ್ತಮುತ್ತ ಇತ್ತೀಚಿನ ಪೋಷಕರಿಗೆ ಮಕ್ಕಳಿಗಿಂತ ಅರ್ಜೆನ್ಸಿ ಜಾಸ್ತಿ, ಆತಂಕ ಹೌದು, ಪೋಷಕರಾಗಿ ಆತಂಕ.

0: ಇರುತ್ತೆ, ಆದ್ರೆ ಮಕ್ಕಳು ನಮಗಿಂತ ಬುದ್ಧಿವಂತರಿರ್ತಾರೆ. ಹಾಗಾಗಿ ಅವರು ಆಯ್ಕೆ ಮಾಡಿರ್ತಕ್ಕಂತ ಇದರಲ್ಲಿ ನಾವು ಅವ್ರಿಗೆ ಒಪ್ಪಿಗೆ ಇದೆ ಅಂದ್ರೆ ನಾವು ಕಳಿಸ್ಬಿಡ್ಬೇಕು, ಇಲ್ಲ ಅಂದ್ರೆ ನಾವು ಕಾಯ್ಬೇಕು. ಇವ್ರು ಕಾಯೋದೇ ಇಲ್ಲ, ಕಾಯ್ದೆ ಮಕ್ಕಳಿಗೆ ತುಂಬ ಏನೋ ಒತ್ತಾಯ ಹೇರ್ಲಿಕ್ಕೆ ಹತ್ಬಿಡ್ತಾರೆ, ಅದ್ ಬೇಡ ಅಂತ. ಹಾಗಾಗಿ ಇದಾದ್ಮೇಲೆ ಚಾಯ್ಸ್ ಎಂಟ್ರಿ. ಮೂರನೇದು ಏನು ಅಂದ್ರೆ ನನಗೆ ಇದು ಬೇಡ, ಈಗ ನನಗೆ ಚಾಯ್ಸೇ ಇಷ್ಟ ಇಲ್ಲ. ಈ ಚಾಯ್ಸ್ ಇಷ್ಟ ಇಲ್ಲ ಅಂದ್ರೆ ಆ ಚಾಯ್ಸ್ 25 ಹೊರಟೋಗುತ್ತೆ, ಇನ್ನು 50 ಉಳ್ಕೊಳ್ತವೆ. ಆದ್ರೆ ಒಂದು ನಿರ್ಣಾಯಕ ಅಂದ್ರೆ ಈಗ ಒಂದೇ ರೌಂಡ್ ಆದ್ಮೇಲೆ ಈಗ 25 ಸಿಕ್ಕಿರುತ್ತಲ್ಲ ನಿಮಗೆ, 25 ನೀವು ಉಳಿಸ್ಕೊಂಡು ಕೆಳಗಿಂದೆಲ್ಲ ಡಿಲೀಟ್ ಆಗ್ಬಿಡುತ್ತೆ. 50 ಹಾಕಿರ್ತೀರ, ಇನ್ನು 25 ಮಾತ್ರ ಉಳ್ಕೊಡುತ್ತೆ. ಹಾಗಾಗಿ ನಿಮ್ಗೆ ಕೆಳಗಿನ ಬೇಕು ಅಂತ ಇದ್ರೆ ನೀವು ಚಾಯ್ಸ್ 3 ಹೋಗೋದು ಒಳ್ಳೇದು. ಅಂದ್ರೆ ನನಗೆ ಇಷ್ಟ ಇಲ್ಲ ಅಂತ ಇದ್ರೆ, ನನಗೆ ಇಷ್ಟ ಇದೆ ಅಂದ್ರೆ ಮುಂದಿನ ರೌಂಡಿಗೆ ಹೋಗೋದು. ಈ ನಾಲ್ಕನೇ ಚಾಯ್ಸ್ ಏನು ಅಂದ್ರೆ ನಾನು ಬೇಡ ಬೇಡ, ನನಗೆ ಬೇಡ ಬೇಡ, ಈ ಕೆ ಎ ಆಪ್ಷನ್ ಎಂಟ್ರಿಯಿಂದನೇ ಎಕ್ಸಿಟ್ ಆಗ್ತೀನಿ ಅನ್ನೋದು. ಅಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನಾನು ಇದನ್ನ ಬಯಸೋದಿಲ್ಲ. ನಾಲ್ಕನೇ ಆಪ್ಷನ್ಸ್ಗೆ ಯಾವ ಕಾರಣಕ್ಕೂ ಹೋಗಬೇಡಿ, ನಿಮ್ಗೆ ಹೆಚ್ಚು ಅವಕಾಶ ಇದೆ, ಹೆಚ್ಚೆಚ್ಚು ಅವಕಾಶ ಇದೆ. ಆಮೇಲೆ ತುಂಬ ವೃತ್ತಿಪರ ಕೋರ್ಸ್ಗಳು, ಬರೀ ಇಂಜಿನಿಯರಿಂಗ್ ಮೆಡಿಕಲ್ ಅಲ್ಲದೆ ಎಷ್ಟೊಂದು ವೃತ್ತಿಪರ ಕೋರ್ಸ್ಗಳಿದ್ದಾವೆ. ಆದ್ರಿಂದ ಇಲ್ಲಿ ನೀವು ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಮುಂದಿನ ಒಂದು ಆಪ್ಷನನ್ನು ಇಟ್ಕೊಂಡು ನೀವು ಮುಂದುವರಿಯಿರಿ ಸುತ್ತನ್ನ. ಅಂದ್ರೆ ಎರಡನೇ ಚಾಯ್ಸನ್ನ ಆದಷ್ಟು, ಒಂದು ಅಥವಾ ಎರಡನೇ ಚಾಯ್ಸನ್ನ ಇಟ್ಕೊಂಡು ಮುಂದುವರಿಯಿರಿ ಅಂತ ನಾನು ಸಲಹೆ ನೀಡ್ಲಿಕ್ಕೆ ಬಯಸ್ತೇನೆ.
1: ಒಟ್ಟು ಎಷ್ಟು ರೌಂಡ್?
0: 4 ರೌಂಡ್ ಇರುತ್ತೆ. ಮಾಕ್ ರೌಂಡ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಅಂತ ಇರ್ತಾ ಇತ್ತು. ಈಗ ಪ್ರೀ ರೌಂಡ್ ಅಂತ ಈಗ 5ನೇ ರೌಂಡ್ ಸೇರ್ಕೊಂಡಿದೆ. ಯಾಕೆಂದ್ರೆ ನೀಟ್ ಆದ್ಮೇಲೆ ಮತ್ತೆ ಫಸ್ಟ್ ರೌಂಡ್ ಇಂದ ಸ್ಟಾರ್ಟ್ ಮಾಡ್ತಾರಂತೆ. ಅದು ತುಂಬಾ ಒಳ್ಳೆ ಪೂರಕವಾದ ಮತ್ತು ಸಕಾಲಿಕವಾದ ಪ್ರತಿಕ್ರಿಯೆ ನಮಗೆ ಕೆ ಎ ಇಂದ. ಹಾಗಾಗಿ ನಾವು ಎಲ್ಲದಕ್ಕೂ ಸಿದ್ಧರಾಗಿರ್ಬೇಕು, ಹೌದು, ವಿದ್ಯಾರ್ಥಿಗಳಾಗಿ,
1: ಹೌದು, ಪೋಷಕರಾಗಿ, ಪಡೆದೆ ಒತ್ತಡಕ್ಕೊಳಗಾಗದೆ, ಸಮಯ ಇರುತ್ತೆ, ಸಮಯ ತಗೊಳ್ಳಿ, ಗೊತ್ತಿಲ್ಲದೆ ಇರೋದನ್ನ ಗೊತ್ತಿರೋ ಹತ್ರ ಕೇಳಿ ಮಾರ್ಗದರ್ಶನ ಪಡೆದು ಕರೆಕ್ಟ್ ಆಗಿರುವಂತಹ ಕೋರ್ಸನ್ನ, ಕರೆಕ್ಟ್ ಆಗಿರುವಂತಹ ಕಾಲೇಜನ್ನ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾಹಿತಿ, ನಿಮ್ಮ ಹತ್ರ ಕೇಳೋ ಪ್ರಶ್ನೆಗಳು ತುಂಬಾ ಇದೆ. ಮತ್ತೊಂದು ಹಾಡು ಕೇಳಿ ಬರೋಣ, ಹಾಡು ಕೇಳಿ ಮಾತುಕತೆಯನ್ನ ಮುಂದುವರ್ಸೋಣ.

0: ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ ಮಾತುಕತೆ ನಡೀತಾ ಇತ್ತು. ಸಿಇಟಿ ಕೌನ್ಸಿಲಿಂಗ್ ಕುರಿತಾದಂತಹ ಮಾರ್ಗದರ್ಶನ ಹಾಗೂ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ನಮ್ಮೊಂದಿಗೆ ಶ್ರೀಯುತ ವಿಜಯ್ ಕುಮಾರ್ ಕೆ ಎನ್ ಅವರು. ಸರ್, ನಿಮಗೆ ಮುಂದಿನ ಪ್ರಶ್ನೆ, ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕೋರ್ಸ್ಗಳಷ್ಟೇ ಅಲ್ಲದೆ ಮಾನ್ಯತೆ ಹೊಂದಿರುವ ಅವುಗಳಷ್ಟೇ ಮಾನ್ಯತೆಯನ್ನು ಹೊಂದಿರುವಂತಹ ಇತರೆ ಕೋರ್ಸ್ಗಳ ಕುರಿತು ನಮ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ?
1: ಇದು ಬಹಳ ಮುಖ್ಯವಾದ ಪ್ರಶ್ನೆ, ಬಹಳ ಇದು ಹೆಚ್ಚು ಪರಿಣಾಮಕಾರಿ ಪ್ರಶ್ನೆ ಅಂತ ಅನ್ಕೊಂತೀನಿ. ಯಾಕೆಂದ್ರೆ ನಮ್ಮ ಜನರಿಗೆ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಬಿಟ್ಟು ಬೇರೆ ಕೋರ್ಸ್ಗಳ ಬಗ್ಗೆ ಮಾಹಿತಿ ತುಂಬ ಕಡಿಮೆ, ಇದೇ ಬೇಕಾಗಿರೋದು ಇವತ್ತು. ಆದರೆ ನಮ್ಮ ಕೆ ಎದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ ಸಿಇಟಿ ಮೂಲಕ 50 ಹೆಚ್ಚು ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶಾವಕಾಶ ಇದೆ. ಅಂದರೆ ಮೆಡಿಕಲ್ನಲ್ಲಿ ನಾವು ಮೆಡಿಕಲ್, ಡೆಂಟಲ್, ಆಯುರ್ವೇದಿಕ್ ಇದೆಲ್ಲ, ಮೆಡಿಕಲ್, ಡೆಂಟಲ್, ಆಯುರ್ವೇದಿಕ್, ನ್ಯಾಚುರೋಪತಿ, ಹೋಮಿಯೋಪತಿ ಇದೆ. ಅದೇ ಸಿಇಟಿ ಮುಖಾಂತರ, ಅದು ನೀಟ್ ಮೂಲಕ ಆಗುತ್ತೆ. ಅದೇ ಸಿಇಟಿ ಮುಖಾಂತರ ವೆಟರ್ನರಿ, ನ್ಯಾಚುರೋಪತಿ, ಫಾರ್ಮಸಿ ಕೋರ್ಸಲ್ಲಿ ಫಾರ್ಮಾ ಡಿ, ಬಿ ಫಾರ್ಮಾ, ಡಿ ಫಾರ್ಮಾ, ಆಮೇಲೆ 137 ಹೆಚ್ಚು ಬ್ರ್ಯಾಂಚ್ ಇರತಕ್ಕಂಥ ಇಂಜಿನಿಯರಿಂಗ್ ಕೋರ್ಸ್ಗಳು, ಆಮೇಲೆ 14 ಹೆಚ್ಚು ಅಗ್ರಿ ಅಲೈಡ್ ಕೋರ್ಸ್ಗಳು, ಅಂದರೆ ಬಿ ಟೆಕ್ ಇನ್ ಡೈರಿ ಟೆಕ್ನಾಲಜಿ, ಬಿ ಟೆಕ್ ಇನ್ ಫಾರೆಸ್ಟ್ರಿ, ಅಗ್ರಿಕಲ್ಚರ್, ಸೆರಿಕಲ್ಚರ್, ಹಾರ್ಟಿಕಲ್ಚರ್ ಇವೆಲ್ಲ. ಆಮೇಲೆ ಅಲೈಡ್ ಹೆಲ್ತ್ ಸೈನ್ಸ್ ಅಂತ ಇದೆ, ಭಾಳ ಅದ್ಭುತವಾದಂಥ ಕೋರ್ಸ್ ಇದು. ಇಲ್ಲಿ ಬಿ ಎಸ್ ಸಿ ನರ್ಸಿಂಗ್, ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ, ಆಮೇಲೆ ಅಲೈಡ್ ಹೆಲ್ತ್ ಸೈನ್ಸಲ್ಲಿ 20 ಹೆಚ್ಚು ಕೋರ್ಸ್ಗಳಿದ್ದಾವೆ. ಅಂದರೆ ಇದೆಲ್ಲ ವೃತ್ತಿಪರ ಕೋರ್ಸ್ಗಳೇ, ಇದೆಲ್ಲ ಪರಿಣಾಮಕಾರಿಯಾಗಿರ್ತಕ್ಕಂಥ ಕೋರ್ಸ್ಗಳೇ, ಭವಿಷ್ಯತ್ತು ಇರತಕ್ಕಂಥ ಕೋರ್ಸ್ಗಳೇ. ಹಾಗಾಗಿ ಈ ಒಂದು ಕೇವಲ ಮೆಡಿಕಲ್ ಎಂಜಿನಿಯರಿಂಗ್ ಅನ್ನೋದಕ್ಕೆ ಸ್ಟಿಕ್ ಆನ್ ಆಗದೆ ಪೋಷಕರನ್ನು ಸೇರಿಸ್ಕೊಂಡು ತಮ್ಮ ಮಕ್ಕಳಿಗೆ ಪೂರಕವಾಗಿ, ಈಗ ಮೆಡಿಕಲ್ ಸಿಗಲಿಲ್ಲ ಅಂದಾಗ ನಾವೇನು ಮಾಡಬೇಕು ಅಂದರೆ ಮೆಡಿಕಲ್ ಇಲ್ಲ ಆಯುರ್ವೇದಕ್ಕೆ ಹೋಗ್ಬಿಡ್ತೀವಿ. ಅದು ನೀಟ್ ಒಳಗೆ ನಮಗೆ ನೀಟ್ ಪರ್ಯಾಪ್ತಿಗೆ ನಾವು ಬರಲ್ಲ ಅಂದಾಗ ನಾವು ಅದಕ್ಕೆ ಪರ್ಯಾಯವಾದಂಥ ಅಲ್ಟರ್ನೇಟಿವ್ ಕೋರ್ಸ್ಗಳನ್ನು ನೋಡಬೇಕಾಗುತ್ತೆ. ಫಾರ್ಮಾ ಡಿ ಕೋರ್ಸ್ ಅಂತ ಇದೆ, ಫಾರ್ಮಾ ಡಿ ಕೋರ್ಸ್ ಕೂಡ, ನಾವು ಫಾರ್ಮಾ ಡಿ ಅಂದರೆ ಡಿ ಫಾರ್ಮಾ ಅಲ್ಲ, ಡಿ ಫಾರ್ಮಾ ಬಿ ಫಾರ್ಮಾ ಅಲ್ಲದೆ ಇದು ಫಾರ್ಮಾ ಡಿ ಅಂದರೆ ಡಾಕ್ಟರ್ ಆಫ್ ಫಾರ್ಮಸಿ ಅಂತ. ಇದು 5.5 ಕೋರ್ಸು. ಇದರಲ್ಲೂ ಕೂಡ ಇದಕ್ಕೂ ಡಾಕ್ಟರ್ ಅಂತ ಡಿಗ್ರಿ ಕೊಡ್ತಾರೆ. ಇದಕ್ಕೂ ಕೂಡ ನೀವು ಬೇರೆ ದೇಶಗಳಲ್ಲಿ ನೀವು ಕ್ಲಿನಿಕಲ್ ಫೆಸಿಲಿಟೀಸ್ ಇದೆ ಅಂತ. ಇಂಥ ಕೋರ್ಸ್ಗಳ ಬಗ್ಗೆ ಒಂದು ಸಣ್ಣ ಅಧ್ಯಯನ ಮತ್ತು ಒಂದು ಪೂರ್ವ ಸಿದ್ಧತೆ ಮಾಡಿಕೊಂಡ್ರೆ ನಿಮಗೆ ಹೆಚ್ಚು ಹೆಚ್ಚು ಅವಕಾಶಗಳಿರ್ತಕ್ಕಂಥ ಕೋರ್ಸ್ಗಳನ್ನು ನಿಮ್ಮ ಮಕ್ಕಳಿಗೆ ಪಡಿಬೋದು ಅಥವಾ ನೀವು ಪಡಿಬೋದು.
0: ಹೌದು, ಸಾಮಾನ್ಯವಾಗಿ ಏನು ಮಾಡಿಬಿಡ್ತಾರೆ ಪೋಷಕರು, ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಇಲ್ಲ ಇಂಜಿನಿಯರ್ ಆಗಬೇಕು ಅನ್ನೋ ಒಂದು ಪ್ರಾಶಸ್ತ್ಯವನ್ನು ಮಾತ್ರ ಕೊಡ್ತಾರೆ. ಅದಲ್ಲದೆ ಅದಕ್ಕೆ ಸಮಾನವಾದಂತಹ ಮಾನ್ಯತೆ ಇರುವಂತಹ ಇದೆಷ್ಟು ಕೋರ್ಸ್ಗಳು
1: ಅವಕಾಶಗಳಿದೆ.
0: ಹೌದು, ಇದನ್ನೆಲ್ಲ ಪೋಷಕರು ಆಗಲಿ ವಿದ್ಯಾರ್ಥಿಗಳಾಗಲಿ ಗಮನಿಸಿ ಸ್ವಲ್ಪ ಸ್ಟಡಿ ಮಾಡಿದರೆ ಎಲ್ಲರ ಬಗ್ಗೆನೂ ತಿಳಿಯುತ್ತೆ. ಅದಲ್ಲದೆ ಈಗ ಸಾಮಾಜಿಕ ಮಾಧ್ಯಮಗಳಿದೆ, ಎಷ್ಟೊಂದು ವಿಡಿಯೋಗಳಿರುತ್ತೆ, ಹಾಗೆ ಎಲ್ಲದ್ರ ಬಗ್ಗೆನೂ ನಮ್ಮ ಹತ್ರ ಇಂಟರ್ನೆಟ್ ಇರೋದ್ರಿಂದ ನಾವೇ ಗೂಗಲ್ ಮಾಡಿ ಎಲ್ಲ ತಿಳ್ಕೋಬಹುದು. ದಯಮಾಡಿ ಎಲ್ಲ ಪೋಷಕರು ಹಾಗೂ ಸ್ಟೂಡೆಂಟ್ಸು ಎಲ್ಲ ಈ ಥರದ ನಿಮ್ಮ ಎಷ್ಟೊಂದು ಪ್ರಶ್ನೆಗಳಿರುತ್ತೆ ಸಿಇಟಿ ಬಗ್ಗೆ, ಅದನ್ನೆಲ್ಲ ನೀವು ಪರಿಹರಿಸಿಕೊಂಡು ಕೌನ್ಸಿಲಿಂಗ್ ಹೋಗೋಕ್ಕಿಂತ ಮೊದಲು ಒಮ್ಮೆ ಅಧ್ಯಯನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಕೇಳುಗರು ನಮಗೆ ಸಂದೇಶ ಕಳಿಸಿ ಕೇಳ್ತಾ ಇದ್ದಾರೆ. ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ.

0: ಇವ್ರ ಹೆಸರು ಅಶೋಕ್ ನವಲೆ ಅಂತ ಇದೆ. ಇವ್ರು ಏನಂತ ಕೇಳ್ತಾರೆ ಅಂದರೆ, ಸಿಇಟಿ ಫಸ್ಟ್ ರೌಂಡ್ನಲ್ಲಿ SNQ ಕೋಟಾದಲ್ಲಿ ನಮಗೆ 50-50 ಸ್ಯಾಟಿಸ್ಫ್ಯಾಕ್ಷನ್ ಕೋರ್ಸ್ ಸಿಕ್ಕರೆ ಏನು ಮಾಡಬೇಕು ಸರ್ ಅಂತ ಹೇಳ್ತಾ ಇದ್ದಾರೆ.
1: ಸೂಪರ್ ನ್ಯೂಮರರಿ ಕೋಟಾ ಅಂತ ಹೇಳ್ತೀವಲ್ಲ ಸಿಂಧು, ಇದು ತುಂಬ ಬಹಳಷ್ಟು ತುಂಬ ಒಳ್ಳೆ ಅವಕಾಶ ಇರತಕ್ಕಂಥದ್ದು. ಇದಕ್ಕೆ ಮುಕ್ಕಾಲು ಭಾಗ ಫೀಸನ್ನು ಯಾವುದು ಸರ್ಕಾರನೇ ಕಟ್ಟುತ್ತೆ. ಇದು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಕೊಟ್ಟಂಥ ಒಂದು ಭರಪೂರ ಒಂದು ಪೂರಕವಾದಂಥ ಕೊಡುಗೆ. ಇದನ್ನು ಯಾವುದೇ ಕಾರಣಕ್ಕೂ SNQ ಕೋಟಾ ಸಿಕ್ಕರೆ ಮಿಸ್ ಮಾಡ್ಕೋಬೇಡಿ. SNQ ಕೋಟಾ ಸಿಗೋದೇ ಕಷ್ಟ, ಅದು ನಿಮ್ಮೊಂದು ಸಾಧನೆಯ ಮೈಲಿಗಲ್ಲು ಅಂದರೆ ತಪ್ಪಾಗಲಿಕ್ಕಿಲ್ಲ. 50-50 ಆಪ್ಷನ್ಸ್ ಇದ್ದರೂ ಕೂಡ ಅದನ್ನು ನೀವು ಉಳಿಸ್ಕೊಂಡು ನೆಕ್ಸ್ಟ್ ಹೋಗಿ ಅಥವಾ ಅದಕ್ಕೆ ಅಡ್ಮಿಷನ್ ಆದರೂ ತಪ್ಪಿಲ್ಲ.
0: ಓಕೆ, ಮುಂದಿನ ಸಂದೇಶ ಬಂದಿದೆ. ಶಾಂತಾಚಾರ್ ಬಡಿಗೆ ಕೊಕ್ಕನೂರಿನಿಂದ ಸಂದೇಶ ಕಳಿಸಿದ್ದಾರೆ. ಕನ್ನಡ ಕಾಮನ ಬಿಲ್ನಲ್ಲಿ ಪ್ರಸಾರವಾದ ಸ್ಫೂರ್ತಿದಾರಿ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ನಿರೂಪಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ CET ಪರೀಕ್ಷೆ ಕುರಿತು ಉಪಯುಕ್ತ ಮಾಹಿತಿ ನೀಡುತ್ತಾ ಅನಿಸಿಕೆ ಮತ್ತು ಸಂದರ್ಶನದ ಮೂಲಕ ಶ್ರೋತೃಗಳಿಗೆ ಮಾರ್ಗದರ್ಶನ ನೀಡಿದ ವಿಜಯ್ ಕುಮಾರ್ ಸರ್ ಅವರಿಗೂ ಸಹ ಅಭಿನಂದನೆ ಮತ್ತು ಧನ್ಯವಾದ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸರ್ ನಿಮ್ಮ ಸಂದೇಶಕ್ಕಾಗಿ. ಇಂತಹ ಪ್ರೇರಣಾದಾಯಕ ಕಾರ್ಯಕ್ರಮಗಳನ್ನು ಮುಂದೆಯೂ ಪ್ರಸಾರ ಮಾಡ್ತಾ ಇರಲಿ ಅಂತ ಆಶಿಸ್ತೇನೆ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಪ್ರಸಾರ ಮಾಡ್ತೇವೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೋಸ್ಕರ. ಇನ್ನೊಬ್ರು ಕೇಳ್ತಾ ಇದ್ದಾರೆ, CET ಎಕ್ಸಾಮಿನೇಷನ್ ಕ್ಯಾಂಡಿಡೇಟ್ಗೆ ಏನಾದರೂ ಏಜ್ ಲಿಮಿಟ್ ಇರುತ್ತಾ ಅಂತ. ಇದು CET ಅಪ್ಲಿಕೇಶನ್ ಹಾಕುವಾಗಲೇ
1: ಹಾಕುವಾಗಲೇ ಅಂದರೆ ನೀವು PUC ಆಗಿರಬೇಕು, PUC ಬರೆದಿರಬೇಕು. ಆಮೇಲೆ PUC ಹಿಂದೆ ಬರೆದಿದ್ರು ಕೂಡ ಈ ಸರಿ CET ಬರೆದಿರಬೇಕು.
0: ಓಕೆ ಓಕೆ. ಈಗ ಮತ್ತೊಂದು ಪ್ರಶ್ನೆ, ರ್ಯಾಂಕಿಂಗ್ ಕಡಿಮೆ ಬಂದ ವಿದ್ಯಾರ್ಥಿಗಳಿಗೋಸ್ಕರ ಇದು. ಈಗ ರ್ಯಾಂಕಿಂಗ್ ಕಡಿಮೆ ಬಂದಂತ ನಿರಾಶೆ ಆಗಿರುತ್ತೆ ಫ್ಯಾಮಿಲಿಯವರಿಗೆ, ವಿದ್ಯಾರ್ಥಿಗಳಿಗೆ, ಎಲ್ರಿಗೂ ಸಾಮಾನ್ಯ ನಿರಾಶೆ ಆಗುತ್ತೆ. ಕೆಲವೊಬ್ರು ಏನಂತ ಆಪ್ಷನ್ ತಗೋತಾರೆ ಅಂದರೆ, ಇನ್ನೊಂದು ವರ್ಷ ಕಾದ್ ನೋಡೋಣ, ಮುಂದಿನ ವರ್ಷಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸ್ಟಡಿ ಮಾಡಿ ಇನ್ನೊಂದು ವರ್ಷ ಮತ್ತೊಮ್ಮೆ ಪರೀಕ್ಷೆನ ಬರೆದು ಮುಂದಿನ ವರ್ಷ ಟ್ರೈ ಮಾಡೋಣ ಅನ್ನೋ ಒಂದು ಮನಸ್ಥಿತಿಲಿರ್ತಾರೆ. ಅಂಥವರಿಗೆ ನಿಮ್ಮ ಸಲಹೆ ಏನು, ನಿಮ್ಮ ಅಭಿಪ್ರಾಯ ಏನು ಸರ್ ಇದ್ರ ಬಗ್ಗೆ?
1: ಈಗಾಗಲೇ ಸುಮಾರು 300,000 ಜನ ವಿದ್ಯಾರ್ಥಿಗಳು ಈ ಕಾಂಪಿಟೇಟಿವ್ ಜಗತ್ತಿನಲ್ಲಿದ್ದಾರೆ. ನೀವು ಮುಂದಿನ ವರ್ಷಕ್ಕೆ ಹೋದರೆ, ಅಂದರೆ ನನಗೆ ನೀಟ್ ಹೊರತುಪಡಿಸಿ, ನೀಟ್ಗೆ ನಿಮ್ಗೆ ಅವಕಾಶ ಇದ್ದರೆ ನೀವು ಮುಂದಿನ ವರ್ಷ ಕೂತ್ಕೊಳ್ಳಲಿಕ್ಕೆ ನನ್ನ ಅಭ್ಯಂತರ ಏನಿಲ್ಲ. ಆದರೆ ನೀವು ಸಿಇಟಿ ಕೋರ್ಸ್ಗಳು ಅಂದರೆ ವೆಟರ್ನ್ ಬೇರೆ ಬೇರೆ ಕೋರ್ಸ್ಗಳಿದಾವಲ್ಲ, 50-ಕ್ಕೂ ಹೆಚ್ಚು ಕೋರ್ಸ್ಗಳಿದಾವಲ್ಲ, ಸಿಇಟಿ ಕೋರ್ಸ್ಗಳಿಗೆ ನೀವು ಪ್ರವೇಶ ಬಯಸ್ತಿದ್ರೆ ನೀವು ದಯವಿಟ್ಟು ಒಂದು ವರ್ಷನ ಅನವಶ್ಯಕವಾಗಿ ಹಾಳು ಮಾಡ್ಕೋಬೇಡಿ. ಆಮೇಲೆ ಸೀಟ್ಗಳು ಉಳಿತವೆ ಸಿಂಧು ಅವರೇ, ಸೀಟ್ಗಳು ಉಳಿತವೆ ಅಂದರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ತಗೊಳ್ಳದೆ ಸೀಟ್ಗಳು ಉಳಿತಕ್ಕಂಥ ವ್ಯವಸ್ಥೆ ಇವಾಗ ಶುರು ಆಗಿದೆ. ಅದಕ್ಕೆ ಅವಕಾಶ ಆಸ್ಪದ ಕೊಡಬಾರ್ದು. ನಮ್ಮ ಎಲ್ಲ ವಿದ್ಯಾರ್ಥಿಗಳು ನಿಮಗೆ ಏನೇನು ಸಾಧ್ಯ ಇದೆ, ನಿಮ್ಮ ಲಭ್ಯ ಇರತಕ್ಕಂಥ ಆಪ್ಷನ್ಗಳಲ್ಲಿ ದಿ ಬೆಸ್ಟ್ ಆಪ್ಷನ್ಗಳಿಗೆ ನೀವು ಸನ್ನದ್ಧರಾಗಬೇಕು. ಒಂದು ಸಣ್ಣ ಅಧ್ಯಯನ ಸಾಕಿದ್ದಕ್ಕೆ ಸ್ವಲ್ಪ ಪೂರ್ವ ಸಿದ್ಧತೆ ಬೇಕು. ಖಂಡಿತ ನಿಮ್ಗೆ ಒಳ್ಳೆ ಸೀಟು ಸಿಕ್ಕೇ ಸಿಗುತ್ತೆ.
0: ಓಕೆ, ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಮತ್ತಷ್ಟು ಇನ್ನೊಂದೆರಡು ಅನುಮಾನದ ಪ್ರಶ್ನೆಗಳಿವೆ, ಅವನ್ನ ಕೇಳಿ ಬಗೆಹರಿಸ್ಕೊಳ್ಳೋಣ. ಕೇಳುಗರು ಸಹ ಕಾಯ್ತಾ ಇರ್ತಾರೆ, ನಮ್ಮ ಪ್ರಶ್ನೆ ನಮ್ಮ ಮನಸ್ಸಲ್ಲಿರೋ ಪ್ರಶ್ನೆ ಯಾವಾಗ ಕೇಳ್ತಾರೆ ಇವರು ಅಂತ ಹೇಳಿ. ಖಂಡಿತವಾಗ್ಲೂ ಮುಂದಿನ ಭಾಗದಲ್ಲಿ ಮಾತನಾಡೋಣ. ಮತ್ತೊಂದು ಸುಮಧುರವಾದ ಗೀತೆ ರೆಡಿಯಾಗಿದೆ, ಹಾಡನ್ನ ಕೇಳ್ಬಿಟ್ಟು ನಂತರ ಮಾತುಕತೆ ಮುಂದುವರಿಯುತ್ತೆ. ಸ್ಟೇ ಟ್ಯೂನ್ ಟು FM ರೈನ್ಬೋ.

0: ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:51:28. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿಜಯಕುಮಾರ್ ಕೆಎನ್ ಅವರು. ಸಿಇಟಿ ಕೌನ್ಸಿಲಿಂಗ್ ಕುರಿತಾದಂತಹ ಮಾರ್ಗದರ್ಶನ ಹಾಗೂ ಸಲಹೆಯನ್ನ ನೀಡ್ತಾ ಇದ್ದಾರೆ. ಸರ್, ನಿಮ್ಗೆ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದು ನಿಂತಿದ್ದೀವಿ, ಕೊನೆಯ ಪ್ರಶ್ನೆಗಳನ್ನ ಬೇಗ ಕೇಳ್ಬಿಡ್ತೀನಿ. ಈಗ ಪೋಷಕರು, ಕೌನ್ಸಿಲಿಂಗ್ ಹೋಗಬೇಕಾಗಿರೋ ವಿದ್ಯಾರ್ಥಿಗಳ ಪೋಷಕರು ಗಮನಿಸಬೇಕಾದ ಅಂಶಗಳು ಯಾವುದು ಸರ್?
1: ಪೋಷಕರು ಇಲ್ಲಿ ಬಹಳಷ್ಟು ವಿದ್ಯಾರ್ಥಿ ಕೇಂದ್ರಿತ ವ್ಯವಸ್ಥೆಗಿಂತ ಪೋಷಕ ಕೇಂದ್ರಿತ ವ್ಯವಸ್ಥೆ ಆಗಿಬಿಟ್ಟಿದೆ. ಪೋಷಕರೇ ಬಹಳ ಮುಖ್ಯ ಆಗುತ್ತೆ. ಅಂದರೆ ಪೋಷಕರು ವಿದ್ಯಾರ್ಥಿಗಳಿಗೆ ತಮ್ಮ ಮಕ್ಕಳ ಮೇಲೆ, ವಿದ್ಯಾರ್ಥಿಗಳು ತಮ್ಮ ಮಕ್ಕಳ ಮೇಲೆ ಒತ್ತಾಯ ಮಾಡದೆ, ತಾಳ್ಮೆಯಿಂದ ಧೃತಿಗೆಡದೆ ಸಾಧ್ಯ ಆದಷ್ಟು ಈ ನಮ್ಮ ಗೌರ್ಮೆಂಟ್ ಅಥವಾ ಕೆ ಎ ಮೂಲಕ ಅಥವಾ ಕಾಮೆಡ್ ಕೆ ಮೂಲಕ ಸೀಟ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಸೀಟ್ ಸಿಕ್ಕೇ ಸಿಗುತ್ತೆ, ಸೀಟ್ ಉಳಿತವೆ ಅಂದರೆ ಸೀಟ್ ಸಿಕ್ಕೇ ಸಿಗುತ್ತೆ ಅಂತ ಅರ್ಥ. ಆದರೆ ಆದಷ್ಟು ಈ ಮ್ಯಾನೇಜ್ಮೆಂಟ್ ಸೀಟನ್ನು ಅವಾಯ್ಡ್ ಮಾಡಿ ಅನ್ನೋದನ್ನು ನಾನು ಪೋಷಕ ಮಹಾಶಯರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ.
0: ಓಕೆ, ಹಾಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಸಹ ಇದರ ಬಗ್ಗೆ ಎಲ್ಲ ಅರಿವು ಕಡಿಮೆ ಇರುತ್ತೆ. ಅವರು ಸಹ ಅವರ ಟೀಚರ್ಸ್ಗಳ ಕಾಲೇಜ್ ಲೆಕ್ಚರ್ಸ್ ಇರ್ಬೋದು, ಟೀಚರ್ಸು, ಪ್ರಿನ್ಸಿಪಲ್ ಅಂಥವ್ರ ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಗೊತ್ತಿಲ್ಲದೆ ಅವ್ರನ್ನ ತಿಳ್ಕೊಳೋದಂತೂ ತುಂಬಾ ಉತ್ತಮ. ಅದಲ್ಲದೆ ಈ ರೀತಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ಗೆ ಹೇಗೆ ತಯಾರಿ ಮಾಡ್ಕೋಬೇಕು?
1: ಹೌದು, ಏಕೆಂದರೆ ಇಲ್ಲಿ ನಾವು ನಗರ ಪ್ರದೇಶದಲ್ಲಿ ನಾವು ಸರ್ವರ್ ಬ್ಯುಸಿ ಅಂತ ಮಾಡ್ತೀವಿ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಈಗ ರೈನಿ ಸೀಸನ್ ಅಥವಾ ಮಳೆಗಾಲ ಆಗಿರೋದ್ರಿಂದ, ಮುಂಗಾರು ಸೀಸನ್ ಆಗಿರೋದ್ರಿಂದ ಅಲ್ಲಿ ಕರೆಂಟೇ ಇರೋದಿಲ್ಲ. ಅದಕ್ಕೆ ನಾವು ಯಾವುದೇ ವಿಳಂಬಕ್ಕೆ ಅವಕಾಶ ಮಾಡಿಕೊಡದೆ ಗ್ರಾಮೀಣ ವಿದ್ಯಾರ್ಥಿಗಳು ಇವತ್ತಿಂದನೇ ತಮ್ಮ ಪ್ರಯಾರಿಟಿ ಲಿಸ್ಟನ್ನು ಪ್ರಾರಂಭ ಮಾಡಬೇಕು, ಸಿದ್ಧತೆ ಮಾಡ್ಕೋಬೇಕು, ಪೂರ್ವ ಸಿದ್ಧತೆ ಮಾಡಿಕೊಂಡು ಕೊನೆ ಹೋದ ವರ್ಷದ ಕಟ್ ಆಫನ್ನು ಇಟ್ಕೊಂಡು, ಅದು ಮೂರನೇ ರೌಂಡಿನ ಕಟ್ ಆಫ್. ಭಾಳ ಜನ ಮಾಕ್ ರೌಂಡು, ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ನೀವು ಅದನ್ನ ನೋಡಿ, ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಮಾಕ್ ರೌಂಡ್ಗೂ ಮತ್ತು ಲಾಸ್ಟ್ ರೌಂಡ್ಗೂ ತುಂಬ ವ್ಯತ್ಯಾಸ ಇರ್ತದೆ. ಅಲ್ಲಿ 10,000 ಇದ್ದಿದ್ದು ಇಲ್ಲಿ 80,000, 100,000 ನಿಂತ್ಕೊಂಡಿರುತ್ತೆ. ಆದ್ದರಿಂದ ಕೊನೆ ರೌಂಡನ್ನು ನಾವು ಮಾದರಿಯಾಗಿಟ್ಕೊಂಡು, ಕೊನೆ ಮೂರನೇ ರೌಂಡನ್ನು ಕಟ್ ಆಫನ್ನು ಇಟ್ಕೊಂಡು ನಾವು ಪ್ರಯಾರಿಟಿ ಲಿಸ್ಟನ್ನ ಸಿದ್ಧತೆ ಮಾಡಿಕೊಡಿ. ಸಿದ್ಧತೆ ಮಾಡಿಕೊಂಡು ಆಮೇಲೆ ಯಾವುದೇ ವಿಳಂಬಕ್ಕೆ ಅವರು ಲಾಗಿನ್ ಮಾಡಿದ ತಕ್ಷಣ ನೀವು ಆಪ್ಷನ್ ಎಂಟ್ರಿ ಲಿಸ್ಟನ್ನು, ಆಪ್ಷನ್ ಎಂಟರ್ ಮಾಡಿ ನಿಮ್ಮ ಇಚ್ಛೆ ದಾಖಲಾತಿ ಮಾಡಿ ಲಭ್ಯ ಇರತಕ್ಕಂಥ ನಿಮ್ಮ ಆಪ್ಷನ್ಗಳಲ್ಲಿ ದಿ ಬೆಸ್ಟ್ ಆಪ್ಷನನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ, ನೀವು ಖಂಡಿತ ಸಿಗುತ್ತೆ ಅಂತ.
0: ಹೌದು, ಹಳ್ಳಿಗಳಲ್ಲಿರೋ ವಿದ್ಯಾರ್ಥಿಗಳು ಮೊದಲನೇದಾಗಿ ನೆಟ್ವರ್ಕು ಮತ್ತು ಕರೆಂಟಿನ ಲಭ್ಯತೆ ಇದನ್ನೆಲ್ಲ ನೋಡಿಕೊಂಡು ಚೆನ್ನಾಗಿ ಇಂಟರ್ನೆಟ್ ಯಾವ ಕಡೆ ಸಿಗುತ್ತೆ ಅಂತ ಕಡೆ ಬಂದು, ಸೈಬರ್ ಸೆಂಟರ್ಗಳಾಗಿರ್ಬೋದು, ಆ ರೀತಿ ಒಂದು ಸ್ಟ್ರಾಂಗ್ ಇಂಟರ್ನೆಟ್ ಎಲ್ಲಿದೆ ಅಂತ ಕಡೆ ಬಂದು ಈ ರೀತಿಯ ಪ್ರಯತ್ನಗಳೆಲ್ಲ ಪಡಿ. ಆಮೇಲೆ ಕೊನೆ ಕ್ಷಣದಲ್ಲಿ ಮಿಸ್ ಆಗೋಯ್ತು, ಒಂದು ಇಂಟರ್ನೆಟ್ಟಿಂದ ಮಿಸ್ ಆಯಿತು ಅನ್ನೋಂಥ ಒಂದು
1: ನೀವು ಓದೋದಕ್ಕಿಂತ ಮುಖ್ಯ, ರ್ಯಾಂಕ್ ತಗೊಂಡೋಕ್ಕಿಂತ ಮುಖ್ಯ ಆಪ್ಷನ್ ಎಂಟ್ರಿ ಬಹಳ ನಿರ್ಣಾಯಕ ಅಂತ ಹೇಳಿ
0: ಕೌನ್ಸಿಲಿಂಗ್ ಪ್ರಿಪೇರ್ ಆಗೋದು ನಿಜವಾಗ್ಲೂ ತುಂಬಾನೇ ನಿರ್ಣಾಯಕ. ಇದಲ್ಲದೆ ಇನ್ಯಾವುದಾದ್ರು ಮಾಹಿತಿನ ಹಂಚ್ಕೊಳಕ್ ಇಷ್ಟಪಡ್ತೀರಾ ಸರ್? ಮತ್ತೆ ಇನ್ನೇನಾದ್ರೂ ಬಾಕಿ ಇದೆಯಾ ಸಿಇಟಿ ಕೌನ್ಸಿಲಿಂಗ್ ಬಗ್ಗೆ?
1: ಅಲ್ಲ ಅದಲ್ಲ, ಅದಕ್ಕೆ ನೀವು ಎಲ್ಲ ಈ ಸಿಇಟಿ ವೆಬ್ಸೈಟ್ಗೆ ನೀವು ಎಡತಾಗ್ತಾ ಇರಬೇಕು. ಸಿಇಟಿ ಮೆಸೇಜ್ಗಳನ್ನ, ಸಿಇಟಿ ಬಗ್ಗೆ ಮಾಹಿತಿಗಳನ್ನ ನೀವು ಎಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ ಸಿಗುತ್ತೆ ಇವಾಗ, ಆ ಎಲ್ಲ ಸಿಇಟಿ ಬಗ್ಗೆ ಮಾಹಿತಿಗಳನ್ನ ವಿದ್ಯಾರ್ಥಿಗಳು ಮತ್ತು ಪೋಷಕರು ಆದಷ್ಟು ಯಾವುದೇ ಎಲ್ಲೇ ಸಿಗಲಿ ಮಾಹಿತಿ, ಆ ಮಾಹಿತಿಯನ್ನು ತಗೊಂಡು ಯಾವ್ಯಾವ ಬದಲಾವಣೆ, ಈ ವರ್ಷದ ಬದಲಾವಣೆಗಳೇನು, ಸಿಇಟಿನಲ್ಲಿ ನಿರಂತರವಾಗಿ ಕೆಲವೊಂದು ಬದಲಾವಣೆಗಳಾಗ್ತಾ ಇರ್ತವೆ, ಈ ನಿರಂತರ ಬದಲಾವಣೆಗಳಿಗೆ ನೀವು ಪೂರಕವಾಗಿ ಸ್ಪಂದಿಸಿ ನಿಮ್ಮ ಮಕ್ಕಳ ಮತ್ತು ನಿಮ್ಮ ಮುಂದಿನ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ನೀವು ಎಡೆ ಮಾಡಿಕೊಡ್ಬೇಕು ಅಂತ, ಅದು ನಮ್ಮ

0: ನಮ್ಮ ಕರ್ನಾಟಕ ಮಾದರಿ ವ್ಯವಸ್ಥೆಯನ್ನು ಹೊಂದಿರೋದ್ರಿಂದ ಯಾವುದೇ ತಪ್ಪುಗಳು ಲೋಪಗಳಾಗಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಸಿಕ್ಕೇ ಸಿಗುತ್ತೆ, ಸಿಗೋ ಭರವಸೆ ಇರಲಿ, ಆ ಭರವಸೆಯೊಂದಿಗೆ ಮುಂದುವರಿರಿ.
1: ಹೌದು, ಮತ್ತೆ ಯಾವುದೇ ಮಾಹಿತಿ ಇರಲಿ, ಮತ್ತೆ ಯಾವುದೇ ಹೊಸ ಅನೌನ್ಸ್ಮೆಂಟ್ ಇರಲಿ, ದಯವಿಟ್ಟು ಅಧಿಕೃತ ವೆಬ್ಸೈಟ್ಗಳಿರ್ಬೋದು ಅಥವಾ ನ್ಯೂಸ್ ಪೇಪರ್ಗಳಿರ್ಬೋದು ಈ ಥರ ಕಡೆ ಮಾತ್ರ ಬಂದಾಗ ನೋಡಿ ಅದನ್ನು ನಂಬಿ. ಅದಲ್ಲದೆ ಈ ವಾಟ್ಸಪ್ ಯೂನಿವರ್ಸಿಟಿಲಿ ಬರುವಂತಹ ತಪ್ಪು ಸಂದೇಶಗಳನ್ನು ದಯವಿಟ್ಟು ಯಾರು ನಂಬಿದ್ರು ಸಹ ಇನ್ನೊಂದ್ಸಲ ಅದನ್ನು ವೆರಿಫಿಕೇಶನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ತುಂಬ ಒಳ್ಳೆ ಮಾಹಿತಿನ ಕೊಟ್ಟರಿ ಸರ್. ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಪರಶುರಾಮ ಪ್ರಿಯ ಗಂಗಾವತಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಸಿಇಟಿ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇರೋದು ಅರ್ಥಪೂರ್ಣವಾಗಿದೆ, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸಹಾಯಕವಾಗಿದೆ, ಕಾರ್ಯಕ್ರಮ ಬಿಟ್ಟು ಬಿಡದೆ ಆಲಿಸುತ್ತಿರುವೆ, ನಿಮಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಸರ್ ನಿಮ್ಮ ಸಂದೇಶಕ್ಕೋಸ್ಕರ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾದ್ರಿ, ಈ ಒಂದು ಗಂಟೆಗಳ ಕಾಲ ವಿದ್ಯಾರ್ಥಿಗಳಿಗೆ ಪೂರಕವಾಗುವಂತಹ ಹಲವು ಮಾಹಿತಿಯನ್ನು ಕೊಟ್ಟಿದ್ದೀರಿ. ನೀವೊಂದು ಜವಾಬ್ದಾರಿಯುತ ಹುದ್ದೆಯಲ್ಲಿದ್ದರು, ಈ ರೀತಿಯ ಜನಪರ ಕಾಳಜಿಯ ಕೆಲಸಗಳನ್ನ ಮಾಡ್ತಾ ಇದ್ದೀರಿ, ನಿಮ್ಮ ಕರ್ತವ್ಯವಷ್ಟೇ ಅಲ್ಲದೆ ಸಮಾಜಕ್ಕೆ ಬೇಕಾದಂತಹ ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದೀರಿ, ಇದರ ಕುರಿತು ನೀವು ಸಹ ಎಫರ್ಟ್ಸ್ ಹಾಕ್ತಾ ಇದ್ದೀರಾ, ನಿಮ್ಮ ಪರಿಶ್ರಮಕ್ಕೂ ಸಹ ಒಳ್ಳೇದಾಗಲಿ, ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು ಸರ್.
0: ನಾನು ಆಕಾಶವಾಣಿ FM ರೈನ್ಬೋಗೆ ಮತ್ತೆ ಸಿಂಧುಗೆ ಮತ್ತೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ.
1: ಥ್ಯಾಂಕ್ ಯು ಸೋ ಮಚ್ ಸರ್. ಸ್ನೇಹಿತರೆ, ಕೇಳಿದ್ರಲ್ಲ ವಿಜಯಕುಮಾರ್ KN ಅವರ ಮಾಹಿತಿ ಹೇಗಿತ್ತು, ನಿಮಗೆ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ CET ಕುರಿತಾಗಿ ಯಾರಿಗೆಲ್ಲ ಗೊಂದಲಗಳಿತ್ತು ಅದೆಲ್ಲ ಭಾಗಶಃ ನಿಮಗೆ ಪರಿಹಾರ ಆಯಿತು ಅಂತ ಭಾವಿಸ್ತಾ ಇಂದಿನ ಸ್ಫೂರ್ತಿಧಾರೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂತು. ಕಾರ್ಯಕ್ರಮವನ್ನು ಮುಗಿಸ್ತಾ ಸ್ಟುಡಿಯೋಯಿಂದ ಟಾಟಾ ಬೈ ಬೈ ಹೇಳುವಂತಹ ಸಮಯ ಸಹ ನನಗೆ ಬಂತು. ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳಲ್ಲೂ ನಿಮ್ಮ ಜೊತೆಯಾಗಿದ್ದದ್ದು ನಾನು RJ ಸಿಂಧು. ಹೋಗಿ ಬರುವ ಸಮಯ ನಮಸ್ಕಾರ. ಕೊನೆಯ ಹಾಡು ಮೂಡಿ ಬರ್ತಾ ಇದೆ ಮೈ ಆಟೋಗ್ರಾಫ್ ಚಿತ್ರದಿಂದ, ನಿಮ್ಮೆಲ್ಲರಿಗೂ ಸ್ಫೂರ್ತಿ ನೀಡುವ ಹಾಡು KS ಚಿತ್ರ ಅವರ ಧ್ವನಿಯಲ್ಲಿ, ಕೇಳಿ ಎಂಜಾಯ್ ಮಾಡಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ಹಾಯ್ ಹಲೋ ನಮಸ್ತೆ ಶುಭ ಸಂಜಯ್, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ಸ್ಟುಡಿಯೋ. ಸಮಯ 5:04. ಎಲ್ಲರಿಗೂ ಶುಭ ಸಂಜೆಯ ಶುಭಾಶಯಗಳು. ಈ ಹೊತ್ತಿನಲ್ಲಿ ಕನ್ನಡ ಕಾಮನ ಬಿಲ್ಲಿನ ಈ ಹೊತ್ತಿನ ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆಗೆ ಬರ್ಮಾಡ್ಕೊಳ್ತಾ ಇರೋನು ನಾನು ಆರ್ ಜೆ ಮುಖೇಶ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, musically yours.

ಇತ್ತೀಚಿನ ದಿನಗಳಲ್ಲಿ ಈ ಕಾರ್ಯಕ್ರಮದ ಈ ಹಾಡಂತೂ ನನಗಂತೂ ಸಿಕ್ಕಾಪಡೆ ಇಷ್ಟ ಆಗೋಬಿಟ್ಟಿದೆ. ನೀವೆಲ್ಲ ಹೇಗಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ? ಜೂನ್ ತಿಂಗಳಿನಲ್ಲಿ ಸಾಕ್ತಾ ಇದ್ದೀವಿ, 10 ದಿನಗಳು ಕಳೆದೇ ಹೋಯಿತು. 10ನೇ ದಿವಸದ ಸಂಜೆಯಲ್ಲಿ ಸಾಕ್ತಾ ಇದ್ದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಹೌದು ಸ್ನೇಹಿತರೆ, ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸೂಪರ್ ಹಿಟ್ ಆಗಿರುವಂತಹ ಹಾಡುಗಳು ಖಂಡಿತವಾಗ್ಲೂ ನಿಮ್ಮ ಜೊತೆಯಾಗಿರುತ್ತೆ. ಹಾಗೆ ಇತ್ತೀಚೆಗಷ್ಟೇ ನಡೆದಂತಹ ಒಂದು ಬೃಹತ್ತಾದ ಒಂದು ಸಮಾವೇಶ ಅನ್ನೋದಕ್ಕಿಂತ ಬೃಹತ್ತಾದ ಒಂದು ಸ್ಪರ್ಧೆಯ ಬಗ್ಗೆ ಇವತ್ತಿನ ನಮ್ಮ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದೀನಿ. ಅದು ಭಾರತದಲ್ಲೇ ನಡೆದಂತಹ ಒಂದು ಬಹಳ ದೊಡ್ಡ ಮಟ್ಟದ ವಿಶ್ವ ಮಟ್ಟದ ಒಂದು ಸ್ಪರ್ಧೆ ನಡೀತು, ಅದ್ರ ಬಗ್ಗೆ ಮಾತನಾಡ್ತಾ ಇದ್ದೀನಿ. ನಿಮಗೇನಾದರೂ ಸುಳಿವು ಸಿಕ್ಕಿದೆ ಅಂತ ಅನಿಸಿದರೆ ಖಂಡಿತವಾಗ್ಲೂ ನಮಗೆ ಸಂದೇಶವನ್ನು ಕಳಿಸ್ಕೊಡ್ಬೋದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ 9489091013 ಭಾರತದಲ್ಲಿ ಇತ್ತೀಚೆಗಷ್ಟೇ ನಡೆದಂತಹ ಒಂದು ವಿಶ್ವ ಮಟ್ಟದ ಒಂದು ಸ್ಪರ್ಧೆ ಇದು. ಯಾವ ಸ್ಪರ್ಧೆಯ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ? ನಿಮಗೇನಾದರೂ ಸುಳಿವು ಸಿಕ್ಕಿದರೆ ಖಂಡಿತವಾಗ್ಲೂ ಸಂದೇಶವನ್ನು ಕಳಿಸ್ಕೊಡ್ಬಹುದು. ಆದರೆ ಕಾರ್ಯಕ್ರಮದ ಮೊದಲಿಗೆ 2 ನಾನ್ ಸ್ಟಾಪ್ ಗೀತೆಗಳು ಯಾವ್ಯಾವುದು? ಸಿದ್ಧಾರ್ಥ್ ಬೆಳ್ಮಣ್ಣು ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಇರುವಂತಹ ಸೂ ಫ್ರಮ್ ಸೋ ಚಿತ್ರದ ಒಂದು ಗೀತೆ, ಸ್ಕೂಟರ್ ಸಾಂಗ್ ಅಂತ ಹೇಳ್ತಾರೆ. ಪೃಥ್ವಿ ಅವರ ರಚನೆಗೆ ಸುಮೇಧ್ ಕೆ ಅವರ ರಾಗ ಸಂಯೋಜನೆ ಇದೆ. ಹಾಗೆಯೇ ತದನಂತರ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿರುವಂತಹ ಬೆಲ್ ಬಾಟಮ್ ಚಿತ್ರದ ಒಂದು ಗೀತೆ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಬಿ ಅಜನೀಶ್ ಲೋಕನಾಥ್ ಅವರ ರಾಗ ಸಂಯೋಜನೆ ಇದೆ. 2 ಗೀತೆಗಳು ಒಂದರ ನಂತರ ಮತ್ತೊಂದು ನಾನ್ ಸ್ಟಾಪ್ ಈ ಹೊತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಕೇಳಿ ಆನಂದಿಸಿ. ಇದು ಕನ್ನಡ ಕಾವನ ಬಿಲ್ಲು 101.3 MHz. ಯಾವತ್ತಿದ್ರು ಮ್ಯೂಸಿಕಲಿ ನಿಮ್ ದೇ ನೇ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ.

ಈ ಕಾರ್ಯಕ್ರಮದ ಪ್ರಾಯೋಜಕರು NCERT. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಮತ್ತೊಮ್ಮೆ ಸ್ವಾಗತ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ ಸ್ನೇಹಿತರೆ. ನಾನೊಂದು ಪ್ರಶ್ನೆಯನ್ನು ಕೇಳಿದೆ, ಏನಪ್ಪಾ ಅಂದರೆ ಇತ್ತೀಚೆಗಷ್ಟೇ ಭಾರತದಲ್ಲಿ ಒಂದು ವಿಶ್ವಮಟ್ಟದ ಒಂದು ಸ್ಪರ್ಧೆ ನಡೀತು, ಅದು ಯಾವುದು ಅಂತ ನಿಮಗೇನಾದರೂ ಗೊತ್ತಿದ್ದಲ್ಲಿ ಖಂಡಿತವಾಗ್ಲೂ ಸಂದೇಶವನ್ನು ಕಳಿಸ್ಕೊಡ್ಬೋದು ಅಂತ ಹೇಳಿದ್ದೆ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಫಸ್ಟ್ ಅವರಿಗೆ ಕ್ವೆಶನ್ ಕೇಳ್ತಿದ್ದ ಹಾಗೆ ಸರಿಯಾದ ಒಂದು ಊಹೆಯೊಂದಿಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತದನಂತರ ಸಾಕಷ್ಟು ಜನ ನಮ್ಮ ಸ್ನೇಹಿತರು ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಹಾಗೆಯೇ ನಾವು ಮೊದಲು ಗೀತೆಗಳನ್ನು ಕೇಳುವುದೇ ನನ್ನ ಹವ್ಯಾಸ ಅಂತ ಹೇಳ್ತಿದ್ದಾರೆ. ಕೆ ನಾಗರಾಜ್ ನಂಗ್ಲಿ ಅವರು ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ನಮಸ್ತೆ, ನನ್ನ ಹೆಸರು ಮಮತಾ ಚೇತನ್, ನಾನು ಬೆಂಗಳೂರಿನ ಚಿಕ್ಕಬಾಣವಾರದಿಂದ. ನನ್ನ ಪ್ರಕಾರ ಈ ಒಂದು ಸ್ಪರ್ಧೆ ಅನಿಸುತ್ತೆ ಅಂತ ಸರಿಯಾದ ಉತ್ತರದೊಂದಿಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಡಾಕ್ಟರ್ ಅನಿಲ್ ಗ್ರಾಮ ಪುರೋಹಿತ್ ಅವರು BTM ಲೇಔಟ್ನಿಂದ ಹೇಳ್ತಿದ್ದಾರೆ, ಸರ್ ICC ಮೆನ್ಸ್ T20 ವರ್ಲ್ಡ್ ಕಪ್ ಇರಬಹುದಾ ಅಂತ ಕೇಳ್ತಿದ್ದಾರೆ. ಅಲ್ಲ ಸರ್, ಅದಾಗಿರಲಿಲ್ಲ. ಕ್ರಿಕೆಟ್ ಬಿಟ್ಟು ಬೇರೆ ಎಲ್ಲ ನಡೀತಾ ಇದೆ ನಮ್ಮ ಭಾರತದಲ್ಲಿ. ಖಂಡಿತವಾಗ್ಲೂ ಕ್ರಿಕೆಟ್ ಇತ್ತೀಚೆಗೆ ಬಹಳ ಸದ್ದು ಮಾಡಿತು, ಆದರೆ ಕ್ರಿಕೆಟ್ ಬಿಟ್ಟು ಇದೊಂದು ವಿಶೇಷವಾದಂತಹ ಒಂದು ಸ್ಪರ್ಧೆ ನಮ್ಮ ಭಾರತ. ಈ ಒಂದು ಸ್ಪರ್ಧೆಗೆ ಮೂಲ ಅಂತಲೇ ಹೇಳ್ಬೋದು, ಅಂದರೆ ಭಾರತವೇ ಈ ಒಂದು ಸ್ಪರ್ಧೆಗೆ ಕರ್ತೃ, ಈ ಒಂದು ಸ್ಪರ್ಧೆಗೆ ಎಲ್ಲವೂ ಕೂಡ ಭಾರತವೇ ಮೊದಲು. ಹಾಗೆಯೇ ಈ ಒಂದು ಸ್ಪರ್ಧೆ ಕೂಡ ಮೊಟ್ಟ ಮೊದಲನೇ ಬಾರಿಗೆ ಭಾರತದಲ್ಲೇ ನಡೆದಿದ್ದು, ಅದು ಎಲ್ಲಿ ಅಂತ ಹೇಳ್ತೀನಿ, ಗುಜರಾತಿನ ಅಹಮದಾಬಾದ್ನಲ್ಲಿ ನಡೆದಂತಹ ಈ ಒಂದು ಸ್ಪರ್ಧೆಯಾಗಿತ್ತು. ವಿಶ್ವಮಟ್ಟದ ಸ್ಪರ್ಧೆ, ಸುಮಾರು 79 ದೇಶಗಳಿಂದ ಪಟುಗಳು ಬಂದು, ಅಂದರೆ ಸ್ಪರ್ಧಿಗಳು, ಯೋಗಪಟುಗಳು ಅಂತಲೇ ಹೇಳಬೇಕು, ಯಾಕಂದರೆ ಸರಿಯಾದ ಉತ್ತರ ಹೇಳುವಂತಹ ಸಮಯ ಬಂದಾಗ್ಬಿಟ್ಟಿದೆ. ಏನಪ್ಪ ಅಂತ ಹೇಳಿದ್ರೆ, ಇದು ವಿಶ್ವ ಯೋಗಾಸನ ಸ್ಪರ್ಧೆಯಾಗಿತ್ತು. ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್, ವರ್ಲ್ಡ್ ಯೋಗಾಸನ ಚಾಂಪಿಯನ್ಶಿಪ್ 2026 ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮಗೇನಾದರೂ ಗೊತ್ತಿದೆಯಾ? ಒಂದು ವಿಶೇಷವಾದಂತಹ ದಾಖಲೆ ಕೂಡ ಸೃಷ್ಟಿ ಮಾಡಿತು ನಮ್ಮ ಭಾರತ ದೇಶ ಈ ದಾಖಲೆಯ ಬಗ್ಗೆ. ಹಾಗೆಯೇ ಯೋಗಾಸನದಲ್ಲಿ ಒಂದು ಸ್ಪರ್ಧೆನ, ಅದು ವಿಶ್ವಮಟ್ಟದಲ್ಲ, ಅದು ಭಾರತದಲ್ಲೇ ನಡೀತಾ, ಈ ಎಲ್ಲ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತೀನಿ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಹಾಗೆಯೇ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ ಪೂಜಾ ಕಶ್ಯಪ್ ಅವರು ಕೂಡ, ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಕಾಫಿ ಟೀ ತಗೊಳ್ಳಿ ಅಂತ ಹೇಳಿ ಟೀ ಫೋಟೋ ಕೂಡ ಕಳಿಸಿದ್ದಾರೆ. ವಾವ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಪ್ರೀತಿಯ ಟೀಗೆ ಅಂತಲೇ ಹೇಳ್ತಾ. ಈಗ ಮತ್ತೆರಡು ಗೀತೆಗಳು ನಿಮಗೋಸ್ಕರ. ಎರಡು ಗೀತೆಗಳ ನಂತರ ಈ ಒಂದು ವರ್ಲ್ಡ್ ಯೋಗ ಚಾಂಪಿಯನ್ಶಿಪ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಿಮಗೋಸ್ಕರ ನೀಡ್ತೀನಿ. ಸದ್ಯಕ್ಕೆ ಕೀರ್ತನ್ ಹೊಳ್ಳ ಹಾಗೂ ರಜತ್ ಹೆಗಡೆ ಅವರ ದನಿಯಲ್ಲಿರುವಂತಹ ಮರ್ಫಿ ಚಿತ್ರದ ಒಂದು ಗೀತೆ, ಸಂಪತ್ ಸಿರಿಮನೆ ಅವರ ಸಾಹಿತ್ಯಕ್ಕೆ ಸಿಲ್ವೆಸ್ಟರ್ ಪ್ರದೀಪ್ ಅವರ ರಾಗ ಸಂಯೋಜನೆ ಇದೆ. ತದನಂತರ ನಕುಲ್ ಅಭಯಂಕರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿರುವಂತಹ ಬಿಸಿ ಬಿಸಿ ಐಸ್ ಕ್ರೀಮ್ ಚಿತ್ರದ ಒಂದು ಗೀತೆ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಅಂತ, ಅದೇ ಹೊಟ್ಟೆಯನ್ನೇ ತಿರುಚಿ ಮಾಡಿ ಎಲ್ಲ ಮಾಡಿದಂತಹ ಯೋಗಪಟುಗಳ ಬಗ್ಗೆ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದೀವಿ. ಅರವಿಂದ್ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ನಕುಲ್ ಅಭಯಂಕರ್ ಅವರದ್ದೇ ರಾಗ ಸಂಯೋಜನೆ ಇದೆ. ಈ ಎರಡು ಗೀತೆಗಳು ಒಂದರ ನಂತರ ಮತ್ತೊಂದು ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.

0: ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಹಿಂಗ್ಯಾಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ? ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕ್ಕದ?
1: ಎಂತ ತಪ್ಪು ಮಾಡ್ಲಿಕ್ಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು. ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು. ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಮತ್ತೊಮ್ಮೆ ಸ್ವಾಗತ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದೀವಿ ಸ್ನೇಹಿತರೆ. ಇದು ಆಕಾಶವಾಣಿ ಕನ್ನಡ ಕಾಮನ ಬಿಲ್ಲು 101.3 MHz. ಯಾವಾಗಲೂ ಮ್ಯೂಸಿಕಲಿ ಯಾರ್ಸ್. ಹೌದು, ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವು ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಇದೇ ಮೊಟ್ಟ ಮೊದಲ ಬಾರಿಗೆ ಯೋಗಾಸನದ ಕರ್ತೃ ಅಥವಾ ಯೋಗಾಸನದ ಮೂಲ ಆಗಿರುವಂತಹ ಭಾರತ ದೇಶ ಮೊಟ್ಟ ಮೊದಲನೇ ಬಾರಿಗೆ ಒಂದು ವಿಶ್ವ ಮಟ್ಟದ ಚಾಂಪಿಯನ್ಶಿಪ್ ಅಂದರೆ ಒಲಿಂಪಿಕ್ ಮಟ್ಟದಲ್ಲಿ ಒಂದು ಚಾಂಪಿಯನ್ಶಿಪ್ಪನ್ನು ಪ್ರಾರಂಭಿಸುತ್ತೆ. ಹಾಗೆಯೇ ಈ ಒಂದು ಮೊಟ್ಟ ಮೊದಲನೇ ಚೊಚ್ಚಲ ಚಾಂಪಿಯನ್ಶಿಪ್ನಲ್ಲಿ ಸುಮಾರು 79 ದೇಶದ ಯೋಗಾಪಟುಗಳು ಬರ್ತಾರೆ ಭಾರತಕ್ಕೆ. ಅದು ಅಹಮದಾಬಾದ್ನಲ್ಲಿ ನಡೆಯುವಂತಹ ಈ ಒಂದು ಗ್ಲೋಬಲ್ ಚಾಂಪಿಯನ್ಶಿಪ್ಗೆ 79 ದೇಶದ ಯೋಗಾಪಟುಗಳು ಬಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ. ಅದರಲ್ಲಿ ಭಾರತ ಒಂದು ಚೊಚ್ಚಲ ದಾಖಲೆ ಕೂಡ ಮಾಡುತ್ತೆ, ಒಂದು ವಿಶ್ವ ದಾಖಲೆ ಕೂಡ ಮಾಡುತ್ತೆ. ಇವಾಗ ಸಾಮಾನ್ಯವಾಗಿ ನಾವು ಒಲಿಂಪಿಕ್ಸ್ ಅಂತ ಹೇಳಿದ ಕೂಡಲೇ ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಸಾಮಾನ್ಯವಾಗಿ ಅದು ಸಮ್ಮರ್ ಒಲಿಂಪಿಕ್ಸ್ನಲ್ಲಿ ಚೀನಾ ದೇಶದವರಾಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರಾಷ್ಟ್ರಗಳು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುತ್ತೆ. ಹಾಗೆಯೇ ಮೆಡಲ್ ಟ್ಯಾಲಿ ನಾವು ನೋಡಿದಾಗಲೆಲ್ಲ ಅವರೇ ಯಾವಾಗಲೂ ಟಾಪ್ನಲ್ಲಿರ್ತಾರೆ, 100 ಚಿನ್ನದ ಪದಕಗಳನ್ನು ಗೆದ್ದಿರ್ತಾರೆ. ಹಾಗೆಯೇ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳ್ಳಿ ಹಾಗೂ ಕಂಚಿನ ಪದಕಗಳನ್ನು ಗೆದ್ದಿರ್ತಾರೆ. ಆದರೆ ಭಾರತ ಆ ಎತ್ತರದ ಒಂದು ಸ್ಥಾನಕ್ಕೆ ಹೋಗೋದಕ್ಕೆ ಬಹಳ ಕಷ್ಟಪಡ್ತಾ ಇರುತ್ತೆ. ಆದರೂ ಕೂಡ ಬಹಳ ಯಶಸ್ವಿ ಆಗಿರುವಂತಹ ನಮ್ಮ ಕ್ರೀಡಾಪಟುಗಳು ಇದ್ದೇ ಇರ್ತಾರೆ. ಪ್ರತಿ ಬಾರಿ ನಮ್ಮ ದೇಶಕ್ಕೆ ಹೆಮ್ಮೆ ತರುವಂತಹ ಕ್ರೀಡಾಪಟುಗಳು ಇದ್ದೇ ಇರ್ತಾರೆ. ಆದರೆ ಮೊಟ್ಟ ಮೊದಲನೇ ಬಾರಿಗೆ ಈ ಯೋಗಾಸನ ಸ್ಪರ್ಧೆ ನಡೆದಂತಹ ಭಾರತದಲ್ಲಿ ಭಾರತವೇ ಈ ಒಂದು ಚೊಚ್ಚಲ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನದಲ್ಲಿ ಇತ್ತು. ಅದು ಎಷ್ಟರ ಮಟ್ಟದಲ್ಲಿ ಮೊದಲನೇ ಸ್ಥಾನದಲ್ಲಿತ್ತು ಅಂದರೆ 114 ಪದಕಗಳನ್ನು ತನ್ನದಾಗಿಸ್ಕೊಳ್ತು. ಈ ಒಂದು ಕಾಂಪಿಟೇಷನ್ನಲ್ಲಿ ಸುಮಾರು 522 ಕ್ರೀಡಾಪಟುಗಳು ಭಾಗವಹಿಸಿದ್ರು. ಹಾಗೆ 31 ದೇಶಗಳು ಅಟ್ಲೀಸ್ಟ್ ಅಂದರೆ ಕನಿಷ್ಠ ಪಕ್ಷ ಒಂದು ಪದಕವನ್ನಾದರೂ ಗೆಲ್ಲೋದಕ್ಕೆ ಸಾಧ್ಯವಾಯಿತು. ಹಾಗೆಯೇ 10 ದೇಶಗಳು ಅಟ್ಲೀಸ್ಟ್ ಅಂದರೆ ಕನಿಷ್ಠ ಒಂದು ಚಿನ್ನದ ಪದಕವನ್ನು ಗೆಲ್ಲುವಲ್ಲಿ ಸಫಲವಾಯಿತು ಅಂತ ಹೇಳ್ಬೋದು. ಹಾಗೆಯೇ ಜಪಾನ್ ಈ ಒಂದು ಇಡೀ ಸ್ಪರ್ಧೆಯಲ್ಲಿ 2ನೇ ಸ್ಥಾನವನ್ನು ತನ್ನದಾಗಿಸ್ಕೊಳ್ತು. ಆದರೆ ಎಷ್ಟರ ಅಂತರದಲ್ಲಿ ಅಂತ ನಾವು ನೋಡೋದಾಯಿತು ಅಂದರೆ ಮೊದಲನೇ ಸ್ಥಾನದಲ್ಲಿ 102 ಚಿನ್ನದ ಪದಕದೊಂದಿಗೆ ಭಾರತ ಮೊದಲನೇ ಸ್ಥಾನವನ್ನು ಕಾದುಕೊಂಡ್ರೆ 2ನೇ ಸ್ಥಾನದಲ್ಲಿ ಜಪಾನ್ ಕೇವಲ 3 ಚಿನ್ನದ ಪದಕಗಳನ್ನು ಗೆದ್ದು 2ನೇ ಸ್ಥಾನದಲ್ಲಿದೆ. ಅಂದರೆ ಸುಮಾರು 99 ಪದಕಗಳ ಅಂತರ. ನೋಡಿ ಎಷ್ಟು ತನ್ನ ಪ್ರಾಬಲ್ಯವನ್ನು ಮೆರೆಯುತ್ತಿದೆ ನಮ್ಮ ಭಾರತ ಅದು ಯೋಗಾಸನ ಸ್ಪರ್ಧೆಯಲ್ಲಿ. ಖಂಡಿತವಾಗ್ಲೂ ಇದು ಆಗಲೇಬೇಕಲ್ವ, ಯಾಕಂದರೆ ಯೋಗಾಸನ ನಮ್ಮ ಭಾರತದಿಂದಲೇ ಹುಟ್ಟಿ ಬಂದಿರುವಂತಹ ಒಂದು ಕಲೆ. ಹಾಗೆಯೇ ವಿಭಿನ್ನ ರೀತಿಯ ಯೋಗ ಅಂದರೆ ಯೋಗ ಸ್ಪರ್ಧೆಗಳು ಈ ಒಂದು ಚಾಂಪಿಯನ್ಶಿಪ್ನಲ್ಲಿ ನಡೀತು. ಯಾವ್ಯಾವುದು ಇದೆಲ್ಲದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಹಳ ಸ್ವಾರಸ್ಯಕರವಾಗಿರುವಂತಹ ಘಟನೆಗಳು ಕೂಡ ನಡೆದಿವೆ, ಇದೆಲ್ಲದರ ಬಗ್ಗೆ ಮಾತನಾಡೋಣ. ಹಾಗೆಯೇ ಮತ್ತೆರಡು ಗೀತೆಗಳು ನಿಮಗೋಸ್ಕರ ಇದೀಗ ಮನರಚಿಸೋದಕ್ಕೆ ಸಜ್ಜಾಗಿದೆ ನಮ್ಮ ಪ್ಲೇಲಿಸ್ಟ್ನಲ್ಲಿ. ಸಪ್ತ ಸಾಗರದ ಆಚೆ ಎಲ್ಲೋ ಸೈಡ್ ಎ ಚಿತ್ರದ ಟೈಟಲ್ ಟ್ರ್ಯಾಕ್ ಕಪಿಲ್ ನಾಯರ್ ಅವರ ದನಿಯಲ್ಲಿದೆ. ಧನಂಜಯ ರಂಜನ್ ಅವರ ಸಾಹಿತ್ಯಕ್ಕೆ MR ಚರಣರಾಜ್ ಅವರ ರಾಗ ಸಂಯೋಜನೆ ಇದೆ. ಹಾಗೆಯೇ ವಾಸು ದೀಕ್ಷಿತ್ ಅವರ ದನಿಯಲ್ಲಿರುವಂತಹ ಪುಕ್ಸೆಟ್ಟ ಲೈಫ್ ಪುರ್ಸೊತ್ತೇ ಇಲ್ಲ ಚಿತ್ರದ ಟೈಟಲ್ ಟ್ರ್ಯಾಕ್, ಪ್ರಮೋದ್ ನರವಂತೆ ಅವರ ಸಾಹಿತ್ಯಕ್ಕೆ ವಾಸು ದೀಕ್ಷಿತ್ ಅವರ ರಾಗ ಸಂಯೋಜನೆ ಇದೆ. ಈ ಎರಡು ಗೀತೆಗಳು ಒಂದರ ನಂತರ ಮತ್ತೊಂದು ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಈ ಹಾಡುಗಳನ್ನು ಕೇಳ್ತಾ ನಿಮಗಿಷ್ಟವಾಗಿರುವಂತಹ ಯೋಗ

ಒಂದು ಪೋಸ್ ಯಾವುದು ಅಂತ ಹೇಳ್ಬೋದು, ಅಥವಾ ನೀವು ಕೂಡ ಯೋಗಾಸನವನ್ನ ಅಭ್ಯಾಸ ಮಾಡ್ತೀರಾ, ಯೋಗಾಭ್ಯಾಸವನ್ನ ಮಾಡ್ತೀರಾ, ಅಥವಾ ಬೇರೆಯವ್ರಿಗೆ ಹೇಳ್ಕೊಡ್ತೀರಾ, ಹೀಗೆ ಅಥವಾ ಈ ಒಂದು ಸ್ಪರ್ಧೆಯ ಬಗ್ಗೆ ನಿಮಗೇನಾದರೂ ಹೆಚ್ಚು ವಿಚಾರ ತಿಳಿದಿದ್ರೆ ಖಂಡಿತವಾಗ್ಲೂ ನಮಗೆ ಬರೆದು ಕಳಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ 9489091013 ಇದೀಗ ಎರಡು ಗೀತೆಗಳು ನಾನ್ ಸ್ಟಾಪ್ ಈ ಹೊತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ.

ಪುಕ್ಸತ್ತೆ ಲೈಫಲ್ಲಿ ಪುರ್ಸತ್ತೆ ಇಲ್ಲ ಪೈಸಾನೇ ಎಲ್ಲ ಅಂತ ಹೇಳ್ತಿದ್ದಾರೆ ವಾಸು ದೀಕ್ಷಿತ್ ಅವರು. ಪುಕ್ಸತ್ತೆ ಲೈಫ್ ಪುರ್ಸತ್ತೆ ಇಲ್ಲ ಚಿತ್ರದ ಶೀರ್ಷಿಕೆ ಗೀತೆ ಆಗಿತ್ತು. ಹೌದು, ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸೂಪರ್ ಹಿಟ್ ಆಗಿರುವಂತಹ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀವಿ. ಹಾಗೆಯೇ ಚೊಚ್ಚಲವಾಗಿ ಮೊದಲನೇ ಬಾರಿ ನಡೆದಂತಹ ವಿಶ್ವ ಯೋಗ ಚಾಂಪಿಯನ್ಶಿಪ್ ಬಗ್ಗೆ ಮಾತನಾಡ್ತಾ ಇದ್ವಿ. ಹೇಗೆ ಭಾರತ ಮೊದಲ ಸ್ಥಾನವನ್ನು ಪಡೆದುಕೊಳ್ತು, ಹಾಗೆಯೇ ಎರಡನೇ ಸ್ಥಾನದಲ್ಲಿ ಜಪಾನ್ ದೇಶ 3 ಚಿನ್ನದ ಪದಕಗಳೊಂದಿಗೆ, ಹಾಗೆಯೇ 3 ಬೆಳ್ಳಿ ಪದಕ ಹಾಗೆ 5 ಕಂಚಿನ ಪದಕಗಳೊಂದಿಗೆ ಎರಡನೇ ಸ್ಥಾನ ಕಾದುಕೊಂಡ್ರೆ ಅರ್ಜೆಂಟೀನಾ ದೇಶ 3 ಸ್ಥಾನವನ್ನು ಪಡೆದುಕೊಳ್ತು. ಅದರಲ್ಲಿ ನಬಿಲಾ ಬರ್ರಾಜಾ ಅನ್ನುವಂತಹ ಒಬ್ಬ ವಿಶೇಷ ಯೋಗಪಟುವಿನ ಚಿನ್ನದ ಪದಕದೊಂದಿಗೆ ಅವರು 2 ಚಿನ್ನದ ಪದಕವನ್ನು ಗೆದ್ದು ಅವರಿಗೆ ಅಂದರೆ ಅರ್ಜೆಂಟೀನಾ ದೇಶಕ್ಕೆ 3 ಸ್ಥಾನವನ್ನು ತೆಗೆದುಕೊಂಡು ಬಂದರೆ ಸಿಂಗಪೂರ್ ದೇಶ 4 ಸ್ಥಾನದಲ್ಲಿ, ಅದು ಕೂಡ 2 ಚಿನ್ನದ ಪದಕಗಳೊಂದಿಗೆ. ಹಾಗೆಯೇ ನೇಪಾಳ ದೇಶ 5 ಸ್ಥಾನವನ್ನು ಕಾದುಕೊಳ್ತು. ಹೀಗಿರಬೇಕಾದ್ರೆ ಬೇರೆ ಬೇರೆ ವಿಭಿನ್ನವಾಗಿರುವಂತಹ ಪ್ರಾಕಾರಗಳಲ್ಲಿ ಯೋಗಾಸನ ಸ್ಪರ್ಧೆಗಳು ನಡೀತು. ಯಾವ್ಯಾವುದು ಅಂತ ನಾವು ನೋಡ್ತಾ ಹೋಯ್ತು ಅಂದರೆ ಬೇರೆ ಬೇರೆ ವಯೋಮಾನಗಳಲ್ಲಿ ಕೂಡ ನಡೀತು. ಭಾರತದವರು ಸುಮಾರು 122 ಜನರ ಒಂದು ವಿಶೇಷವಾದಂತಹ ದೊಡ್ಡ ತಂಡವನ್ನೇ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ಎಂಟ್ರಿ ನೀಡಿತ್ತು. 6 ವಯೋಮಾನಗಳು, ಅದರಲ್ಲಿ 1 ಸಬ್ ಜೂನಿಯರ್, 10-14 ವರ್ಷದ ವಯೋಮಾನದವರು, ಜೂನಿಯರ್ 14-18 ವರ್ಷದವರು, ಸೀನಿಯರ್ ಅಂದರೆ 18-28 ವಯಸ್ಸಿನವರು, ಸೀನಿಯರ್ ಎ ಅಂದರೆ 28-35 ವಯಸ್ಸಿನವರೆಗೂ, ಸೀನಿಯರ್ ಬಿ ಅಂದರೆ 35-45 ವರ್ಷಗಳ ನಡುವೆ ಇರುವಂತಹ ಯೋಗಪಟುಗಳು, ಹಾಗೆ ಸೀನಿಯರ್ ಸಿ ವಿಭಾಗದಲ್ಲಿ 45-55 ವರ್ಷಗಳ ನಡುವಿನ ಯೋಗಪಟುಗಳು ಭಾಗವಹಿಸಬಹುದಾಗಿತ್ತು. ಇದರಲ್ಲಿ ಟ್ರೆಡಿಷ್ನಲ್ ಯೋಗಾಸನ ಅಂದರೆ ಸಾಂಕೇತಿಕವಾಗಿ ನಾವು ಹೇಗೆ ಯೋಗಾಸನವನ್ನು ಮಾಡ್ಕೊಂಡು ಬಂದಿದ್ದೀವಿ ಇಷ್ಟು 100,000 ವರ್ಷಗಳಿಂದ, ಆ ಯೋಗಾಸನದ ಒಂದು ಸ್ಪರ್ಧೆ ಆಗಿದ್ದರೆ ಆರ್ಟಿಸ್ಟಿಕ್ ಸಿಂಗಲ್ ಆರ್ಟಿಸ್ಟಿಕ್ ಪೇರ್ ಅನ್ನುವಂತಹ ವಿಶೇಷವಾದಂತಹ ಯೋಗಾಸನ ಸ್ಪರ್ಧೆಗಳಿತ್ತು. ನಿಮ್ಮ ಬ್ಯಾಕ್ಗ್ರೌಂಡ್ನಲ್ಲಿ ಸಂಗೀತ ಬರ್ತಾ ಇರುತ್ತೆ, ಆ ಸಂಗೀತಕ್ಕೆ ಅನುಗುಣವಾಗಿ ನೀವು ಬೇರೆ ಬೇರೆ ಆಸನಗಳನ್ನು, ಕಠಿಣ ಆಸನಗಳನ್ನು ಮಾಡ್ತಾ ಆರ್ಟಿಸ್ಟಿಕ್ಕಾಗಿ ಅಂದರೆ ಬಹಳ ಕ್ರಿಯಾತ್ಮಕವಾಗಿ ಅದನ್ನು ಪ್ರದರ್ಶನ ಮಾಡಬೇಕು. ಅದರಲ್ಲಿ ನೀವು ಸಿಂಗಲ್ ಆಗಿ ಹಾಗೆಯೇ ನಿಮ್ಮ ಜೊತೆ ಒಬ್ಬ ಜೋಡಿ ಅಂದರೆ ಇಬ್ಬರು ಸೇರಿ ಮಾಡುವಂತಹ ಒಂದು ಸ್ಪರ್ಧೆ ಕೂಡ ಇತ್ತು. ಹಾಗೆಯೇ ಗ್ರೂಪ್ ಇವೆಂಟ್ ಕೂಡ ಇತ್ತು, ಅದು ಆರ್ಟಿಸ್ಟಿಕ್ ಗ್ರೂಪ್ ಅಂತ ಹೇಳಿ, ಹಾಗೆಯೇ ರಿದಮಿಕ್ ಪೇರ್ ಡಿಸಿಪ್ಲಿನ್ಸ್ ಅಂತ ಕೂಡ ಇತ್ತು. ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಬೇರೆ ಬೇರೆ ಸ್ಪರ್ಧೆಗಳು ನಡೀತು. ಹಾಗೆಯೇ ಸ್ಪೆಷಲ್ ಕ್ಯಾಟಗರಿ ಕೂಡ, ವಿಶೇಷ ಕ್ಯಾಟಗರಿಗಳು ಕೂಡ ಇತ್ತು. ಯಾವ್ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಇದೀಗ ಗೋಲ್ಡ್ ಫಿಶ್ ಅನ್ನುವಂತಹ ಒಂದು ಗೀತೆ ನಿಮ್ಮೆಲ್ಲರಿಗೋಸ್ಕರ ಐಶ್ವರ್ಯ ರಂಗರಾಜನ್ ಹಾಗೂ ನಿಶಾನ್ ರಾಯ್ ಅವರ ಧ್ವನಿಯಲ್ಲಿದೆ. ಬಾನದಾರಿಯಲ್ಲಿ ಚಿತ್ರದ ಒಂದು ಗೀತೆ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ರಾಗ ಸಂಯೋಜನೆ ಇದೆ. ಸಾಕಷ್ಟು ಜನ ಸ್ನೇಹಿತರು ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ, ಎಲ್ಲ ಸಂದೇಶಗಳನ್ನು ಖಂಡಿತವಾಗ್ಲೂ ಓದ್ತೀನಿ. ಈ ಒಂದು ಗೀತೆಯನ್ನು ಕೇಳೋಣ, ಗೀತೆಯ ನಂತರ ಮತ್ತಷ್ಟು ಮಾತುಕತೆ ವಿಚಾರ ಮುಂದುವರಿಯುತ್ತೆ ಇಂದಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತು

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಸ್ನೇಹಿತರೆ. ಗೋಲ್ಡ್ ಫಿಶ್ ಗರ್ಲ್ ಅನ್ನುವಂತಹ ಅದ್ಭುತವಾಗಿರುವಂತಹ ಗೀತೆ ಬಾನದಾರಿಯಲ್ಲಿ ಚಿತ್ರದ ಗೀತೆಯಾಗಿತ್ತು. ಐಶ್ವರ್ಯ ರಂಗರಾಜನ್ ಅವರ ದನಿಯಲ್ಲಿ ಅರ್ಜುನ್ ಜನ್ಯ ಅವರ ರಾಗ ಸಂಯೋಜನೆಯಲ್ಲಿ ನಾವು ವಿಶ್ವ ಯೋಗ ಸ್ಪರ್ಧೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಒಂದು ಸ್ಪರ್ಧೆಯನ್ನು ಯೋಗಾಸನ ಭಾರತ, ಹಾಗೆಯೇ ವಿಶ್ವ ಯೋಗಾಸನ, ಹಾಗೆಯೇ ಭಾರತೀಯ ಒಲಿಂಪಿಕ್ ಸಂಸ್ಥೆ, ಈ ಮೂರು ಸಂಸ್ಥೆಗಳು ಸೇರಿ ನಡೆಸಿದಂತಹ ಒಂದು ಬೃಹತ್ತಾದ ಚೊಚ್ಚಲವಾದಂತಹ ಒಂದು ಸ್ಪರ್ಧೆಯಾಗಿತ್ತು. ಹಾಗೆಯೇ ಯೋಗಾಸನ ಅಂತ ಹೇಳಿದ ಕೂಡಲೇ ಭಾರತಕ್ಕೆ ಬಹಳ ಪ್ರಿಯವಾದಂತಹ ಒಂದು ಕಾರ್ಯಚಟುವಟಿಕೆ ಅಂತಲೇ ಹೇಳಬಹುದು. ಇದನ್ನು ಮೊಟ್ಟ ಮೊದಲನೇ ಬಾರಿಗೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2021 ಅಳವಡಿಸ್ಕೊಡ್ತಾರೆ. ಅಂದರೆ ಆ ಒಂದು ಯೂತ್ ಗೇಮ್ಸ್ನಲ್ಲೇ ಯೋಗಾಸನದ ಸ್ಪರ್ಧೆಗಳನ್ನು ಕೂಡ ಪ್ರಾರಂಭಿಸ್ತಾರೆ 2021 ಇಸ್ವಿಯಲ್ಲಿ. ಹಾಗೆಯೇ ನ್ಯಾಷನಲ್ ಗೇಮ್ಸ್ 2025 ಉತ್ತರಾಖಂಡ್ನಲ್ಲಿ ನಡೆದಂತಹ ಈ ಒಂದು ನ್ಯಾಷನಲ್ ಗೇಮ್ಸ್ನಲ್ಲಿ ಯೋಗಾಸನ ಸ್ಪರ್ಧೆಗಳನ್ನು ಶುರು ಮಾಡ್ತಾರೆ. ಹಾಗೆ 2026 ಮೊಟ್ಟ ಮೊದಲನೇ ಬಾರಿಗೆ ಅಹಮದಾಬಾದ್ ನಗರಿಯಲ್ಲಿ ವಿಶ್ವ ಮಟ್ಟದಲ್ಲಿ ಈ ಒಂದು ಸ್ಪರ್ಧೆಯನ್ನು ಏರ್ಪಾಡು ಮಾಡ್ತಾರೆ. ಆಗಲೇ ಹೇಳ್ತಿದ್ದ ಹಾಗೆ ಬೇರೆ ಬೇರೆ ರೀತಿಯಾದಂತಹ ಸ್ಪರ್ಧೆಗಳು ಇದ್ದವು ಇದರಲ್ಲಿ. ಇದರಲ್ಲಿ ಇಂಡಿವಿಜುವಲ್ ಲೆವೆಲ್ನಲ್ಲಿ, ಅಂದರೆ ಒಬ್ಬರೇ ಯೋಗಪಟು ಮಾಡುವಂತಹ ಸ್ಪರ್ಧೆಗಳಲ್ಲಿ ಫಾರ್ವರ್ಡ್ ಬೆಂಡ್, ಮುಂದಕ್ಕೆ ಬಾಗುವಂಥದ್ದು, ಹಾಗೆಯೇ ಬ್ಯಾಕ್ ಬೆಂಡ್, ಹಿಂದಕ್ಕೆ ಬಾಗುವಂಥದ್ದು, ಟ್ವಿಸ್ಟಿಂಗ್ ಬಾಡಿ, ನಮ್ಮ ದೇಹವನ್ನೇ ತಿರುಗಿಸಿ ಮಾಡುವಂತಹ ಆಸನಗಳಾಗಿರಬಹುದು, ಹ್ಯಾಂಡ್ ಬ್ಯಾಲೆನ್ಸ್ ಆಗಿರಬಹುದು, ಲೆಗ್ ಬ್ಯಾಲೆನ್ಸ್ ಆಗಿರಬಹುದು, ಹಾಗೆಯೇ ಸುಪೈನ್ ಅನ್ನುವಂಥ ಇವೆಂಟ್, ಈ ಎಲ್ಲ ವಿಶೇಷವಾಗಿರುವಂತಹ ಇವೆಂಟ್ಗಳು ಕೂಡ ನಡೆಯುತ್ತೆ. ಹಾಗೆ ಈ ಎಲ್ಲ ಸ್ಪರ್ಧೆಗಳಲ್ಲೂ ಕೂಡ ಭಾರತವೇ ಮುನ್ನಡೆ ಸಾಧಿಸಿ 102 ಚಿನ್ನದ ಪದಕ, 9 ಬೆಳ್ಳಿಯ ಪದಕ, ಹಾಗೆ 3 ಕಂಚಿನ ಪದಕದೊಂದಿಗೆ 114 ಪದಕಗಳನ್ನು ಗೆದ್ದು ಮೊಟ್ಟ ಮೊದಲನೇ ಸ್ಥಾನವನ್ನು ತಂದಾಗಿಸ್ಕೊಳ್ಳುತ್ತೆ. ಹಾಗೆಯೇ ಯಶಸ್ವಿ ನಡೆಯನ್ನು ಸಾಗಿಸುತ್ತೆ ಅಂತ ಹೇಳ್ತಾ ಸಂದೇಶಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ. ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಅವರು ಹೇಳ್ತಿದ್ದಾರೆ, ಅಹಮದಾಬಾದ್ನಲ್ಲಿ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ 2026 ಏಕಾ ಅರೇನಾನಲ್ಲಿ ನಡೆಯಿತು. 5 ದಿನಗಳ ಈ ಕಾರ್ಯಕ್ರಮವು ಜೂನ್ 4 ಜೂನ್ 8 ನಡೆಯಿತು. ಸುಮಾರು 80 ರಾಷ್ಟ್ರಗಳಿಂದ 500 ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದ್ರು ಅಂತ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಹಾಗೆಯೇ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಈ ಒಂದು ವಿಶ್ವ ಯೋಗಾಸನ ಸ್ಪರ್ಧಾ ಚಾಂಪಿಯನ್ಶಿಪ್ ಯೋಗದ ಇತಿಹಾಸದಲ್ಲೇ ಒಂದು ಹೊಸ ಮೈಲಿಗಲ್ಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದ್ರ ಬಗ್ಗೆ ದೇಶದ ಪ್ರಧಾನಿಗಳು ಕೂಡ ಜಾಗೃತಿ ಮೂಡಿಸಿದ್ರು ಅಂತ ಹೇಳ್ತಿದ್ದಾರೆ. ಹಾಗೆಯೇ ಪೂಜಾ ಕಶ್ಯಪ್ ಅವರು ಹೇಳ್ತಿದ್ದಾರೆ, ನಾನು 8

ವಯಸ್ಸಿನಲ್ಲಿದ್ದಾಗಲೇ ಮನೆಯಲ್ಲಿ ಯೋಗ ಕ್ಲಾಸ್ಗೆ ಸೇರಿಸಿದ್ರು, ಆಮೇಲೆ ಡಿಸ್ಕಂಟಿನ್ಯೂ ಆಗೋಯ್ತು. ಬಟ್ ಈಗ ಸುಮಾರು 7-8 ವರ್ಷಗಳಿಂದ ಕಂಟಿನ್ಯೂಸ್ಲಿ ಸಂಜೆ ಯೋಗ ಮಾಡ್ತಿದ್ದೀನಿ, ಎಲ್ಲ ಆಸನಗಳ ಪರಿಚಯ ಇದೆ ನನಗೆ ಅಂತ ಹೇಳ್ತಿದ್ದಾರೆ. ಬಹಳ ಒಳ್ಳೆಯದು ಪೂಜಾ ಅವರೇ. ಈ ಒಂದು ದೈಹಿಕ ಕ್ರಿಯೆ ಏನಿದೆ ಅದನ್ನು ನಾವೆಲ್ಲರೂ ಕೂಡ ಮೈಗೂಡಿಸ್ಕೊಳ್ಬೇಕು. ಹಾಗೆಯೇ ಇದನ್ನು ಅಭ್ಯಾಸ ಮಾಡ್ತಾ ಇದ್ರೆ ನಮ್ಮ ದೇಹಕ್ಕೂ ಒಳ್ಳೆಯದು, ಜೀವನ ಶೈಲಿಗೂ ಒಳ್ಳೆಯದು ಅಂತ ಹೇಳ್ತಾ ಗಣೇಶ್ ಸಾಗರದಿಂದ ಹೇಳ್ತಿದ್ದಾರೆ. ಅಕ್ಷಯ್ ಅವರೇ, ನಾನು ಕೂಡ ಯುವ ಗ್ಲಾಸ್ಗೆ ಹೋಗಿದ್ದೇನೆ ಅಂತ ಹೇಳ್ತಿದ್ದಾರೆ. ಈ ಶಾಸನ ಯಾವುದೋ ಬೇರೆ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅನಿಸತ್ತೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಅವರೇ, ಸಾಗರದಿಂದ ಸಂದೇಶವನ್ನು ಕಳಿಸಿದ್ದೀರಾ. ಅಕ್ಷಯ್ ಅವರಿಗೆ ನಿಮ್ಮ ಸಂದೇಶವನ್ನು ಖಂಡಿತವಾಗ್ಲೂ ತಲುಪಿಸ್ತೀನಿ. ಹೀಗಿರಬೇಕಾದ್ರೆ ನೋಡಿ, ಯೋಗಾಸನದ ಒಂದು ಈ ವಿಶ್ವ ಮಟ್ಟದ ಸ್ಪರ್ಧೆ ಏನಿದೆ, ಭಾರತಕ್ಕೆ ಒಂದು ಹೆಗ್ಗಳಿಕೆಯನ್ನು ತೆಗೆದುಕೊಂಡು ಬಂದಿದೆ. ಹಾಗೆ ಈ ಎಲ್ಲ ಕ್ರೀಡಾಪಟುಗಳಿಗೆ ನಮ್ಮ ಕಡೆಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಮತ್ತೊಂದು ಗೀತೆ ಇದೀಗ ಇತ್ತೀಚೆಗೆ ಸಾಕಷ್ಟು ಹೆಸರು ಮಾಡಿದಂತಹ ಒಂದು ಗೀತೆ ಇದು. ಲವ್ ಮಾಕ್ಟೇಲ್ ಚೀ, ಲವ್ ಮಾಕ್ಟೇಲ್ 3 ಚಿತ್ರದ ಗೀತೆ, ಕ್ಷಮೆ ಇರಲಿ. ವಿಜಯ್ ಪ್ರಕಾಶ್ ಅವರ ದನಿಯಲ್ಲಿದೆ, ಅರುಣ್ ಕುಮಾರ್ ಅವರ ಸಾಹಿತ್ಯಕ್ಕೆ ನಕುಲ ಭಯಂಕರ್ ಅವರ ರಾಗ ಸಂಯೋಜನೆ ಇದೆ. ಮುದ್ದು ಮಗಳೆ ಅನ್ನುವಂತಹ ಗೀತೆ, ಈ ಗೀತೆಯನ್ನ ಕೇಳೋಣ. ನಂತರ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಮುಂದುವರಿಯಲಿದೆ. ಕೇಳಿ ಆನಂದಿಸಿ. ಇದು ಕನ್ನಡ ಕಾಮನ ಬಿಲ್ಲು 101.3 MHz. ಯಾವತ್ತಿದ್ರು ಮ್ಯೂಸಿಕಲಿ ನಿಮ್ ದೇ ಡೇ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ವಿಎಲ್ಆರ್ ಅಟ್

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದೀವಿ ಸ್ನೇಹಿತರೆ. ಕಾರ್ಯಕ್ರಮವನ್ನ ಮುಗಿಸೋ ಸಮಯ ಬಂದಾಗಿದೆ, 6:40 ಸಮಯ. ಸಂದೇಶವನ್ನ ಕಳಿಸಿದಂತಹ ತಮ್ಮೆಲ್ರಿಗೂ ಕೂಡ ಧನ್ಯವಾದಗಳು. ಗಣೇಶ್ ಅವರು ಸಾಗರದಿಂದ ಆಗಲೇ ಹೇಳಿದಂತಹ ಸಂದೇಶವನ್ನ ಮತ್ತೆ ಓದಿ ನಾನು ಅರ್ಥ ಮಾಡ್ಕೊಳ್ಬೇಕಾಯ್ತು. ಕ್ಷಮೆ ಇರಲಿ ಗಣೇಶ್ ಅವರೇ. ನಾನು ಕೂಡ ಸಿಕ್ಕಾಪಟ್ಟೆ ಆಸನಗಳನ್ನ ಮಾಡ್ತೀನಿ, ಭುಜಂಗಾಸನ, ಸೂರ್ಯ ನಮಸ್ಕಾರ, ಪ್ರಾಣಾಯಾಮ, ಹಾಗೇನೆ ಭ್ರಮರಿ ಪ್ರಾಣಾಯಾಮ ಇವನ್ನೆಲ್ಲ ಮಾಡ್ತೀನಿ. ಹೇಳಲು ತುಂಬಾ ಉದ್ದವಾಗತ್ತೆ, ಇಷ್ಟೇ ಸಾಕು ಅಂತ ಹೇಳಿ ಸಂದೇಶವನ್ನ ಕಳ್ಸಿಕೊಡ್ತಾ ಇದ್ದಾರೆ. ನಾಗೇಂದ್ರ ಅವರು ನಂಬರ್ ಎಂಡಿಂಗ್ ವಿತ್ 19789 ಸಂದೇಶವನ್ನ ಕಳ್ಸಿಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಜ್ಞಾನೇಶ್ ಅವರು ಕೋಡಿಹಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಮುಸ್ಸಂಜೆ ಮಾತು ಚಿತ್ರದ ಗೀತೆಯನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ನೀವೆಲ್ರಿಗೂ ಕೂಡ ಮತ್ತೊಮ್ಮೆ ಥ್ಯಾಂಕ್ ಯು ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಅದ್ಭುತವಾಗಿರೋ ಗೀತೆಯ ಒಂದು ಸಣ್ಣ ಚಂಕ್ ನಿಮಗೋಸ್ಕರ, ಪರಮಾತ್ಮ ಚಿತ್ರದ ಗೀತೆ, ಸೋನು ನಿಗಮ್ ಅವರ ದನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ರಾಗ ಸಂಯೋಜನೆ ಇದೆ. ಈ ಗೀತೆಯೊಂದಿಗೆ ಇಂದಿನ ನಮ್ಮ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಸರಿಯಾಗಿ 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಯನ್ನು ನೀವು ಆಲಿಸಬಹುದು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆತ್ಮೀಯ ಕೇಳುಗರೆ, ಸಮಯ ಇದೀಗ 6:10:15. ಇದೀಗ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ
2: ಆಕಾಶವಾಣಿ.
3: ಆರಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
4: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕೇಳ್ತಾ ಇದ್ದೀರಿ. ಸ್ವಾಗತ. ಹಿಂದೂಸ್ತಾನಿ ಗಾಯಕ ಫಕೀರಪ್ಪ, ಕಿರಣ ಗರಾಣಗಳ ಅನನ್ಯ ಧ್ವನಿ. ಸಂಗೀತದ ಅಭ್ಯಾಸ ಹೇಗಿರಬೇಕು, ಹಾಡುವ ಕ್ರಮ ಏನು?

0: ಅವಲೋಕಿಸಿದರು ಗಾಯಕ ಫಕೀರಪ್ಪ.
1: ಗಾಯಕಿ ಅನ್ನತಂದ್ರೆ ನಮ್ಮ ತಮ್ಮು ಬಮ್ಮ ತಮ್ಮು ಇಂಥದ್ದು ವಿಶೇಷ ಇರುವುದಿಲ್ಲ. ಅದರೊಳಗೇನು ಸ್ವರದ್ದೇನಿರ್ತದೆ, ಸ್ವರದ ಕೆಲಸ ಏನು ಮುಖ್ಯ, ಅದರೊಳಗಿನ ಸ್ವರದ ಮ್ಯಾಗೆ ಎಲ್ಲರೂ ನಿಂತು ಹಿಂಗೇನು ಸ್ವಲ್ಪ ಅಲ್ಲೇ ಸ್ವರದ ಮ್ಯಾಗೆ ನಿಂತು ನೋಡುವುದು ಏನು ಕೆಲಸ ಇರ್ತದೆ ಅದು ವೈಶಿಷ್ಟ್ಯ. ಸರ್ವಸಾಧಾರಣ ಅವರವರ ಮನೋಧರ್ಮದ ಮ್ಯಾಗಿಂದ ಅವರವರ ಮನೆತನದ್ದು ಏನು ಪದ್ಧತಿ ಇರ್ತದೆ. ಕೆಲ ಕೆಲವರು ಅವಾಗಿನ ಮ್ಯಾಗೆ ಒಂದು ನಮ್ಮ ತಮ್ಮ ವಿಶೇಷ ಒಂದು ಘರಾಣೆಯನ್ನು ಮಾಡ್ಕೊಂಡ್ಬಿಟ್ಟಾರೆ. ನಮ್ಮ ತಮ್ಮನೂ ಬೇಕು. ಮತ್ತು ಗಾಯಕಿ ಅನ್ನತಂದ್ರೆ 32 ಅಂಗ ಅದಾವ ಗಾಯಕಿಯೊಳಗೆ, ಎಲ್ಲ ಅಂಗನೂ ಬೇಕಾಗ್ತಾವೆ. ಆದರೆ ಯಾವ ಅಂಗದೊಳಗೆ ಏನು ಆನಂದ ಹುಟ್ಟದೆ ಅದು ವಿಶೇಷ ಹೆಚ್ಚಿಗೆ ಇರಬೇಕು. ಅನ್ನ ಊಟ ಮಾಡಿ ನೆಂಜ್ಕೊಳ್ಳಿಕ್ಕೆ ಚಟ್ನಿ ಅಂತ ಹೆಂಗಿರ್ತದೆ ನೋಡ್ರಿ, ನಾನು ಹಪ್ಪಳ ಚೆಂಡಿಗೆ ಚಟ್ನಿ ಹಂಗೆಲ್ಲಾನು ಹಂಗೆ ಬೇಕಾದ್ರೆ ಅಂದಾಗ ಒಂದು ಅನ್ನದ ರುಚಿ ಹತ್ತದ. ಹಂಗೆ ಬಿಲಂಬದ ವಿಸ್ತಾರ ಏನು ಇರ್ತದೆ ಅದು ಸ್ವಲ್ಪ ಅವಾಜ್ ಗಿವಾಜ ಚಲೋ ಇದ್ದು ವಿಶೇಷ ಅದು ದಮ್ದಾರ್ಪಣಾದಿಂದ. ಈಗ ನನಗೆ ಮುದುಕಾಗಿನಿ ವಯಸ್ಸು ಇದು ಆಗಿದೆ, ಹೀಗಾಗಿ ಸ್ವರ ನಿಲ್ಲುವುದಿಲ್ಲ ಅಂತ ಏನಾರು ಒಂದು ಸ್ವಲ್ಪ ಹಾಗು ಹಾಹು ಮಾಡಿ ನಕರ ಮಾಡಿ ಇದನ್ನು ಮಾಡ್ತೀನಿ. ಸ್ವರದ ಮ್ಯಾಗ ನಿಂತು ಇನ್ನೊಂದು ಅರ್ಧ ತಾಸು ಒಂದು ತಾಸು ಹೋಗಲಿ, ಆಮೇಲೆ ಸ್ವರದ ಮ್ಯಾಗ ನಿಂತು ಏನು ಕೆಲಸ ಮಾಡುವುದು ಇರ್ತದೆ ಅಲ್ಲೇ ಇರ್ತದೆ. ಏನಿರುವುದು ಆನಂದ ನೋಮ್ ತೋಮ್ ಏನ್ ತೋಮ್ ಇಂಥದ್ದು ಏನು ಈ ಭಾನಗಳಿಗೆ ಹೋಗುದಿಲ್ಲ ನಾವು, ಯಾಕಂದ್ರೆ ಅದರ ಕಡೆ ಲಕ್ಷ ಹೋತು ಅಂತಂದ್ರೆ ನೋಮ್ ತೋಮ್ ಮಾಡುವುದು ಮನಸ್ಸಾಗುದಿಲ್ಲ. ದ್ರೌಪದಿ ಘರಾಣೆ ಅಂತ ಕೆಲವರು ಇರ್ತಾರೆ, ಅವರು ಠೋಕ್ ಠೋಕ್ ಹಾಡೋರು, ತಾಳದ ಕಡೆ ಲಕ್ಷ ವಿಶೇಷ. ಇದು ತಾಳ ಇಲ್ಲ ಅಂತಿಲ್ಲ, ತಾಳ ಅದೇ, ಆದರೆ ಎಷ್ಟು ಅಷ್ಟು ಜರೂರ್ ಇದ್ದಷ್ಟು
2: ಆ ಕಡೆಗೆ ಲಕ್ಷ ಇಲ್ಲ.
1: ಲಕ್ಷ ಇಲ್ಲ, ತಾಳ ಇರ್ತದೆ, ಆದರೆ ವಿಶೇಷ ತಾಳದ ನಾವು ಸರ್ಕಸ್ ಮಾಡಲಿಕ್ಕೆ ಇದು ಮಾಡುವುದಿಲ್ಲ, ಪ್ರಯತ್ನ ಮಾಡುವುದಿಲ್ಲ. ಆದರೆ ಸ್ವರದ ಕೆಲಸ ಇದು, ಈ ಕಿರಾಣ ಘರಾಣೆ ಬಹಳ ಕಠಿಣ. ಸ್ವರದ ಕಡೆ ಲಕ್ಷ ಹೋಗುವುದಿಲ್ಲ ಮನುಷ್ಯನು. ಗಾಯಕಿ ಹಂಗೆ ತಮ್ಮ ಅವಾಜು ಮತ್ತು ತಮ್ಮ ಮನೋಧರ್ಮ ಇದ್ರ ಮ್ಯಾಗಿಂದ ಗಾಯಕಿ ಬನಸ್ತದೆ. ಅವಾಜ್ ಈಗ ನಾನು ಹೇಳ್ರಿ, ನನ್ನ ಮನೋಧರ್ಮ ಎಲ್ಲ ಗವಹಾರಿ ಗಾಯಕಿ ಸೂರ್ನೊಳಗೆ ಆನಂದ ಪಡಬೇಕು ಅಂತ ಮನಸ್ಸೆಲ್ಲ ಆನಂದ ಅನಿಸ್ತದೆ. ಆ ಸ್ವರ ನಿಲ್ಲಿಲ್ಲ, ಹಾ ಹಾ ಹಾ ಮಾಡಾಕತ್ತು ಅಂತಂದ್ರೆ ಮನಸ್ಸು ಬೇಜಾರಾಗ್ತದೆ. ಮತ್ತೆ ಬೇರೆ ಮನೆ ಏನಾರು ಮಾಡಿ ಮಜಾ ಮಾಡ್ಕೊಂಡು ಹೋಗುದು ಗಾಯಕಿ. ಆದ್ರೆ ಆ ಗಾಯಕಿ ಬೇರೆ, ಸ್ವಲ್ಪ ಹೊತ್ತು ಹೋತಂದ್ರೆ ಆಮ್ಯಾಗ ಹಿಂದೆಗಡೆ ಸೂರ್ಗೆ ನಿಂತ ಮ್ಯಾಗೆ ಏನು ಸ್ವರದ ಆನಂದ ತಗೊಂಡು ಸಡಜಿಂದ ಗಂಧಾರ ತನಕ ಮಧ್ಯಮ ತನಕ ಹೋಗ್ಬೇಕಾದ್ರೆ ಒಂದು ಅರ್ಧ ತಾಸು ಥರ ಹೋಗ್ತದೆ. ಅಲ್ಲಿ ನಾನಾ ಥರದ ಕೆಲಸ ಮಾಡಿ ನಾನಾ ಥರದ ಅದರೊಳಗೆ ರಂಜನೆ ಮಾಡಲಿಕ್ಕೆ ಬೇಕಾದಷ್ಟು ಬುದ್ಧಿ ಓಡ್ತಿರ್ತದೆ. ಹಂಗೆ ಉಳ್ಕಿ ಘರಾಣದವ್ರಿಗೆ ಇದು ಇರುವುದಿಲ್ಲ, ಏಕ್ದಮ್ ತಗೊಂಡು ಕೂಡಲೇ ಮ್ಯಾಗ ತೆಳಗ ಇದನ್ನು ಮಾಡಿ ನಾಲ್ಕು ತಾನು ಉಳ್ಚಾಡ್ತಾರೆ, ಅರಿಸಾಡ್ತಾರೆ, ಕಟ್ಕ ತಗೋತಾರೆ, ಮುರುಕಿ ತಗೋತಾರೆ. ಕೆಲವು ನೋಮ್ ತೋಮ್ ಘರಾಣಿದವ್ರದ್ದು ಅದು ಸ್ವಲ್ಪ ವಿಶಿಷ್ಟ, ಅವ್ರದ್ದು ಅದೇ ಮಾಡ್ತಿರ್ತಾರೆ, ಅದ್ರಾಗ ಒಂದು ಸ್ವಲ್ಪ ವಿಶೇಷ ಮಾಡ್ತಾರೆ ಅಷ್ಟೇ. ನಾವು ಇದನ್ನು ಮಾಡುವುದಿಲ್ಲ, ಯಾಕಂದರೆ ಇದರೊಳಗೆ ತಲೆ ಹಾಕಿರ್ತದೆ ನೋಡ್ರಿ, ಯಾವುದಾದ್ರು ಒಂದು ಇದು ಆಗ್ತದೆ ಜಾಸ್ತಿ ವಿಳಂಬಿತ ವಿಳಂಬದ ಕೆಲಸದೊಳಗೆ ನಾವು ತಲೆ ಹಾಕಿದ್ವಿ ಅಂತಂದರೆ ಅದರ ಕಡೆ ಲಕ್ಷ ಹೋಗುವುದಿಲ್ಲ. ಚೀಸುದ ಒಂದೊಂದು ವೇಳೆ ಪೂರ ಚೀಸುದ ಅಂತಿರುವುದಿಲ್ಲ ನಮ್ಮಲ್ಲಿ, ಯಾಕೆ ಅನ್ನಬಾರ್ದು ಅಂತ ಹಿಂಗಲ್ಲ, ಅದು ನೆನಪಾಗುವುದೇ ಇಲ್ಲ. ಸ್ವರದ ಕಡೆ ಲಕ್ಷ ಹೋತು, ಸ್ವರದ ಸ್ವರೀಕರಣ ಮಾಡೋದು, ಅದರೊಳಗೆ ವೈಶಿಷ್ಟ್ಯ ತೆಗೆದು ರಚನೆ ಮಾಡೋದು, ಇಂಥದ್ದು ಮನುಷ್ಯಂದು ಇದು ಪ್ರೇರಣಾ ಹೊಂಟಿತು ಅಂತಂದರೆ ಅದರ ಕಡೆ ಲಕ್ಷಣ ಹೋಗಿಬಿಡ್ತದೆ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕ ಫಕೀರಪ್ಪ ಅವರ ಮಾತುಗಳನ್ನು ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
4: ಕೇಳುವರೆ, ಇದುವರೆಗೂ ಕನ್ನಡ ರತ್ನ ಭಂಡಾರ ಪ್ರಸಾರವಾಯಿತು.

ಶುಭ ಸಂಜೆ ಎಲ್ಲ ಪ್ರೀತಿಯ ಕೇಳುಗರಿಗೆ. ಇದು ಕನ್ನಡ ಕಾಮನ್ ಬಿಲ್ಲು 101.3 ಮೆಗಾಹರ್ಟ್ಸ್ ಎಫ್ಎಂ ರೈನ್ಬೋ ಟ್ಯೂನ್ ಇನ್ ಮಾಡಿದ್ದೀರಾ ಸ್ನೇಹಿತರೆ. 6:16:15 ಸಮಯ. ಇದೀಗ ತಾನೇ ಕನ್ನಡ ರತ್ನ ಭಂಡಾರ ಪ್ರಸಾರವಾಯಿತು. ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಮತ್ತಿತರ ಕಾರ್ಯಕ್ರಮಗಳು ಹೀಗಿವೆ. ಸರಿಯಾಗಿ 6:20 ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ತದನಂತರ 6:30 ವಿಶೇಷ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ ಪ್ರಸಾರವಾಗುವುದು. 6:40 ಪ್ರದೇಶ ಸಮಾಚಾರ. 6:50 to 7:35 ನಡುವೆ ಸೂಪರ್ ಹಿಟ್ ಆಗಿರುವಂತಹ ಕನ್ನಡ ಚಿತ್ರಗೀತೆಗಳೊಂದಿಗೆ ಸನ್ಸೆಟ್ ಸುರಭಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 7:35 ಕನ್ನಡದಲ್ಲಿ ವಾರ್ತೆಗಳು. ನಂತರ 7:45 to 8:45 ನಡುವೆ ಒಲವಿನ ಆಲಾಪ ಕಾರ್ಯಕ್ರಮವನ್ನು ನೀವು ಕೇಳುವಿರಿ. 8:45 to 9:15 ನಡುವೆ ಕ್ರಮವಾಗಿ ಹಿಂದಿಯಲ್ಲಿ ಸಮಾಚಾರ ಸಂಧ್ಯಾ ಮೊದಲಿಗೆ, ನಂತರ ನ್ಯೂಸ್ ಅಟ್ 9 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಯನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:15 ರೀಜನಲ್ ನ್ಯೂಸ್ ಯೂನಿಟ್ ನಮ್ಮ ವಾರ್ತಾ ಸಂಚಿಕೆಯಿಂದ ಪ್ರಚಲಿತ ವಿದ್ಯಮಾನ ವಿಶೇಷ ಕಾರ್ಯಕ್ರಮವನ್ನು ನೀವು ಆಲಿಸಬಹುದು ವಾರ್ತಾ ವಿಭಾಗದಿಂದ. ಕ್ಷಮಿಸಿ, 9:30 to 10:00 ನಡುವೆ ಸುಮಧುರವಾಗಿರುವಂತಹ ಹಿಂದಿ ಚಲನಚಿತ್ರ ಗೀತೆಗಳ ಜೊತೆಗೆ ಸುಕೂನ್ ಕೆ ಪಲ್ ಕಾರ್ಯಕ್ರಮ ಪ್ರಸಾರವಾಗುವುದು. ರಾತ್ರಿ 10:00 to 10:30 ನಡುವೆ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸುಮಧುರವಾಗಿರುವಂತಹ ಕನ್ನಡ ಚಿತ್ರಗೀತೆಗಳ ಜೊತೆಗೆ ನಿಮ್ಮ ನೆನಪಿನ ಅಂಗಳದಿಂದ ಒಂದು ವಿಚಾರವನ್ನು ಹೆಕ್ಕಿ ತೆಗೆಯುವಂತಹ ಒಂದು ಸಣ್ಣ ಪ್ರಯತ್ನ. ರಾತ್ರಿ 10:30 to 11:05 ನಡುವೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ವತಿಯಿಂದ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಸರಣಿಯನ್ನು ನೀವು ಆಲಿಸಬಹುದು. ತದನಂತರ 11:05 ಸರಿಯಾಗಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಆಲಿಸುವಿರಿ. 11:10 ನಾಳಿನ ಬೆಳಗ್ಗೆ 5:53 ದೆಹಲಿ ಕೇಂದ್ರದ ಸಹಪ್ರಸಾರದಿಂದ ಎಫ್ಎಂ ಗೋಲ್ಡ್ನ ಕಾರ್ಯಪ್ರಸಾರವನ್ನು ನೀವು ಆಲಿಸಬಹುದು. ಇದು ಈ ಸಂಜೆ ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ವಿವರಣೆ. ಸಮಯ ಇನ್ನೇನು 6:18:40 ಇನ್ನ ಕೆಲವೇ ನಿಮಿಷಗಳಲ್ಲಿ, ಅಂದರೆ 6:20 ಸರಿಯಾಗಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರವನ್ನು ನೀವು ಆಲಿಸಬಹುದು. ಅಲ್ಲಿವರೆಗೂ ಟ್ಯೂನ್ ಇನ್ ಮಾಡಿರಿ, ಕೇಳ್ತಾನೆ ಇರಿ. ಇದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಯಾವತ್ತಿದ್ರೂ ಮ್ಯೂಸಿಕಲಿ ನಿಮ್ ದೇ ನೇ. ಈ ಸಂಜೆ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ನಿಮ್ಮ ಜೊತೆ ಆಗ್ತಿರೋನು ನಾನು ಆರ್ ಜೆ ಮುಖೇಶ.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಕೇಂದ್ರೀಯ ಮಂತ್ರಿಮಂಡಲೇನ ಅದ್ಯ ಪ್ರಧಾನಮಂತ್ರಿಣಂ ನರೇಂದ್ರ ಮೋದಿನಂ ದೀರ್ಘಕಾಲಂ ಯಾವತ್ ನಿರ್ವಾಚಿತ ಪ್ರಧಾನಮಂತ್ರಿತ್ವೇನ ಪ್ರಶಂಸಯನ್ ನೈಕೆ ಪ್ರಸ್ತಾವಾಃ ಸ್ವೀಕೃತಾಃ. ವಸ್ತ್ರಾಣಾಂ ಕೃತೆ PLI ಯೋಜನಾಯಾಃ ತೃತೀಯ ಪ್ರಕ್ರಮಸ್ಯಾಂತರ್ಗತಂ ಷಣ್ಣವತಿಃ ಸಮವಾಯ ವಿಶೇಷಾಃ ಸರ್ವಕಾರೇಣ ಅನುಮೋದಿತಾಃ. ಪ್ರಾಯಃ 13,000 ಕೋಟಿ ರೂಪ್ಯಕಾಣಾಂ ನಿವೇಶಃ ಪ್ರತಿಬದ್ಧಃ. ರಕ್ಷಾಮಂತ್ರಾಲಯೇನ ನೌಸೇನಾಯಾಃ ಕೃತೆ 50 ಉನ್ನತ ಜಾಮರ್ ಇತ್ಯತೇಷಾಂ ಕ್ರಯಣಾರ್ಥಂ ಪ್ರಾಯಃ 500 ಕೋಟಿ ರೂಪ್ಯಕಾಣಾಂ ಅನುಬಂಧಃ ಸ್ವೀಕೃತಃ. ಅಫ್ಘಾನಿಸ್ತಾನ ದೇಶೆ ಪಾಕಿಸ್ತಾನಸ್ಯ ವಾಯು ಆಕ್ರಮಣೇನ 11 ಬಾಲಕೈಃ ಸಹ ನ್ಯೂನಾತಿನ್ಯೂನಂ 13 ಜನಾಃ ಮೃತಾಃ. ಅಪಿ ಚ ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್ ಕ್ರೀಡಾಯಾಂ ಭಾರತಸ್ಯ ಪಿವಿ ಸಿಂಧು ತನ್ವಿ ಶರ್ಮಾ ಇತ್ಯೇತಯೋಃ ಯುಗಲಂ ಸಿಡ್ನಿ ನಗರೆ ಮಹಿಳಾ ಏಕಲ ಕ್ರೀಡಾಯಾಃ ದ್ವಿತೀಯ ಚಕ್ರೆ ಪ್ರವಿಷ್ಟಂ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಭಾರತಸ್ಯ ಲೋಕತಾಂತ್ರಿಕ ರೂಪೇಣ ನಿರಂತರತಯಾ ಸೇವಾಯಮಾನಃ ದೀರ್ಘತಮಃ ಪ್ರಧಾನಮಂತ್ರಿ ಅವದತ್. ಶ್ರೀ ಮೋದಿ 14th December 2023 ವರ್ಷೆ ಮೈ ಮಾಸಸ್ಯ 26th ದಿನಾಂಕೆ ಶಪಥ ಗ್ರಹಣಂ ಕೃತವಾನ್ ಆಸೀತ್. ಸಹ ಪಂಡಿತ್ ಜವಾಹರಲಾಲ್ ನೆಹರೂ ವರ್ಯಸ್ಯ ಕೀರ್ತಿಮತಂ ಅತಿಕ್ರಮಿತವಾನ್. ಯೋ ಹಿ ಪ್ರಥಮವಾರಂ 2050-29th ವರ್ಷೆ ಮೈ ಮಾಸಸ್ಯ 13th ದಿನಾಂಕೆ ನಿರ್ವಾಚಿತ ಪ್ರಧಾನಮಂತ್ರಿ ರೂಪೇಣ ಶಪಥಂ ಸ್ವೀಕೃತ್ಯ 64th-29th ವರ್ಷೆ ಮೈ ಮಾಸಸ್ಯ 27th ದಿನಾಂಕ ಪರ್ಯಂತಂ ಕಾರ್ಯಂ ಅಕರೋತ್. ಪಂಡಿತ್ ನೆಹರು ವರ್ಯಸ್ಯ ನಿರ್ವಾಚಿತ ಪ್ರಧಾನಮಂತ್ರಿತ್ವೇನ ಕಾರ್ಯಕಾಲಃ 98-30-4000 ದಿನಾನಿ ಯಾವತ್ ಆಸೀತ್. ಇದಾನಿಂ ಪ್ರಧಾನಮಂತ್ರಿಣಃ ಮೋದಿವರ್ಯಸ್ಯ ಅವಿರತ ಕಾರ್ಯಕಾಲಃ 99-30-4000 ದಿನಾನಿ ಯಾವತ್ ಅಸ್ತಿ. ಯೇನ ಸಹ ಭಾರತಸ್ಯ ಇತಿಹಾಸೆ ದೀರ್ಘತಮಂ ಕಾಲಂ ಯಾವತ್ ಕಾರ್ಯಂ ಕುರ್ವನ್ ನಿರ್ವಾಚಿತಃ ಪ್ರಧಾನಮಂತ್ರಿ ಅಸ್ತಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಧಾನಮಂತ್ರಿಣಂ ತಸ್ಯ ಸೇವಾಯೈ ಅಭಿನಂದಿತವತಿ. ಸಾಮಾಜಿಕಾಂತರ್ಜಾಲೀಯೇ ಪಟಲೇ ರಾಷ್ಟ್ರಪತಿ ಅವದತ್ ಯತ್ ಅಯಂ ಐತಿಹಾಸಿಕಃ ಅವಸರಃ ದೇಶಸ್ಯ ಜನೈಃ ದ್ವಾರಾ ತಸ್ಯ ನೇತೃತ್ವೇ ಸ್ಥಾಪಿತಸ್ಯ ಚಿರಸ್ಥಾಯಿ ವಿಶ್ವಾಸಸ್ಯ ಚ ಪ್ರಮಾಣರೂಪೇಣ ವರ್ತತೆ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ವಾಣಿಜ್ಯ ಉದ್ಯೋಗ ಮಂತ್ರಿ ಪಿಯೂಷ ಗೋಯಲಃ ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನಃ ಕೃಷಿ ಕೃಷಕ ಕಲ್ಯಾಣ ಮಂತ್ರಿ ಶಿವರಾಜ ಸಿಂಹ ಚೌಹಾನೇತ್ಯಾದಯಃ ಕೇಂದ್ರೀಯ ಮಂತ್ರಿಣಃ ಸ್ವತಂತ್ರ ಭಾರತಸ್ಯ ದೀರ್ಘತಮ ನಿರಂತರ ನಿರ್ವಾಚಿತ ಪ್ರಧಾನಮಂತ್ರಿ ಭವಿತುಂ ಶ್ರೀಮೋದಿನಂ ಶುಭಾಶಯಾಃ ಪ್ರೇಷಿತವಂತಃ. ಸಾಮಾಜಿಕಾಂತರ್ಜಾಲೀಯ ಪಟಲೀಯ ಸಂದೇಶೆ ಡಾಕ್ಟರ್ ಜಯಶಂಕರಃ ಅವದತ್ ಯತ್ ಏಷಾ ಉಪಲಬ್ಧಿಃ ಪ್ರಧಾನಮಂತ್ರಿಣಃ ಮೋದಿನಃ ನೇತೃತ್ವೇ ದೂರದೃಷ್ಟೌ ರಾಷ್ಟ್ರೀಯ ವಿಕಾಸಂ ಪ್ರತಿ ಪ್ರತಿಬದ್ಧತಾಯಾಂ ಚ ಭಾರತಸ್ಯ ಜನಾನಾಂ ಚಿರಸ್ಥಾಯಿ ವಿಶ್ವಾಸಂ ಚ ಪ್ರತಿಬಿಂಬಯತಿ. ಕೇಂದ್ರೀಯ ಪೆಟ್ರೋಲಿಯಂ ಪ್ರಾಕೃತಿಕ ಗ್ಯಾಸ್ ಮಂತ್ರಿಣ ಹರ್ದೀಪ್ ಸಿಂಹ ಪುರಿವರ್ಯೇಣ ಪರ್ಯಾವರಣ ವನ ಋತುದಶಾ ಪರಿವರ್ತನ ಮಂತ್ರಿಣ ಭೂಪೇಂದ್ರ ಯಾದವೇನ ಊರ್ಜಾ ಮಂತ್ರಿಣ ಮನೋಹರ್ ಲಾಲೇನ ರಕ್ಷಾಮಂತ್ರಿಣ ರಾಜನಾಥ ಸಿಂಹೇನ ವಿಜ್ಞಾನ ಪ್ರೌದ್ಯೋಗಿಕಿ ಮಂತ್ರಿಣ ಜಿತೇಂದ್ರ ಸಿಂಹೇನ ಸಂಸ್ಕೃತಿ ಪರ್ಯಟನ ಮಂತ್ರಿಣ ಗಜೇಂದ್ರ ಸಿಂಹ ಶೇಖಾವತೇನ ವಿಧಿ ನ್ಯಾಯ ಮಂತ್ರಿಣ ಅರ್ಜುನ್ ರಾಮ ಮೇಘವಾಲೇನ ಚಾಪಿ ಶ್ರೀಮೋದಿನಂ ಅಭಿನಂದಿತಂ. ಅದ್ಯ ರಾಷ್ಟ್ರೀಯ ರಾಜಧಾನ್ಯಾಂ ಕೇಂದ್ರೀಯ ಮಂತ್ರಿಮಂಡಲಸ್ಯ ಸಭಾಯಾಂ ಮಂತ್ರಿಮಂಡಲಸ್ಯ ಸದಸ್ಯಾಃ ಅಪಿ ಪ್ರಧಾನಮಂತ್ರಿಣಂ ಮೋದಿವರ್ಯಂ ಸಭಾಯಾಂ ಉತ್ಥಾಯ ಅಭಿವಾದನಂ ಕೃತವಂತಃ. ವಿಶ್ವಸ್ಯ ನೇತಾರಃ ಅಪಿ ಶ್ರೀಮೋದಿನಂ ಪ್ರತಿ ಶುಭಕಾಮನಾಃ ಪ್ರೇಷಿತವಂತಃ. ಶ್ರೀಲಂಕಾ ದೇಶಸ್ಯ ರಾಷ್ಟ್ರಪತಿ ಅನುರಾ ಕುಮಾರ್ ದಿಸಾನಾಯಕೆ ಪಾಪುವಾ ನ್ಯೂಗಿನಿ ದೇಶಸ್ಯ ಪ್ರಧಾನಮಂತ್ರಿ ಜೇಮ್ಸ್ ಮಾರಾಪೆ ತ್ರಿನಿದಾದ್ ಟೊಬ್ಯಾಗೋ ದೇಶಸ್ಯ ಪ್ರಧಾನಮಂತ್ರಿ ಕಮಲಾ ಪ್ರಸಾದ್ ವಿಸೇಸರಾದಯಃ ಪ್ರಧಾನಮಂತ್ರಿಣಃ ಮೋದಿನಃ ಪರಿವರ್ತನಶೀಲ ಶಾಸನಂ ವೈಶ್ವಿಕ ದಕ್ಷಿಣಸ್ಯ ಕೃತೆ ತಸ್ಯ ಸಮರ್ಥನಂ ಸಮಾವೇಶಿ ಆರ್ಥಿಕ ಗತಿಶೀಲ ಭಾರತಸ್ಯ ವಿಷಯೆ ತಸ್ಯ ದೂರದೃಷ್ಟಿಂಶ್ಚ ಪ್ರಶಂಸಿತವಂತಃ. ವಸ್ತ್ರಾಣಾಂ ಕೃತೆ ಉತ್ಪಾದನ ಸಂಬದ್ಧ ಪ್ರೇರಣಾ PLI ಇತಿ ಯೋಜನಾಯಾಃ ತೃತೀಯ ಪ್ರಕ್ರಮಸ್ಯಾಂತರ್ಗತಂ 22 ನೂತನಾನಿ ಆವೇದನಪತ್ರಾಣಿ ಸರ್ವಕಾರೇಣ ಅನುಮೋದಿತಾನಿ. ವಸ್ತ್ರಮಂತ್ರಾಲಯಃ ಅವದತ್ ಯತ್ ಯೋಜನಾಯಾಃ ತೃತೀಯ ಚಕ್ರಸ್ಯಾಂತರ್ಗತಂ ಆಹತ್ಯ 96 ಸಮವಾಯ ವಿಶೇಷಾಃ ಚಿತಾಃ ಸಂತಿ.
येषु द्वाविंशत्यधिक अष्टशतोत्तर द्वादश सहस्र कोटि रूप्यकाणां प्रतिबद्ध निवेशः अष्टपञ्चाशत् सहस्र कोटि रूप्यकाणां प्रत्याशित व्यापारः च अस्ति। रक्षामन्त्रालयेन अद्य भारतीय नौसेनायाः कृते विंशति एनहान्स्ड केपेबिलिटी ग्लोबल नेविगेशन सैटेलाइट सिस्टम GNSS जैमर इत्येतेषां क्रयणार्थं ऊनपञ्चाशदधिक चतुःशतं कोटि रूप्यकाणां अनुबन्धे हस्ताक्षरं विहितम्, यस्मिन् न्यूनातिन्यूनं पञ्चसप्तति प्रतिशतं यावत् स्वदेशी वस्तूनि भविष्यन्ति। क्रयणस्य प्रवर्गस्य अन्तर्गतम् अनुबन्धः नवदिल्ल्यां रक्षासचिवस्य राजेश कुमार सिंहस्य उपस्थितौ हस्ताक्षरितः। प्रियाः श्रोतारः, संस्कृतवार्तायाः संस्करणमिदम् इदानीम् आकाशवाणीतः प्रसार्यते। सममेव अयं कार्यक्रमः आकाशवाण्याः अन्तर्जालपटले www.news.com

0: ಕೇಳುಗರೆ, ಇದೀಗ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
2: ನಮಸ್ಕಾರ ಎಲ್ಲರಿಗೂ. ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ಗಳು. ಸಂಜೆಯ ಈ ಹೊತ್ತಿನಲ್ಲಿ ಒಂದು ವಿಶೇಷವಾಗಿರುವಂತಹ ವಿಷಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಿರೋದು ನಾನು ನಿಮ್ಮ ಗೆಳೆಯ ಪ್ರಶಾಂತ್. ಇವತ್ತು ಯಾವ ವಿಚಾರವನ್ನು ನಾವು ಮಾತಾಡ್ತಾ ಇದ್ದೀವಿ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ಸುತ್ತಲಿನ ಒಂದು ಅದೃಶ್ಯ ಶಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದೇ ಆರ. ಆರ ಅಂತಂದ್ರೆ ಏನು? ಹೇಳ್ತೀನಿ ಸ್ನೇಹಿತರೆ. ನೀವು ಎಂದಾದರೂ ಗಮನಿಸಿದ್ದೀರಾ, ಕೆಲವು ವ್ಯಕ್ತಿಗಳು ಭೇಟಿಯಾದ ತಕ್ಷಣ ಅವರ ಬಗ್ಗೆ ಒಂದು ಒಳ್ಳೆಯ ಭಾವನೆ ಮೂಡುತ್ತೆ, ಮತ್ತೆ ಕೆಲವರ ಹತ್ತಿರ ಹೋದಾಗ ಏನೋ ಒಂಥರ ಒಂದು ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಹೋಗುತ್ತೆ. ಇದಕ್ಕೆ ಕಾರಣ ಏನಿರಬಹುದು? ಅದನ್ನೇ ಕೆಲವರು ಆರ ಅಂತ ಕರೀತಾರೆ. ಆರ ಅಂತಂದರೆ ನಮ್ಮ ಸುತ್ತಮುತ್ತಲು ಇರುವಂತಹ ಒಂದು ಅದೃಶ್ಯ ಶಕ್ತಿ ಅಥವಾ ಸ್ಪಂದನಾತ್ಮಕ ಶಕ್ತಿ. ನಮ್ಮ ಆಲೋಚನೆಗಳು, ಭಾವನೆಗಳು, ಮನಸ್ಥಿತಿ ಮತ್ತು ವ್ಯಕ್ತಿತ್ವದ ಪ್ರತಿಬಿಂಬವೇ ಈ ಒಂದು ಆರ ಅಂತ ನಂಬಲಾಗುತ್ತೆ. ನಾವು ಸಂತೋಷವಾಗಿದ್ದಾಗ, ಆತ್ಮವಿಶ್ವಾಸದಿಂದ ಇದ್ದಾಗ ಮತ್ತು ಸಕಾರಾತ್ಮಕವಾಗಿ ಯೋಚಿಸಿದಾಗ ನಮ್ಮ ಆರ ಕೂಡ ಆಕರ್ಷಿತವಾಗುತ್ತೆ ಅಂತ ವಿಜ್ಞಾನ ಹೇಳ್ತಾ ಹೋಗುತ್ತೆ.

0: ಆಹಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಎಫ್ ಎಂ ರೇನ್ಬೋದಲ್ಲಿ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ. ಸೊ ಆಹಾರವನ್ನು ನಾವು ಹೇಗೆ ಉತ್ತಮಗೊಳಿಸಬಹುದು? ಸ್ನೇಹಿತರೆ, ಒಳ್ಳೆ ಆಹಾರ ಪಡಿಬೇಕು ಅಂತಂದರೆ ಯಾವುದೇ ಮ್ಯಾಜಿಕ್ ಬೇಕಾಗಿಲ್ಲ. ಒಳ್ಳೆಯ ಆಲೋಚನೆಗಳು, ನಗುಮುಖ, ಕೃತಜ್ಞತೆ, ದಯೆ ಮತ್ತು ಆತ್ಮವಿಶ್ವಾಸ, ಈ ಎಲ್ಲವನ್ನು ನಾವು ನಮ್ಮಲ್ಲಿ ಇಟ್ಕೋಬೇಕಾಗತ್ತೆ. ಇವುಗಳೇ ನಮ್ಮ ಒಂದು ಸಕಾರಾತ್ಮಕ ಶಕ್ತಿ ಅಥವಾ ಆಹಾರವನ್ನು ಪ್ರಕಾಶಮಾನಗೊಳಿಸ್ತಾ ಹೋಗುತ್ತೆ. ಪ್ರತಿದಿನ ಬೆಳಗ್ಗೆ ಕನ್ನಡಿಯಲ್ಲಿ ನಿಮ್ಮನ್ನು ನೋಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಸ್ಮೈಲ್ ಮಾಡಿ. ನಿಮ್ಮ ಜೀವನದಲ್ಲಿರುವ ಒಂದು ಒಳ್ಳೆಯ ಸಂಗತಿಗಳಿರಬಹುದು, ಒಳ್ಳೆಯ ದಿನಗಳಿಗಿರಬಹುದು, ಅದೆಲ್ಲದಕ್ಕೂ ಒಂದು ಧನ್ಯವಾದವನ್ನು ಹೇಳಬಹುದು. ಬೇರೆಯವ್ರ ಬಗ್ಗೆ ಒಳ್ಳೆಯದನ್ನೇ ಯೋಚಿಸ್ತಾ ಹೋಗೋಣ. ಅದರಿಂದ ಸಕಾರಾತ್ಮಕವಾಗಿರಿ, ಸಂತೋಷವಾಗಿರಿ ಮತ್ತು ನಿಮ್ಮ ಸುತ್ತಲಿನ ಜಗತ್ತನ್ನು ಬೆಳಗಿಸುವ ವ್ಯಕ್ತಿಯಾಗಿರಿ. ಇದು ನಿಮ್ಮ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋದಲ್ಲಿ ನಾನು ಆರ್ ಜೆ ಪ್ರಶಾಂತ್. ಇವತ್ತು ನಾವು ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ಆರ ಬಗ್ಗೆ ಮಾತಾಡ್ತಾ ಹೋದ್ವಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಶೇಷವಾಗಿರುವಂತಹ ವಿಷಯದೊಂದಿಗೆ. ಕೇಳ್ತಾರಿ ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ಗಳು.
1: ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್. ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ನೆಪದಲ್ಲಿ 39,000 ಕೋಟಿ ರೂಪಾಯಿ ಹಗರಣ, ರಾಜ್ಯಪಾಲರಿಗೆ ಬಿಜೆಪಿ ದೂರು. ನವದೆಹಲಿಯಲ್ಲಿ ನಾಳೆ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ಮುಂದಿನ 5 ದಿನ ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಖಾತೆ ಹಂಚಿಕೆ ಕುರಿತಂತೆ ಅಸಮಾಧಾನ ಉಂಟಾಗಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಇಂದು ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿ ಪ್ರವಾಸ ಕೈಗೊಂಡಿರುವ ಅವರು, ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ಧನ್ಯವಾದ ಸಲ್ಲಿಸಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಅವರು ದೆಹಲಿಯಲ್ಲಿ ಇದ್ದು ಖಾತೆ ಬದಲಾವಣೆಗೆ ಒತ್ತಾಯಿಸುತ್ತಿದ್ದಾರೆ ಎಂದು ಐಎಎನ್ಎ ಸುದ್ದಿಸಂಸ್ಥೆ ವರದಿ ಮಾಡಿದೆ.

0: ಈ ನಡುವೆ ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಬಿಡಿಎ ಹಾಗೂ ಬಿಎಂಆರ್ಡಿಎ ಸೇರಿಸುವಂತೆ ಪಟ್ಟು ಹಿಡಿದಿದ್ದು ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿಯಾಗಲು ನಿರ್ಧರಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ಮಾಡುವ ನೆಪದಲ್ಲಿ 39,437 ಕೋಟಿ ರೂಪಾಯಿ ಹಗರಣ ನಡೆಸಿದೆ ಎಂದು ಬಿಜೆಪಿ ಆರೋಪಿಸಿದೆ. ಟೆಂಡರ್ನ ಒಟ್ಟು ಮೊತ್ತದಲ್ಲಿ 10,000 ಕೋಟಿ ರೂಪಾಯಿ ಕಿಕ್ಬ್ಯಾಕ್ ಪಡೆಯಲಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದು ಈ ಕುರಿತಂತೆ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದ್ದಾರೆ. ದೂರಿನಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ. ಬಳಿಕ ಮಾತನಾಡಿದ ಅವರು, ಜನರ ತೆರಿಗೆ ಹಣದ ಲೂಟಿ, ಟೆಂಡರ್ ಪ್ರಕ್ರಿಯೆಯಲ್ಲಿನ ಅಕ್ರಮ ಹಾಗೂ ಸರ್ಕಾರದ ಪಾತ್ರದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಯಿತು ಎಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗವಹಿಸಲಿದ್ದು ಉನ್ನತ ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ಡಿಸೆಂಬರ್ನಲ್ಲಿ ನಡೆದ 5ನೇ ರಾಷ್ಟೀಯ ಮುಖ್ಯ ಕಾರ್ಯದರ್ಶಿಗಳ ಸಮ್ಮೇಳನದ ಶಿಫಾರಸುಗಳಾದ ಆರಂಭಿಕ ಬಾಲ್ಯ ಶಿಕ್ಷಣ, ಶಾಲಾ ಶಿಕ್ಷಣ, ಕೌಶಲ್ಯ, ಉನ್ನತ ಶಿಕ್ಷಣ, ಕ್ರೀಡೆ ಮತ್ತು ಪಠ್ಯೇತರ ಚಟುವಟಿಕೆಗಳ ಕುರಿತಂತೆ ಚರ್ಚೆ ನಡೆಯಲಿದೆ. ಮಧ್ಯಪ್ರದೇಶದಲ್ಲಿ ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕೃತವಾಗಿರುವುದು ಚುನಾವಣಾ ಅಕ್ರಮವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಮೀನಾಕ್ಷಿ ನಟರಾಜನ್ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪದೋಷಗಳಿರಲಿಲ್ಲ, ಆದರೂ ಕೆಲವು ಲೋಪದೋಷಗಳನ್ನು ಸೃಷ್ಟಿಮಾಡಿ ತಿರಸ್ಕಾರ ಮಾಡಲಾಗಿದೆ ಎಂದು ದೂರಿದ್ದಾರೆ. ಇದು ಚುನಾವಣಾ ಅಕ್ರಮ ಹಾಗೂ ರಾಜಕೀಯ ಷಡ್ಯಂತ್ರ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ದೇಶದ ಪ್ರಮುಖ ರಾಷ್ಟೀಯ ತಂತ್ರಜ್ಞಾನ ಸಮಾವೇಶವಾದ ರೈಸ್ ಕಾನ್ಕ್ಲೇವ್ 2026 ಇದೇ 13 ಮತ್ತು 14ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾವೇಶಕ್ಕೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಜಿತೇಂದ್ರ ಸಿಂಗ್ ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾ ಅಭಯ್ ಎ ಪಶೀಲ್ಕರ್ ಮಾತನಾಡಿ, ಈ ಬಾರಿಯ ಬೆಂಗಳೂರು ಆವೃತ್ತಿಯು ವಿಕಸಿತ ಭಾರತ 2047ಕ್ಕಾಗಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಆಧಾರಿತ ಬೆಳವಣಿಗೆ ಎಂಬ ವಿಶೇಷ ಧ್ಯೇಯವಾಕ್ಯದೊಂದಿಗೆ ನಡೆಯಲಿದೆ. ಸಮಾವೇಶದಲ್ಲಿ ಏರೋಸ್ಪೇಸ್ ತಂತ್ರಜ್ಞಾನಗಳ ಬೆಳವಣಿಗೆ, ಎಲ್ಲರಿಗೂ ಕೃತಕ ಬುದ್ದಿಮತ್ತೆ, ಕೃಷಿ, ಆಹಾರ, ಮಾರುಕಟ್ಟೆ ಸಂಪರ್ಕ ಕ್ಷೇತ್ರಗಳ ಮೇಲೆ ಗಂಭೀರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ದೇಶ ವಿದೇಶಗಳ ಹಲವು ಕಂಪನಿಗಳು ಭಾಗಿಯಾಗಲಿವೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗವು ಭಾರತೀಯ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ನಿರ್ವಹಣಾ ಸಂಸ್ಥೆ, ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಸಹಾಯ ಸಂಸ್ಥೆ ಹಾಗೂ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಯ ಸಹಯೋಗದೊಂದಿಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ತಂತ್ರಜ್ಞಾನ ಚಾಲಿತ ಮತದಾರರ ನೋಂದಣಿ ಕುರಿತ ಒಂದು ದಿನದ ಅಂತಾರಾಷ್ಟೀಯ ಕಾರ್ಯಾಗಾರ ಆಯೋಜಿಸಿತ್ತು. ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಾಗಾರವು ಮತದಾರರ ನೋಂದಣಿ ಪ್ರಕ್ರಿಯೆಯಲ್ಲಿ ತಂತ್ರಜ್ಞಾನದ ಅಳವಡಿಕೆ ಮತ್ತು ನಾವೀನ್ಯತೆಗಳ ಕುರಿತು ಜಾಗತಿಕ ಮಟ್ಟದ ಚರ್ಚೆಗೆ ವೇದಿಕೆಯಾಯಿತು. ಕಾರ್ಯಾಗಾರದಲ್ಲಿ ತಜ್ಞರು ವಿವಿಧ ಮಾದರಿಗಳ ಕುರಿತು ಪ್ರಸ್ತುತಿ ನೀಡಿದರು. ಈ ಕಾರ್ಯಾಗಾರವು ಭವಿಷ್ಯದ ಚುನಾವಣಾ ಪ್ರಕ್ರಿಯೆಗಳನ್ನು ಹೆಚ್ಚು ಪಾರದರ್ಶಕ, ಸುಲಭ ಮತ್ತು ತಂತ್ರಜ್ಞಾನ ಆಧಾರಿತವಾಗಿ ರೂಪಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ಪ್ರಮುಖ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರದಿಂದ ಸಿಆರ್ಎಫ್ ಯೋಜನೆಯಡಿ 22 ಕೋಟಿ ರೂಪಾಯಿ ಮಂಜೂರಾಗಿದೆ. ಇದನ್ನು ಸ್ವಾಗತಿಸಿರುವ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ ಚಾಮರಾಜ ಒಡೆಯರ್, ಈ ರಸ್ತೆಗಳು ಕೊಡಗು ಜಿಲ್ಲೆಯ ನಿವಾಸಿಗಳು, ರೈತರು, ವಿದ್ಯಾರ್ಥಿಗಳು, ಪ್ರವಾಸಿಗರು ಹಾಗೂ ವ್ಯಾಪಾರ ವಲಯದವರಿಗೆ ಅತ್ಯಂತ ಪ್ರಮುಖ ಸಂಪರ್ಕ ಮಾರ್ಗಗಳಾಗಿವೆ ಎಂದು ತಿಳಿಸಿದ್ದಾರೆ. ಕೊಡಗಿನ ಬಹುಕಾಲದ ರಸ್ತೆ ಅಭಿವೃದ್ಧಿ ಅಗತ್ಯಗಳಿಗೆ ಸ್ಪಂದಿಸಿದ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ

ಭರಿಸಲಾಗುತ್ತಿದೆ. ಈಗಾಗಲೇ ಶೇಕಡ 94.14% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನು ವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಲು ಎಲ್ಲಾ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾರ್ವಜನಿಕರಲ್ಲಿ ಉಂಟಾಗಿರುವ ಗೊಂದಲ ನಿವಾರಿಸಲು ಪಾರದರ್ಶಕವಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗುವುದು. ಅರ್ಹ ಯಾವೊಬ್ಬ ಮತದಾರನು ಪಟ್ಟಿಯಿಂದ ಹೊರಗುಳಿಯಬಾರದು, ಮತದಾನದ ಹಕ್ಕಿನಿಂದ ಯಾರೂ ವಂಚಿತರಾಗಬಾರದು ಎಂದು ತಿಳಿಸಿದ್ದಾರೆ. 2025 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಹಾನಿಗೆ ಒಳಗಾದ ಜಿಲ್ಲೆಯ ರೈತರಿಗೆ 246.9 ಕೋಟಿ ರೂಪಾಯಿ ಅತ್ಯಧಿಕ ಬೆಳೆ ವಿಮಾ ಪರಿಹಾರ ಲಭಿಸಿದೆ. ಜಿಲ್ಲೆಯಲ್ಲಿ ಒಟ್ಟಾರೆ 20,291 ರೈತರು ಬೆಳೆ ವಿಮೆಗೆ ಹೆಸರು ನೋಂದಾಯಿಸಿಕೊಂಡಿದ್ದು 12,01,077 ಹೆಕ್ಟೇರ್ ಪ್ರದೇಶ ವಿಮಾ ವ್ಯಾಪ್ತಿಗೆ ಒಳಪಟ್ಟಿತ್ತು. ಈ ತಿಂಗಳ ಅಂತ್ಯದೊಳಗೆ 51 ಕೋಟಿ ರೂಪಾಯಿ ಅಧಿಕ ಪರಿಹಾರ ಜಿಲ್ಲೆಯ ಎಲ್ಲಾ ತಾಲೂಕಿನ ಅರ್ಹ ರೈತರ ಖಾತೆಗಳಿಗೆ ಹಂತ ಹಂತವಾಗಿ ಜಮಾ ಆಗಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಚುರುಕು ಪಡೆದಿದ್ದು ಕಳೆದ 2 ದಿನಗಳಿಂದ ಸತತವಾಗಿ ಮಳೆ ಸುರಿಯುತ್ತಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬತ್ತಿ ಹೋಗಿದ್ದ ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ ನದಿಗಳಲ್ಲಿ ನೀರಿನ ಹರಿವು ಕಂಡುಬರುತ್ತಿದೆ. ಕೃಷಿ ಚಟುವಟಿಕೆಗಳು ಕೂಡ ಬಿರುಸಿನಿಂದ ಸಾಗುತ್ತಿದ್ದು ರೈತರು ಮುಂಗಾರು ಬಿತ್ತನೆಗಾಗಿ ಗದ್ದೆಗಳನ್ನು ಹಸನುಗೊಳಿಸುತ್ತಿದ್ದಾರೆ. ಗಾಳಿ ಮಳೆಯಿಂದಾಗಿ ಜಿಲ್ಲೆಯಲ್ಲಿ ಮೇ 31 ನಿನ್ನೆಯವರೆಗೆ ಒಟ್ಟು 280 ಮನೆಗಳಿಗೆ ಹಾನಿ ಉಂಟಾಗಿದೆ. ಈ ಪೈಕಿ 4 ಮನೆಗಳು ಸಂಪೂರ್ಣ ಕುಸಿದಿವೆ. 276 ಮನೆಗಳು ಭಾಗಶಃ ಹಾನಿಗೊಳಗಾಗಿವೆ. 672 ವಿದ್ಯುತ್ ಕಂಬಗಳು ಧರೆಗುರುಳಿವೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಕೋಳೂರು ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಕೇಂದ್ರ ಪುರಸ್ಕೃತ ಆತ್ಮ ಯೋಜನೆಯಡಿ ಖೇತ್ ಬಚಾವು ಅಭಿಯಾನದ ಅಂಗವಾಗಿ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊಂಕಣ ರೈಲ್ವೆ ವಿಭಾಗದ ಕಾರವಾರ ರೈಲ್ವೆ ನಿಲ್ದಾಣದಲ್ಲಿ ಮಹಿಳಾ ಪ್ರಯಾಣಿಕರಿಗಾಗಿ ಪ್ರತ್ಯೇಕವಾಗಿ ಪಿಂಕ್ ಬಬಲ್ ವಿಶ್ರಾಂತಿ ಆಸನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಾಳೆ ಈ ವಿಶೇಷ ಆಸನ ವ್ಯವಸ್ಥೆಯನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಕೆಎಸ್ಎಂಸಿಎ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೈಲ್ ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ನಿಗಾ ವಹಿಸಬೇಕು, ಜಾನುವಾರುಗಳ ಮೇವಿನ ಸಮಸ್ಯೆಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಕೋಲಾರ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ, ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಮುಂದಿನ 5 ದಿನಗಳ ಕಾಲ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿಯೂ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ನೆಪದಲ್ಲಿ 39,000 ಕೋಟಿ ರೂಪಾಯಿ ಹಗರಣ, ರಾಜ್ಯಪಾಲರಿಗೆ ಬಿಜೆಪಿ ದೂರು. ನವದೆಹಲಿಯಲ್ಲಿ ನಾಳೆ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ಮತ್ತು ಮುಂದಿನ 5 ದಿನ ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ಹಾಯ್ ಹಲೋ ನಮಸ್ತೆ ಶುಭ ಸಂಜೆ, ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ್ ಬಿಲ್ಲು 101.3 ಮೆಗಾಹರ್ಟ್ಸ್ಗಳು. ಸಮಯ 6:31:35 ಇವತ್ತಿನ ಕಾರ್ಯಕ್ರಮ ಸನ್ಸೆಟ್ ಸುರಭಿಗೆ ನಿಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ಹೊತ್ತಿನಲ್ಲಿ ನಿಮ್ ಜೊತೆ ಆಗ್ತಿದ್ದೀನಿ ನಾನು ಆರ್ ಜೆ ಮುಖೇಶ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸೂಪರ್ ಹಿಟ್ ಆಗಿರುವಂತಹ ಕನ್ನಡ ಚಿತ್ರಗೀತೆಗಳು ನಿಮ್ಮ ಜೊತೆಯಾಗಿರುತ್ತೆ. ಹಾಗೆ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿದುಕೊಳ್ತಾ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಸಾಗೋಣ. ಏನದು ವಿಚಾರ ಅಂತ ಹೇಳಿದ್ರೆ, ನಾವು ನಮ್ಮ ಜೀವನದಲ್ಲಿ ಎಷ್ಟೋ ವಿಚಾರಕ್ಕೆ ಸಾಕಷ್ಟು ಯೋಚನೆ ಮಾಡ್ತೀವಿ, ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಳ್ತೀವಿ, ಆದರೆ ಯಾವುದೋ ಒಂದು ಹೊತ್ತಿನಲ್ಲಿ ಬೇರೆಯವರ ಮೊರೆ ಹೋಗ್ತೀವಿ ಅಲ್ವಾ. ಆ ಬೇರೆಯವರು ಬೇರೆ ಯಾರೂ ಆಗಿರೋದಿಲ್ಲ, ನಮಗೆ ಬಹಳ ಹತ್ತಿರವಾಗಿರುವಂತಹ ಸ್ನೇಹಿತರಾಗಿರ್ಬೋದು, ನಮ್ಮ ಸಂಬಂಧಿಕರಾಗಿರ್ಬೋದು, ಅಥವಾ ನಮ್ಮ ಊರಿನವರಾಗಿರ್ಬೋದು, ನಮ್ಮ ಹಳ್ಳಿಯವರಾಗಿರ್ಬೋದು, ಯಾರಾದರೂ ಆಗಿರ್ಬೋದು. ಆದರೆ ನಮಗಿಂತ ಹೆಚ್ಚು ತಿಳಿದಿರ್ತಾರೆ ಅವರಿಗೆ, ನೀವು ತಲೆ ಕೆಡಿಸ್ಕೊಂಡಿರುವಂತಹ ವಿಚಾರದ ಬಗ್ಗೆ ಹೆಚ್ಚು ಮಾಹಿತಿ ಇರಬಹುದು, ಅಥವಾ ಅವರಿಗೆ ಮಾಹಿತಿ ಇಲ್ಲದೇ ಇದ್ದರೂ ಎಲ್ಲಾದರೂ ಒಂದು ಕಡೆ ಆ ಮಾಹಿತಿಯನ್ನು ಕಲೆ ಹಾಕಿ ನಿಮಗೆ ಒಂದು ಸಮಾಧಾನದ ರೂಪದಲ್ಲಿ ಆ ಮಾತನ್ನು ತಿಳಿಸೋದಾಗಿರ್ಬೋದು, ಅಥವಾ ನಿಮಗೆ ಸರಿಯಾದ ದಾರಿಯನ್ನು ತೋರಿಸುವಂತಹ ವ್ಯಕ್ತಿಯಾಗಿರಬಹುದು. ಈ ಒಬ್ಬ ವಿಶೇಷ ವ್ಯಕ್ತಿಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಏನಪ್ಪ ಅಂತ ಹೇಳಿದ್ರೆ, ನಾವು ನಮ್ಮ ಊರುಗಳಲ್ಲಾಗಿರ್ಬೋದು, ನಮ್ಮ ಮನೆಯಲ್ಲಾಗಿರ್ಬೋದು, ಹಳ್ಳಿಗಳಲ್ಲಾಗಿರ್ಬೋದು, ಕಚೇರಿಗಳಲ್ಲಾಗಿರ್ಬೋದು, ನಮಗೆ ಯಾವುದೋ ಒಂದು ವಿಚಾರಕ್ಕೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾಗ, ಅಥವಾ ನಮ್ಮ ಯಾವುದೋ ಒಂದು ವಿಚಾರಕ್ಕೆ ನಮಗೆ ಕ್ಲಾರಿಟಿ ಇಲ್ಲದೇ ಇದ್ದಾಗ, ಕ್ಲಾರಿಟಿ ಬೇಕು ಅಂದಾಗ, ನಮ್ಮ ಸುತ್ತಮುತ್ತ ಆ ರೀತಿಯಾದಂತಹ ಒಬ್ಬ ವ್ಯಕ್ತಿ ಇದ್ದೇ ಇರ್ತಾರೆ. ಅವ್ರ ಹತ್ರ ಹೋದರೆ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಸಲಹೆ ಆಗಿರಬಹುದು, ಉತ್ತರ ಆಗಿರಬಹುದು, ಯಾವುದೋ ಒಂದು ರೀತಿಯಲ್ಲಿ ಸಮಾಧಾನ ಅಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗತ್ತೆ. ಹೀಗೆ ನಿಮ್ಮ ಗುಂಪಿನಲ್ಲೂ, ನಿಮ್ಮ ಸ್ನೇಹಿತರ ಗುಂಪಿನಲ್ಲೂ, ಅಥವಾ ನಿಮ್ಮ ಪರಿವಾರದಲ್ಲೂ, ನೀವು ಕೆಲಸ ಮಾಡುವಂತಹ ಒಂದು ಕಚೇರಿಯಲ್ಲಾಗಿರ್ಬೋದು, ನಿಮ್ಮ ಊರಿನಲ್ಲಾಗಿರ್ಬೋದು, ಹಳ್ಳಿಯಲ್ಲಾಗಿರ್ಬೋದು, ಈ ರೀತಿಯಾದಂತಹ ಜನರು ಇದ್ದೇ ಇರ್ತಾರೆ. ಆ ಜನರನ್ನು ಇವತ್ತು ಸ್ಮರಿಸೋಣ. ಹಾಗೆಯೇ ಆ ಒಂದು ವಿಶೇಷವಾದಂತಹ ಸಂಬಂಧ ಆಗಿರ್ಬೋದು, ಬಾಂಧವ್ಯ ಆಗಿರ್ಬೋದು, ಅದ್ರ ಬಗ್ಗೆ ಮಾತನಾಡೋಣ ಇಂದಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮದ ಮೊದಲಿಗೆ ಎರಡು ಅಪ್ಪು ಗೀತೆಗಳು. ಮೊದಲನೇ ಗೀತೆ ಆಗಲೇ ಪ್ರಸಾರ ಮಾಡಿದಂತಹ ಒಂದು ಗೀತೆಯಾಗಿತ್ತು, ಸಣ್ಣ ಚಂಕ್ ಆಗಿತ್ತು, ಆದರೆ ಈಗ ಸಂಪೂರ್ಣ ಗೀತೆಯನ್ನು ಕೇಳುವಂತಹ ಸಮಯ. ಪರಮಾತ್ಮ ಚಿತ್ರದ ಗೀತೆ, ಸೋನು ನಿಗಮ್ ಅವರ ದನಿಯಲ್ಲಿ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ರಾಗ ಸಂಯೋಜನೆ ಇದೆ. ತದನಂತರ ಕುನಾಲ್ ಗಾಂಜವಾಲ ಅವರ ದನಿಯಲ್ಲಿರುವಂತಹ ಆಕಾಶ್ ಚಿತ್ರದ ಒಂದು ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಆರ್ ಪಿ ಪಟ್ನಾಯಕ್ ಅವರ ರಾಗ ಸಂಯೋಜನೆ ಇದೆ. ಈ ಎರಡು ಗೀತೆಗಳೊಂದಿಗೆ ಇಂದಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ ಸಂದೇಶದ ಮುಖಾಂತರ ಕಳಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480910013.

ಪರವಶನಾದನು ಅರಿಯುವ ಮುನ್ನವೇ ಹಾಗೆ ನೀನೇ ನೀನೇ ನನಗೆಲ್ಲ ನೀನೇ. ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವಂತಹ ಎರಡು ಅದ್ಭುತವಾಗಿರುವಂತಹ ಚಿತ್ರಗಳ ಅದ್ಭುತವಾಗಿರುವಂತಹ ಗೀತೆಯನ್ನ ನಾವು ಕೇಳಿದ್ದು ಸನ್ಸೆಟ್ ಸುರಭಿ ಕಾರ್ಯಕ್ರಮದ ಮೊದಲಿಗೆ. ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ಕನ್ನಡ ಕಾಮನು ಬಿಲ್ಲು 101.3 ಮೆಗಾಹರ್ಟ್ಸ್ ಗಳನ್ನ ಟ್ಯೂನ್ ಇನ್ ಮಾಡಿದ್ದೀರಿ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಆಗಲೇ ಹೇಳ್ತಾ ಇದ್ದೆ, ನಾವು ಎಷ್ಟೊಂದು ವಿಚಾರಕ್ಕೆ ಬೇರೆಯವರ ಮೊರೆ ಹೋಗ್ತೀವಿ. ಅದು ಒಂದು ಸಣ್ಣ ವಿಚಾರಣೆ ಆಗಿರಬಹುದು. ಈಗ ಒಂದು ಮೊಬೈಲ್ ತೆಗೆದುಕೊಳ್ಬೇಕಾದ್ರೆ ಯಾವ ಮೊಬೈಲ್ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ದೊಡ್ಡ ಗಲಭೆ ನಮ್ಮ ತಲೆಯಲ್ಲಿರುತ್ತೆ. ಆಗ ನಮಗೆ ನೆನಪಾಗುವಂಥದ್ದು ಆ ಒಬ್ಬ ಗೆಳೆಯ. ಆ ಒಬ್ಬ ಗೆಳೆಯನಿಗೆ ಈ ಎಲ್ಲ ಫೋನ್ ಜಗತ್ತಿನ ಎಲ್ಲ ಆಗುಹೋಗುಗಳು ತಿಳಿದಿರುತ್ತೆ. ಅವನು ಒಂದು ಫೋನ್ ಮಾಡಿ, ಏ ಗೆಳೆಯ, ಈ ಥರ ನಾನು ಒಂದು ಫೋನ್ ತೊಗೋಬೇಕು ಅಂತಿದ್ದೀನಿ, ಯಾವ ಫೋನ್ ತೊಗೋಬಹುದೋ ಅಂತ ಹೇಳಿದರೆ ಅವನು ನಿಮಗೆ ಇಷ್ಟು ಪಟ್ಟಿಯನ್ನೇ ನೀಡ್ತಾನೆ. ಹೀಗಿರಬೇಕಾದ್ರೆ ನಮ್ಮ ಜೀವನದಲ್ಲಿ ಆಗುವಂತಹ ಹಲವಾರು ಘಟನೆಗಳಿಗೆ ಎಷ್ಟೊಂದು ಜನ ಸಾಕ್ಷಿಯಾಗಿರ್ತಾರೆ. ಹೀಗಿರಬೇಕಾದ್ರೆ ನಮಗೆ ಬೇಜಾರಾದಾಗ, ನಮಗೆ ಖುಷಿಯಾದಾಗ, ಅಥವಾ ನಾವು ದುಃಖವನ್ನು ತೋಡ್ಕೋಬೇಕಾದ್ರೆ, ಅಥವಾ ನಾವು ಎಲ್ಲೋ ಒಂದು ಕಡೆ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಗ ನಾವು ಯಾವ್ದಾದ್ರು ಒಬ್ಬರ ಮೊರೆ ಹೋಗ್ತೀವಿ. ಅದು ನಮ್ಮ ಪ್ರೀತಿಯ ತಮ್ಮ, ಅಣ್ಣ, ಅಕ್ಕ, ತಂಗಿ, ಅಪ್ಪ, ಅಮ್ಮ, ಬೇರೆ ಯಾರಾದರೂ ಆಗಿರಬಹುದು. ನಮ್ಮ ಪರಿವಾರದಲ್ಲಾಗಿರಬಹುದು, ಪರಿವಾರದ ಹೊರಗಿನ ನಮ್ಮ ಸ್ನೇಹಿತರಾಗಿರಬಹುದು, ಅಥವಾ ಕಚೇರಿಯಲ್ಲಿ ಯಾರಾದರೂ ಆಗಿರಬಹುದು, ಅಥವಾ ಹೀಗೆ ನಿಮಗೆ ಯಾವುದೋ ಒಂದು ಜಾಗದಲ್ಲಿ ಸಿಕ್ಕಂತಹ ಒಬ್ಬ ವ್ಯಕ್ತಿ ಕೂಡ ಆಗಿರಬಹುದು. ಹೀಗಿರಬೇಕಾದ್ರೆ ಆ ವ್ಯಕ್ತಿ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯವಾದ ಪಾತ್ರ ವಹಿಸ್ತಾರೆ ಅನ್ನೋದನ್ನು ನಾವು ಗಮನಿಸಲೇಬೇಕಾಗತ್ತೆ. ಹೀಗೇನಾದರೂ ನಿಮಗೂ ಕೂಡ ಆಗಿದೆಯಾ? ನೀವು ಕೂಡ ಈಗಲೂ ಯಾವುದಾದ್ರೂ ಒಂದು ವಿಚಾರಕ್ಕೆ ನಿಮ್ಮ ಮನೆಯ ಹಿರಿಯರಾಗಿರಬಹುದು, ಅಥವಾ ನಿಮ್ಮ ಊರಿನ ಹಿರಿಯರೇ ಆಗಿರಬಹುದು, ಅಥವಾ ನಿಮ್ಮ ಊರಿನಲ್ಲಿ ಅತ್ಯಂತ ಹೆಚ್ಚು ಅಂದರೆ ಒಂದು ಅತ್ಯಂತ ಉನ್ನತ ಮಟ್ಟದಲ್ಲಿರುವಂತಹ ವ್ಯಕ್ತಿಯಾಗಿರ್ಬೋದು. ಈಗ ಒಂದು ಇತಿಹಾಸವನ್ನು ನಾವು ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದ್ರೆ, ನಾವು ಸಿನಿಮಾಗಳಲ್ಲಾಗಿರ್ಬಹುದು, ಎಲ್ಲ ಕಡೆ ನಾವು ನೋಡ್ತಾನೆ ಇರ್ತೀವಿ, ಆ ಹಳ್ಳಿಯಲ್ಲಿ ಅಥವಾ ಊರಿನಲ್ಲಿ ಯಾರೋ ಒಬ್ಬ ತುಂಬ ತಿಳಿದಿರುವಂತಹ ವ್ಯಕ್ತಿ ಇದ್ದೇ ಇರ್ತಾನೆ. ಅವನನ್ನು ಮೊರೆ ಹೋದರೆ ಖಂಡಿತವಾಗ್ಲೂ ನಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರ ಸಿಗತ್ತೆ. ಈಗ ನಮ್ಮ ವಿಷ್ಣುವರ್ಧನ್, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಚಿತ್ರಗಳನ್ನೇ ತೆಗೆದುಕೊಳ್ಳೋಣ. ಕೋಟಿಗೊಬ್ಬ ಚಿತ್ರ ಆಗಿರಬಹುದು, ಹೀಗೆ ಆ ಊರಿನವರೆಲ್ಲರೂ ಕೂಡ ಅವ್ರ ಹತ್ರ ಬಂದು ತಮ್ಮ ಕಷ್ಟಗಳನ್ನು ಹಂಚಿಕೊಳ್ತಾರೆ. ಆಗ ಅವರು ನೀಡುವಂತಹ ಪರಿಹಾರವೇ ಒಂದು ರಾಮಬಾಣ ಅಂತ ಹೇಳಬಹುದು. ಹೀಗಿರಬೇಕಾದ್ರೆ ನಿಮ್ಮ ಜೀವನದಲ್ಲೂ ಯಾರಾದರೂ ಆ ಥರ ಇದ್ದಾರಾ? ನಿಮ್ಮ ಎಲ್ಲ ಕಷ್ಟಗಳಿಗೆ ಅಥವಾ ನಿಮ್ಮ ನೋವುಗಳಿಗೆ ಪರಿಹಾರ ನೀಡುವಂತಹ ವ್ಯಕ್ತಿ ಆಗಿರಬಹುದು, ಅವ್ರ ಬಗ್ಗೆ ಮಾತನಾಡೋಣ. ಅವರಿಗೆ ನಮ್ಮ ಕಡೆಯಿಂದ ಒಂದು ಬಿಗ್ ಥ್ಯಾಂಕ್ ಯು ಹೇಳೋಣ ಅಂತ ಹೇಳ್ತಾ ಇದ್ದೀಗ ಎರಡು ಸೂಪರ್ ಹಿಟ್ ಗೀತೆಗಳು ಇವತ್ತಿನ ಬರ್ತ್ಡೇ ಬಾಯ್ಗೆ. ಹೌದು, ಗಾಯಕ ಮೀಕಾ ಸಿಂಗ್ ಅವರು ಇವತ್ತು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವರು ಕನ್ನಡಕ್ಕಾಗಿ ಹಾಡಿರುವಂತಹ ಎರಡು ಅದ್ಭುತವಾಗಿರುವಂತಹ ಗೀತೆಗಳು ಇದೀಗ ನಿಮಗೋಸ್ಕರ. ಮೀಕಾ ಸಿಂಗ್ ಹಾಗೂ ಸಂಗೀತ ಅವರು ಹಾಡಿರುವಂತಹ ವಿಕ್ಟರಿ ಚಿತ್ರದ ಒಂದು ಗೀತೆ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ರಾಗ ಸಂಯೋಜನೆ ಇದೆ. ತದನಂತರ ನಿದ್ದೆ ಬಂದಿಲ್ಲ ನಂಗೆ ನಿದ್ದೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಮೀಕಾ ಸಿಂಗ್. ನಂದಿತ, ಚೈತ್ರ, ಅನುರಾಧ ಭಟ್ ಹಾಗೂ ಸಂಗಡಿಗರು ಶ್ರೀಧರ್ ವಿ ಸಂಭ್ರಮ ಅವರ ಸಾಹಿತ್ಯ ಸಂಗೀತ ಇದೆ. ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಚಿತ್ರದ ಈ ಒಂದು ಗೀತೆ, ಈ ಎರಡು ಗೀತೆಗಳು ಒಂದರ ನಂತರ ಮತ್ತೊಂದು ಈ ಹೊತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಹಾಗೆ ನಿಮ್ಮ ಸಂದೇಶಗಳು ಹರಿದು ಬರಲಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ 9480901013, 9480901013. ಸನ್ಸೆಟ್ ಸುರಭಿ ಕಾರ್ಯಕ್ರಮ ಟ್ಯೂನ್ ಇನ್ ಮಾಡಿದ್ದೀರಾ ಕೇವಲ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ಗಳಲ್ಲಿ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಣ್ತರಿಸೋ ಮಧುರ ತಾಣ

ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3 ಮೆಗಾಹರ್ಟ್ಸ್ ಅನ್ನು ಟ್ಯೂನ್ ಇನ್ ಮಾಡಿದ್ದೀರಾ. 7:16:52 ಸಮಯ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ಸನ್ಸೆಟ್ ಅಂತೂ ಆಯಿತು, ಎಲ್ಲರೂ ಕೂಡ ಮನೆ ಸೇರ್ಕೊಳ್ತಾ ಇರ್ತೀರಾ ಅಥವಾ ಮನೆ ಸೇರಿರ್ತೀರಾ. ಎಲ್ಲಾದರೂ ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡಿದ್ರೆ ಖಂಡಿತವಾಗ್ಲೂ ನಮಗೆ ತಿಳಿಸ್ಕೊಡಿ, ಬೇರೆಯವ್ರಿಗೂ ಕೂಡ ಸಂದೇಶವನ್ನು ರವಾನಿಸೋಣ. ಹಾಗೆಯೇ ಮನೆಗೆ ಹೋಗಬೇಕಾದ್ರೆ ಎಲ್ಲ ಟ್ರಾಫಿಕ್ ನಿಯಮಗಳನ್ನು ಪಾಲಿಸೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಈ ಒಂದು ಗೊಂದಲದ ಪರಿಸ್ಥಿತಿಯಲ್ಲಿ ಅಥವಾ ನಮಗೆ ಬಹಳ ಖುಷಿಯಾಗಿದ್ದಂತಹ ಪರಿಸ್ಥಿತಿಯಲ್ಲಿ ನಾವು ಮೊರೆ ಹೋಗುವಂತಹ ವ್ಯಕ್ತಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಸಾಕಷ್ಟು ಜನ ಸಂದೇಶವನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜರ್ಮನಿಯಿಂದ ಸಂದೇಶವನ್ನು ಕಳುಹಿಸಿಕೊಡ್ತಾ ಇದ್ದಾರೆ ಕಾಶಿನಾಥ್ ಟಿ ಆರ್ ಅಂತ ಹೇಳಿ. ಅವರು ಆಕಾಶ್ ಚಿತ್ರದ ಒಂದು ಗೀತೆಯನ್ನು ಕೇಳಿ ಬಹಳ ಖುಷಿಯಾಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಜಯಶ್ವರಿ ಗೋಪಾಲಕೃಷ್ಣ ಅವರು ಕೆಂಗೇರಿ ಸ್ಯಾಟಲೈಟ್ ಟೌನ್ನಿಂದ, ಹಾಯ್ ಮುಕೇಶ್ ಹೇಗಿದ್ದೀರಾ ಅಂತ ಹೇಳ್ತಿದ್ದಾರೆ. ಸೂಪರ್, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಗವಿ ಸಿದ್ದಯ್ಯ ಅವರು ಕೊಪ್ಪಳದಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಅವರು ಶಿವಣ್ಣನ ಹಾಡನ್ನು ನೆನಪಿಸ್ಕೊಂಡು ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಹಾಗೆಯೇ ಚಂದಾಪುರದಿಂದ ನಾಗೇಶ್ ಕುಮಾರ್ ಅವರು ಒಂದು ಬಹಳ ಆಪ್ತವಾಗಿರುವಂತಹ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನನಗೆ ಎಂಥದ್ದೇ ಸಂದಿಗ್ಧ ಸಮಯ ಬರಲಿ, ನಾನು ಮೊರೆ ಹೋಗುವುದು ಒಬ್ಬರ ಬಳಿ ಮಾತ್ರ. ಅವರು ಯಾವಾಗಲೂ ನನಗೆ ಅತ್ಯುತ್ತಮವಾದ ಸಲಹೆಗಳನ್ನು ನೀಡ್ತಾರೆ. ಅವರ ಶಾಂತ ಚಿತ್ತ, ತಾಳ್ಮೆ, ಪ್ರೀತಿ ನನ್ನ ಜೀವನಕ್ಕೆ ಸ್ಫೂರ್ತಿ. ಅವರು ಬೇರೆ ಯಾರೂ ಅಲ್ಲ, ನನ್ನ ಪ್ರೀತಿಯ ಮಡದಿ ಜಯಲಕ್ಷ್ಮೀ ಅಂತ ಹೇಳ್ತಿದ್ದಾರೆ. ಬಹಳ ಪ್ರೀತಿಯ ಸಂದೇಶ ನಾಗೇಶ್ ಅವರೇ, ಬಹಳ ಖುಷಿಯಾಯಿತು ನಿಮ್ಮ ಈ ಒಂದು ಸಂದೇಶವನ್ನು ಓದಿ. ನಿಮಗೆ ಹಾಗೂ ಜಯಲಕ್ಷ್ಮಿ ಅವರಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸಂದೇಶವನ್ನು ಕಳಿಸಿದ್ದಕ್ಕಾಗಿ. ಮಂಡಿಕಲ್ ಕೃಪಾ ಉಮೇಶ್ ಅವರು ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಕೂಡ ಜೊತೆಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಹೇಳ್ತಿದ್ದಾರೆ, ಹಿಂದಿನ ಕಾಲದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಶಾನುಭೋಗರು, ಪಟೇಲರು, ಊರಿನ ಮುಖಂಡರು ಇವರುಗಳು ಊರಿನ ಮತ್ತು ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡಿ ನ್ಯಾಯ ಒದಗಿಸ್ತಿದ್ರು. ಅದು ನೆನಪಿಗೆ ಬಂತು, 100 ವರ್ಷಗಳ ಹಿಂದೆ ನಮ್ಮ ತಾತನವರು ಶಾನುಭೋಗರಾಗಿದ್ದರು ಅಂತ ಹೇಳ್ತಿದ್ದಾರೆ. ಬಹಳ ಸುಂದರವಾಗಿರುವಂತಹ ಸಂದೇಶ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಸನ್ಸೆಟ್ ಸುರಭಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಜೀವನದಲ್ಲಿ ನೀವು ಕೂಡ ಯಾವ ವಿಷಯಕ್ಕೆ ಬೇರೆಯವರ ಮೊರೆ ಹೋಗ್ತೀರಾ, ಅವರು ಯಾರು, ಅವರು ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂತಹ ಪಾತ್ರವನ್ನು ವಹಿಸ್ತಾ ಇದ್ದಾರೆ, ಯಾವ ಪಾತ್ರವನ್ನು ತುಂಬಿದ್ದಾರೆ ಅಥವಾ ಯಾವ ಜಾಗವನ್ನು ತುಂಬಿದ್ದಾರೆ ಅವರು ನಿಮ್ಮ ಜೀವನದಲ್ಲಿ, ಇದೆಲ್ಲವನ್ನು ನಮಗೆ ಬರೆದು ಕಳಿಸಬಹುದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ 9480901013 9480901013. ಇದೀಗ ಇದೇ ರೀತಿಯಾದಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಾಕಿಕೊಂಡಿದ್ದ ಒಬ್ಬ ಮಹಾ ಕ್ಷತ್ರಿಯ ಯಾವ ರೀತಿಯಾಗಿ ದೇವರಿಗೆ ಮೊರೆ ಹೋಗ್ತಾನೆ ಅನ್ನೋ ಅಂತಹ ಒಂದು ಸುಂದರ ಸಂಭಾಷಣೆ, ರಾಮ ರಾಮರೇ ಚಿತ್ರದ ಒಂದು ಗೀತೆ ಬಿ ವಿ ಶೃಂಗ ಹಾಗೂ ವಾಸುಕಿ ವೈಭವ್ ಅವರ ದನಿಯಲ್ಲಿದೆ. ಡಿ ಸತ್ಯಪ್ರಕಾಶ್ ಅವರ ಸಾಹಿತ್ಯಕ್ಕೆ ವಾಸುಕಿ ವೈಭವ್ ಅವರ ಚೊಚ್ಚಲ ಸಂಗೀತ ನಿರ್ದೇಶನವನ್ನು ನೀವು ಕೇಳಬಹುದು. ತದನಂತರ ಸಂತೋಷ್ ವೆಂಕಿ ಅವರ ದನಿಯಲ್ಲಿ ಲೈಫ್ ಜೊತೆ ಒನ್ ಸೆಲ್ಫಿ ಚಿತ್ರದ ಒಂದು ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ರಾಗ ಸಂಯೋಜನೆ ಇದೆ. ಎರಡು ಗೀತೆಗಳು, ಒಂದರ ನಂತರ ಮತ್ತೊಂದು ಈ ಹೊತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಕೇಳಿ ಆನಂದಿಸಿ. ಇದು ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಯಾವತ್ತಿದ್ರು ಮ್ಯೂಸಿಕಲಿ ನಿಮ್ದೇ ನೇ.

ಹಾಯ್ ಹಲೋ ನಮಸ್ತೆ, ಮತ್ತೊಮ್ಮೆ ಸ್ವಾಗತ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ನಾವು ಮೊರೆ ಹೋಗುವಂತಹ ಆ ಒಬ್ಬ ವಿಶೇಷ ವ್ಯಕ್ತಿ ಯಾರು ನಿಮ್ಮ ಜೀವನದಲ್ಲಿ ಅಂತ ನಾನು ಕೇಳ್ತಾ ಇದ್ದೆ. ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಾ. ನಮ್ಮ ಮೆಚ್ಚಿನ ಆಕಾಶವಾಣಿಗೆ ಶುಭ ಸಂಜೆ ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ನನ್ನ ಹೆಸರು ಮಮತಾ ಚೇತನ್, ನಾನು ಬೆಂಗಳೂರಿನ ಚಿಕ್ಕಬಾಣವಾರದಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದೀನಿ. ನನಗೆ ಸಂದಿಗ್ಧ ಪರಿಸ್ಥಿತಿ ಬಂದಾಗ ನಾನು ಮೊದಲು ಹೇಳುವುದು ಅಮ್ಮನ ಬಳಿ. ಅವರ ಹತ್ರ ಅಲ್ವಾ ಎಲ್ಲ ಸಮಸ್ಯೆಗೂ ಪರಿಹಾರ ಇರೋದು? ಖಂಡಿತವಾಗ್ಲೂ ಹೌದು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಯ ಸಂದೇಶಕ್ಕಾಗಿ. ನಾನು ಕಷ್ಟಕಾಲದಲ್ಲಿ ಮೊರೆ ಹೋಗುವುದು ನನ್ನ ಅರ್ಧಾಂಗಿನ ಅಂತ ಹೇಳ್ತಿದ್ದಾರೆ. ಅನಂತಮೂರ್ತಿಯವರು ಶೃಂಗೇರಿಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮುಖೇಶ್ ಸರ್, ನಿಮಗೆ ತಡವಾದ ಶುಭ ಸಂಜೆ ಅಂತ ಹೇಳ್ತಿದ್ದಾರೆ. ಉಮೇಶ್ ಸಿರಿಗೆರೆ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ನಾವು ಹಳ್ಳಿಯಲ್ಲಿದ್ದ ಕಾರಣ ಯಾವುದೇ ದೊಡ್ಡ ದೊಡ್ಡ ಸಮಸ್ಯೆ ಅಥವಾ ವೈಮನಸ್ಸುಗಳು ಹೀಗೆ ಇದೆ ಏನೇ ಆದರೂ ಬಗೆಹರಿಸಲಿಕ್ಕೆ ನಮ್ಮ ಮನೆ ಹಿರಿಯರು ಮತ್ತು ಅಕ್ಕಪಕ್ಕದ ಹಿರಿಯರ ಮೂಲಕ ಬಗೆಹರಿಸ್ಕೊಳ್ತಿದ್ವಿ ಸರ್. ಜೊತೆಗೆ ಹೊರಗಿನವರಿಗೆ ಗೊತ್ತಾಗದಂತೆ ಸಮಸ್ಯೆ ಪರಿಹಾರ ಮಾಡಿಕೊಳ್ತಾ ಇದ್ವಿ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಹೌದು, ನಮ್ಮ ಸೀಕ್ರೆಟ್ ನಮಗೆ ಮಾತ್ರ ಅಲ್ವಾ. ನಿಮಗೆ ಈ ಒಂದು ವಿಚಾರ ಇಷ್ಟ ಆಯಿತು ಅಂತ ಭಾವಿಸ್ತಾ ಹೀಗೆ ನಿಮ್ಮ ಜೀವನದಲ್ಲೂ ಕೂಡ ನಿಮಗೆ ಸಹಾಯವಾಗಿ ಹಾಗೇ ನಿಮಗೆ ದಾರಿದೀಪವಾಗಿ ಇರುವಂತಹ ಆ ಎಲ್ಲ ವ್ಯಕ್ತಿಗಳಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಿ, ಹಾಗೆ ಥ್ಯಾಂಕ್ ಯು ಅಂತ ಹೇಳಿ, ಹಾಗೆಯೇ ಅವರು ನಿಮ್ಮ ಜೀವನದಲ್ಲಿ ಎಷ್ಟೆಲ್ಲ ಒಂದು ಒಳ್ಳೆಯ ವಿಚಾರಗಳನ್ನು ನಿಮಗೆ ನೀಡಿದ್ದಾರೆ, ಹಾಗೆಯೇ ಒಳ್ಳೆಯ ಸಲಹೆಗಳನ್ನು ನೀಡಿದ್ದಾರೆ ಅಂತ ಅವರಿಗೆ ಒಂದೊಮ್ಮೆ ಕರೆ ಮಾಡಿ ಅಥವಾ ಅವರನ್ನು ಮೀಟ್ ಮಾಡಿ ಅವರಿಗೆ ಆ ಎಲ್ಲ ಒಳ್ಳೆಯ ವಿಚಾರಗಳನ್ನು ಹೇಳಿದರೆ ಅವ್ರಿಗೂ ಕೂಡ ಖುಷಿಯಾಗತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇರುವಂಥದ್ದು ಸಿದ್ಧಾಂತ್ ಸುಂದರ್ ಅವರ ದನಿಯಲ್ಲಿರುವಂತಹ ಕವಲುದಾರಿ ಚಿತ್ರದ ಒಂದು ಗೀತೆ. ಸಿದ್ಧಾಂತ್ ಸುಂದರ್ ಹಾಗೂ ಸಂಗಡಿಗರ ದನಿಯಲ್ಲಿದೆ. ಧನಂಜಯ ರಾಜನ್ ಅವರ ಸಾಹಿತ್ಯಕ್ಕೆ ಎಂ ಆರ್ ಚರಣರಾಜ್ ಅವರ ರಾಗ ಸಂಯೋಜನೆ ಇದೆ. ಈ ಗೀತೆಯೊಂದಿಗೆ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ತದನಂತರ ಓಲವಿನ ಆಲಾಪ ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಅಲ್ಲಿವರೆಗೂ ಟ್ಯೂನ್ ಇನ್ ಮಾಡಿರಿ, ಕೇಳ್ತಾನೆ ಇರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ ಯಶಸ್ವಿ 12 ವರ್ಷ, ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘ ಆಡಳಿತದ ಸಂಭ್ರಮ, ನವದೆಹಲಿಯಲ್ಲಿ ಎನ್ಡಿಎ ಸಭೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. 2014-15 2025-26 ಅವಧಿಯಲ್ಲಿ ಭಾರತಕ್ಕೆ ದಾಖಲೆಯ $843 ಶತಕೋಟಿ ಮೌಲ್ಯದ ನೇರ ವಿದೇಶಿ ಹೂಡಿಕೆ ಆಕರ್ಷಣೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಸತತವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ಎಂಬ ಐತಿಹಾಸಿಕ ಸಾಧನೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿ ಎನ್ಡಿಎ ಮೈತ್ರಿಕೂಟ ಇಂದು ವಿಶೇಷ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯ ಭಾರತ್ ಮಂಟಪದಲ್ಲಿ ಆಯೋಜಿಸಲಾಗಿರುವ ಎನ್ಡಿಎ ಮೈತ್ರಿಕೂಟದ ಬೃಹತ್ ಸಮಾವೇಶದಲ್ಲಿ ಈ ನಿರ್ಣಯವನ್ನು ಮಂಡಿಸಲಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದನ್ನು ಆಚರಿಸುವ ಸಲುವಾಗಿ ಈ ವಿಶೇಷ ಸಭೆಯನ್ನು ಆಯೋಜಿಸಲಾಗಿದೆ. ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿ ಮಾತನಾಡಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಭಾರತದ ಇತಿಹಾಸದಲ್ಲಿ ಸುದೀರ್ಘ ಅವಧಿಗೆ ನಿರಂತರವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸುತ್ತಿರುವ ಐತಿಹಾಸಿಕ ಗೌರವ ಇದಾಗಿದೆ. ಈ ಮಹಾನ್ ರಾಷ್ಟವನ್ನು ಮುನ್ನಡೆಸಲು ಮತ್ತು ದೇಶದ ಸೇವೆ ಮಾಡಲು ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುವ ಅತ್ಯಂತ ಸೂಕ್ತ ನಾಯಕರಾಗಿದ್ದಾರೆ ಎಂದು ಪ್ರಶಂಸಿಸಿದ್ದಾರೆ. ಈ ನಡುವೆ ತಮಗೆ ಶುಭ ಹಾರೈಸಿದ ಎನ್ಡಿಎ ಮೈತ್ರಿಕೂಟದ ಎಲ್ಲಾ ಘಟಕ ಪಕ್ಷಗಳ ನಾಯಕರಿಗೆ ಹಾಗೂ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ.

0: ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಮೀರಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಶ್ಲಾಘಿಸಿ ಕೇಂದ್ರ ಸಚಿವ ಸಂಪುಟವು ಇಂದು 7 ಅಂಶಗಳ ಅಭಿನಂದನಾ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ಈ ಐತಿಹಾಸಿಕ ಮೈಲಿಗಲ್ಲು ಸರ್ಕಾರದ ಜನಕಲ್ಯಾಣ ಹಾಗೂ ದೇಶ ಸೇವೆಯ ಸಾಧನೆಗಳನ್ನು ಒಳಗೊಂಡಿದೆ ಎಂದು ತಿಳಿಸಿದರು. ಸರ್ಕಾರದ ಆಡಳಿತದಲ್ಲಿ ಬಡವರ ಕಲ್ಯಾಣಕ್ಕೆ ಆದ್ಯತೆ ನೀಡಲಾಗಿದ್ದು ಪಕ್ಕಾ ಮನೆ, ವಿದ್ಯುತ್ ಮತ್ತು ಶುದ್ದ ಕುಡಿಯುವ ನೀರನ್ನು ಒದಗಿಸಲಾಗಿದೆ ಎಂದು ನಿರ್ಣಯದಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಸ್ತುತ 80 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ಆಹಾರಧಾನ್ಯ ಹಾಗೂ 60 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ ಸಿಗುತ್ತಿದ್ದು, ಇದು 25 ಕೋಟಿಗೂ ಹೆಚ್ಚು ಜನರನ್ನು ಬಡತನದಿಂದ ಮುಕ್ತಗೊಳಿಸಿದೆ. ಯುವ ಜನತೆಯ ಬೆಂಬಲದಿಂದ ಭಾರತವು ವಿಶ್ವದ 3ನೇ ಅತಿದೊಡ್ಡ ನವೋದ್ಯಮ ದೇಶವಾಗಿ ಹೊರಹೊಮ್ಮಿದೆ ಮತ್ತು ಚಂದ್ರಯಾನದಂತಹ ವೈಜ್ಞಾನಿಕ ಮೈಲುಗಲ್ಲುಗಳನ್ನು ಸಾಧಿಸಿದೆ. ಮಹಿಳಾ ಸಬಲೀಕರಣಕ್ಕಾಗಿ ಶೇಕಡ 33% ಮೀಸಲಾತಿ ಮತ್ತು ಲಖ್ಪತಿ ದೀದಿ ಯೋಜನೆ ತರಲಾಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಮತ್ತು ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯಂತಹ ಕ್ರಮಗಳಿಂದ ಕೃಷಿ ರಫ್ತು 5 ಲಕ್ಷ ಕೋಟಿ ರೂಪಾಯಿ ದಾಟಿದೆ. ಮೇಕ್ ಇನ್ ಇಂಡಿಯಾ ಮೂಲಕ ರಕ್ಷಣೆ ಮತ್ತು ಕೃತಕ ಬುದ್ದಿಮತ್ತೆ ವಲಯಗಳಲ್ಲಿ ಉತ್ಪಾದನಾ ಸಾಮರ್ಥ್ಯ ಬಲಗೊಂಡಿದೆ ಎಂದು ನಿರ್ಣಯದಲ್ಲಿ ಶ್ಲಾಘಿಸಲಾಗಿದೆ. ಇದೇ ವೇಳೆ ಕೇಂದ್ರ ಸಚಿವ ಸಂಪುಟವು ಅಹಮದಾಬಾದ್ ಮೆಟ್ರೋ ರೈಲು ಯೋಜನೆಯ 2A ಹಂತಕ್ಕೆ ಅನುಮೋದನೆ ನೀಡಿದ್ದು, ಇದು ಕೋಟೇಶ್ವರ ರಸ್ತೆಯಿಂದ ವಿಮಾನ ನಿಲ್ದಾಣದವರೆಗಿನ 6 ಕಿಲೋಮೀಟರ್ ವಿಸ್ತರಣೆಯನ್ನು ಒಳಗೊಂಡಿದೆ. ಇದರ ಜೊತೆಗೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಆಂಧ್ರಪ್ರದೇಶದ ಅಮರಾವತಿಯಲ್ಲಿ ಕೇಂದ್ರ ಸರ್ಕಾರದ 2 ಪ್ರಮುಖ ಮೂಲಸೌಕರ್ಯ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಾಳೆ ನವದೆಹಲಿಯ ರಾಷ್ಟ್ರಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ಎಂಬ ವಿಷಯದ ಅಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಅಳೆಯಬಹುದಾದ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ 4 ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ, ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ, ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುವುದು. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು. ಕಳೆದ 2014-15 2025-26 ಅವಧಿಯಲ್ಲಿ ಭಾರತವು ಒಟ್ಟು 843 ಶತಕೋಟಿ ಡಾಲರ್ ಮೌಲ್ಯದ ನೇರ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಿದ್ದು, ಇದು ಹಿಂದಿನ 12 ವರ್ಷಗಳ ಅವಧಿಗೆ ಹೋಲಿಸಿದರೆ ಶೇಕಡ 169ರಷ್ಟು ಅಭೂತಪೂರ್ವ ಪ್ರಗತಿ ದಾಖಲಿಸಿದೆ. ಉದ್ಯಮ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಡಿಪಿಐಐಟಿಯ ಮಾಹಿತಿಯ ಪ್ರಕಾರ ಜಾಗತಿಕ ಆರ್ಥಿಕ ಅನಿಶ್ಚಿತತೆಗಳ ನಡುವೆಯೂ ಭಾರತವು 2025-26 ಸಾಲಿನಲ್ಲಿ 94 ಶತಕೋಟಿ ಡಾಲರ್ಗೂ ಅಧಿಕ ದಾಖಲೆಯ ಎಫ್ಡಿಐ ಹರಿವನ್ನು ಕಂಡಿದೆ. ಇದರಲ್ಲಿ ಶೇಕಡ 90ಕ್ಕಿಂತ ಹೆಚ್ಚು ಈಕ್ವಿಟಿ ಹರಿವು ಸ್ವಯಂಚಾಲಿತ ಮಾರ್ಗದ ಮೂಲಕವೇ ಬಂದಿರುವುದು ವಿಶೇಷ. ಈ ಕುರಿತು ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಡಿಪಿಐಐಟಿ ಜಂಟಿ ಕಾರ್ಯದರ್ಶಿ ಸುಮಿತ್ ಜರಂಗಲ್, ಮೇಕ್ ಇನ್ ಇಂಡಿಯಾ ಮತ್ತು ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆಗಳಂತಹ ಪ್ರಮುಖ ಉಪಕ್ರಮಗಳು ಜಾಗತಿಕ ಹೂಡಿಕೆಯನ್ನು ವಿದೇಶಿ ಉತ್ಪಾದನಾ ಪ್ರಗತಿಯನ್ನಾಗಿ ಪರಿವರ್ತಿಸಲು ನೆರವಾಗಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ನೌಕಾಪಡೆಗಾಗಿ 20 ಅತ್ಯಾಧುನಿಕ ಸಾಮರ್ಥ್ಯದ ಜಾಗತಿಕ ಸಂಚಾರ ಉಪಗ್ರಹ ವ್ಯವಸ್ಥೆ ಜಿಎನ್ಎಸ್ಎಸ್ ಜಾಮರ್ಗಳ ಖರೀದಿಗೆ ರಕ್ಷಣಾ ಸಚಿವಾಲಯ ಇಂದು 449 ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ನವದೆಹಲಿಯಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಸ್ವದೇಶಿ ವಿನ್ಯಾಸ, ಅಭಿವೃದ್ಧಿ ಮತ್ತು ಉತ್ಪಾದನೆ ವರ್ಗದಲ್ಲಿ ಈ ಒಪ್ಪಂದ ನಡೆದಿದ್ದು, ಜಾಮರ್ಗಳಲ್ಲಿ ಕನಿಷ್ಠ ಶೇಕಡ 75ರಷ್ಟು ಸ್ವದೇಶಿ ವಸ್ತುಗಳನ್ನು ಬಳಸಲಾಗಿದೆ. ಜವಳಿ ವಲಯಕ್ಕಾಗಿ ಜಾರಿಗೆ ತರಲಾಗಿರುವ ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆ ಪಿಎಲ್ಐ 3ನೇ ಸುತ್ತಿನಡಿ ಕೇಂದ್ರ ಸರ್ಕಾರ 22 ಹೊಸ ಅರ್ಜಿದಾರರಿಗೆ ಅನುಮೋದನೆ ನೀಡಿದೆ. ಈ ಕುರಿತು ಮಾಹಿತಿ ನೀಡಿರುವ ಜವಳಿ ಸಚಿವಾಲಯ, ಯೋಜನೆಯ ಒಟ್ಟು 3 ಸುತ್ತುಗಳಲ್ಲಿ ಇದುವರೆಗೆ 96 ಕಂಪನಿಗಳನ್ನು ಆಯ್ಕೆ

0: ಮಾಡಲಾಗಿದ್ದು, ಇವುಗಳಿಂದ ಒಟ್ಟು 12,822 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಬದ್ಧತೆಯ ಹೂಡಿಕೆಯಾಗಲಿದೆ ಹಾಗೂ 58,000 ಕೋಟಿ ರೂಪಾಯಿಗಳನ್ನು ಮೀರಿದ ವಹಿವಾಟು ನಿರೀಕ್ಷಿಸಲಾಗಿದೆ ಎಂದು ತಿಳಿಸಿದೆ. ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಸಂಸದೆ ಸುಷ್ಮಿತಾ ದೇವ್ ಅವರು ಮೇಲ್ಮನೆಯ ಸದಸ್ಯತ್ವಕ್ಕೆ ನೀಡಿರುವ ರಾಜೀನಾಮೆಯನ್ನು ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅಂಗೀಕರಿಸಿದ್ದಾರೆ. ಪಕ್ಷದೊಳಗಿನ ಆಂತರಿಕ ಭಿನ್ನಮತದ ನಡುವೆಯೇ ಒಂದೇ ವಾರದಲ್ಲಿ ಪಕ್ಷದ ಸಂಸದೀಯ ವರ್ಗದಿಂದ ಹೊರಬಿದ್ದ ಎರಡನೇ ರಾಜೀನಾಮೆ ಇದಾಗಿದೆ. ರಾಜೀನಾಮೆ ನೀಡಿದ ನಂತರ ಸುಷ್ಮಿತಾ ದೇವ್ ಅವರು ನವದೆಹಲಿಯಲ್ಲಿ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಸರ್ಮಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ದಕ್ಷಿಣ ಭಾರತ ಚಿತ್ರರಂಗದ ಹಿರಿಯ ನಿರ್ದೇಶಕ ಭಾರತಿರಾಜ ಇಂದು ನಿಧನರಾಗಿದ್ದಾರೆ. ಅವರಿಗೆ 84 ವರ್ಷ ವಯಸ್ಸಾಗಿತ್ತು. ಅವರು ಪತ್ನಿ ಮತ್ತು ಪುತ್ರಿಯನ್ನು ಅಗಲಿದ್ದಾರೆ. ತೆಲುಗು, ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಹಲವು ಚಿತ್ರಗಳನ್ನು ನಿರ್ದೇಶಿಸಿರುವ ಅವರು ಕನ್ನಡದ ಖ್ಯಾತ ನಿರ್ದೇಶಕ ಪುಟ್ಟಣ ಕಂಗಾಲ್ ಅವರ ಬಳಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡುವ ಮೂಲಕ ಸಿನಿಮಾ ನಿರ್ದೇಶನದ ಕಲೆಯನ್ನು ಕರಗತ ಮಾಡಿಕೊಂಡಿದ್ದರು. ಪುಟ್ಟಣ ಕಂಗಾಲ್ ತನ್ನ ಗುರು ಎಂದು ಅವರು ಹೇಳಿಕೊಳ್ಳುತ್ತಿದ್ದರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಬಲ್ಗೇರಿಯಾದ ಸೋಫಿಯಾದಲ್ಲಿ ಇರುವ ರಾಷ್ಟೀಯ ಐತಿಹಾಸಿಕ ವಸ್ತು ಸಂಗ್ರಹಾಲಯಕ್ಕೆ ಇಂದು ಭೇಟಿ ನೀಡಿದರು. ಪ್ರಸ್ತುತ ಸೋಫಿಯಾ ಪ್ರವಾಸದಲ್ಲಿರುವ ಸಚಿವರು ಬಲ್ಗೇರಿಯಾದ ಉನ್ನತ ನಾಯಕರನ್ನು ಭೇಟಿಯಾಗಲಿದ್ದಾರೆ ಹಾಗೂ ಅಲ್ಲಿನ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ಫಿನ್ಲ್ಯಾಂಡ್ಗೆ ಭೇಟಿ ನೀಡಲಿದ್ದು ಅಲ್ಲಿ 14ನೇ ಆವೃತ್ತಿಯ ಕುಲ್ತಾರಂತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬದಲಾಗುತ್ತಿರುವ ಜಗತ್ತು, ಜಾಗತಿಕ, ಪ್ರಾದೇಶಿಕ ಮತ್ತು ಸ್ಥಳೀಯ ದೃಷ್ಟಿಕೋನಗಳು ಎಂಬ ವಿಷಯದಡಿ ಈ ಬಾರಿಯ ಸಂವಾದವನ್ನು ಆಯೋಜಿಸಲಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಇಂದು ಪ್ರೀ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮೊದಲ ಸುತ್ತಿನ ಪಂದ್ಯದಲ್ಲಿ ಸಿಂಧು ಪೆರುವಿನ ವಿಶ್ವದ 76ನೇ ಶ್ರೇಯಾಂಕದ ಆಟಗಾರ್ತಿ ಎನೆಸ್ ಕ್ಯಾಸ್ಟಿಲೊ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪಿಯ ಚಿಯು ಪಿನ್ ಚಿಯಾನ್ ವಿರುದ್ದ 21-12, 22-20 ಅಂತರದಲ್ಲಿ ಜಯಗಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ ಯಶಸ್ವಿ 12 ವರ್ಷ, ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘ ಆಡಳಿತದ ಸಂಭ್ರಮ, ನವದೆಹಲಿಯಲ್ಲಿ ಎನ್ಡಿಎ ಸಭೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. 2014-15 2025-26 ಅವಧಿಯಲ್ಲಿ ಭಾರತಕ್ಕೆ ದಾಖಲೆಯ 843 ಶತಕೋಟಿ ಡಾಲರ್ ಮೌಲ್ಯದ ನೇರ ವಿದೇಶಿ ಹೂಡಿಕೆ ಆಕರ್ಷಣೆ. ಮತ್ತು ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. 7:46 ಆಗೋಗಿ 7:47 ಅಂತ ನಮ್ಮ ಸ್ಟುಡಿಯೋ ಕ್ಲಾಕ್ ಇನ್ನೇನ್ ಹೇಳ್ಬಿಡುತ್ತೆ. ಈ ಹೊತ್ತು ಒಲವಿನ ಆಲಾಪ ಕಾರ್ಯಕ್ರಮದ ಹೊತ್ತು. ಮನ ತಣಿಸೋ ಗೀತೆಗಳನ್ನ ಕೇಳ್ತಾ ಕೇಳ್ತಾ ಪ್ರೀತಿಯ ಮಾತುಗಳನ್ನ ಆಡ್ತಾ ಆಡ್ತಾ ನಾವು ಜೊತೆಯಾಗೋಣ. ಈ ಹೊತ್ತಲ್ಲಿ ನಿಮ್ ಜೊತೆ ಮಾತಾಡ್ತಾ ನಾನಿದ್ದೀನಿ ನಿಮ್ಮ ಮಮತಾ.

ಪ್ರೀತಿ ಅಂದ್ರೇನು, ಪ್ರೀತಿ ಹೇಗ್ ಶುರುವಾಗುತ್ತೆ, ಈ ಪ್ರಶ್ನೆ ಎಲ್ಲರನ್ನ ಕಾಡೇ ಕಾಡಿರುತ್ತೆ. ಅದಕ್ಕೆ ಅಮೆರಿಕದ ಲೇಖಕರಾದ ಜೇಮ್ಸ್ ಬಾಲ್ವಿನ್ ಅವರು ಹೇಳಿರೋ ಮಾತನ್ನ ನೆನಪಿಸಿಕೊಳ್ಳೇಬೇಕು. ಪ್ರೀತಿ ಅನ್ನೋದು ನಾವಂದ್ಕೊಂಡ ಹಾಗೆ ಶುರುನೂ ಆಗಲ್ಲ, ನಾವಂದ್ಕೊಂಡ ಹಾಗೆ ಮುಗಿಯೋದೂ ಇಲ್ಲ. ಪ್ರೀತಿ ಅನ್ನೋದು ಒಂದು ಹೋರಾಟ, ಪ್ರೀತಿ ಅನ್ನೋದು ಒಂದು ಯುದ್ಧ, ಪ್ರೀತಿ ಅನ್ನೋದು ಪರಸ್ಪರರು ಬೆಳೆಯೋಂಥದ್ದು. ಈ ಮಾತು ಎಷ್ಟು ಸತ್ಯ ಅಲ್ವಾ? ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀವಿ. ಎಫ್ಎಂ ರೇನ್ಬೋ 101.3 ಮೆಗಾಹೆರ್ಟ್ಸ್ ಅನ್ನ ಕೇಳ್ತಾನೆ ಇರಿ.

ಕನ್ನಡ ಕಾಮನವಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಒಲವಿನ ಆಲಾಪ ಕಾರ್ಯಕ್ರಮ ಇದು. ಪ್ರೀತಿ ಅನ್ನೋದು ಹೇಗಿರುತ್ತೆ, ಅದು ಕಣ್ಣಿಗೇನಾದ್ರೂ ಕಾಣಿಸುತ್ತಾ? ಈ ಪ್ರಶ್ನೆಗೆ ಉತ್ತರವನ್ನ ಹುಡುಕ್ಬೇಕು ಅಂದ್ರೆ ನಿಕೋಲಸ್ ಪಾರ್ಕ್ ಅವರ ಅ ವಾಕ್ ಟು ರಿಮೆಂಬರ್ ಅನ್ನೋ ಕಾದಂಬರಿಯ ಸಾಲನ್ನ ನೆನೆಬೇಕಾಗತ್ತೆ. ಪ್ರೀತಿ ಅನ್ನೋದು ಗಾಳಿಯ ಹಾಗೆ, ನೀವದನ್ನ ನೋಡೋಕಾಗಲ್ಲ ಆದ್ರೆ ಅನುಭವಿಸಬಹುದು. ಹೀಗಂದಿದ್ದಾರೆ ನಿಕೋಲಸ್ ಪಾರ್ಕ್ ಅವರು, ಪ್ರೀತಿ ಅನ್ನೋದು ಬರೀ ಗಾಳಿಯಲ್ಲ, ತಂಗಾಳಿ. ನೀವೇನ್ ಹೇಳ್ತೀರಾ?

ಅದೇನೋ ಗೊತ್ತಿಲ್ಲಪ್ಪ, ಪ್ರೀತಿ ಮಾಡೋರ ಮಾತುಗಳನ್ನ ಕೇಳ್ತಾ ಇದ್ರೆ ಯಾವಾಗ್ಲೂ ಕಾವ್ಯ ಅಂತ ಅನ್ಸುತ್ತೆ, ಕವಿತೆ ಅಂತ ಅನ್ಸುತ್ತೆ. ಪ್ರೀತಿಸ್ತೋರೆಲ್ಲ ಕವಿಗಳ ಅಥವಾ ಕವಿಗಳು ಮಾತ್ರ ಪ್ರೀತಿಸಬಹುದಾ? ಈ ಅನುಮಾನ ನನ್ನನ್ನು ಯಾವಾಗ್ಲೂ ಕಾಡ್ತಾ ಇತ್ತು. ಅದು ಕುತ್ರ ಏನಿರಬಹುದು ಅಂತ ಹುಡುಕ್ತಾ ಹೋದಾಗ ತತ್ವಜ್ಞಾನಿ ದಾರ್ಶನಿಕ ಪ್ಲೇಟೋ ಅವರು ಹೇಳಿದ ಮಾತು ಗೊತ್ತಾಯ್ತು. ಪ್ರೀತಿ ಅನ್ನೋದು ಸ್ಪರ್ಶಿಸ್ತಿದ್ದ ಹಾಗೆ ಪ್ರತಿಯೊಬ್ರು ಕೂಡ ಕವಿಗಳಾಗ್ಬಿಡ್ತಾರೆ ಅಂತ ಅವ್ರು ಹೇಳಿದ್ದಾರೆ. ಅಬ್ಬ, ಎಷ್ಟು ಸತ್ಯದ ಮಾತಲ್ವಾ! ಇದಕ್ಕಂತೂ ನಮ್ ಕಣ್ಮುಂದೆನೆ ತುಂಬಾ ಉದಾಹರಣೆಗಳು ಸಿಗುತ್ತವೆ. ಕೇಳ್ತಾರಿ, ಜೊತೆಯಾಗಿರಿ. ಇದು FM ರೇನ್ಬೋ 101.3 MHz, ಮ್ಯೂಸಿಕಲ್ ಯಾರ್ಸ್.

ಸಾಹಿತ್ಯ ಮಾತುಗಳನ್ನಾಡ್ತಾ ಆಡ್ತಾ ಜೊತೆಯಾಗಿ ಸಾಕ್ತಾ ಇದ್ದೀವಿ. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ಪ್ರೀತಿಯನ್ನ ಬಲ್ಲವರು ಹೇಳ್ತಾರೆ, ಇಬ್ಬರ ನಡುವೆ ಇರುವಂತಹ ಪ್ರೀತಿ ತುಂಬಾ ಸ್ಟ್ರಾಂಗ್ ಆಗಬೇಕು ಅನ್ನೋದಾದ್ರೆ ಅವರಲ್ಲಿ ಇರುವಂತಹ ಈಗೋ ಕಡಿಮೆಯಾಗಬೇಕು ಅಂತ. ದುರಭಿಮಾನವನ್ನ ದೂರ ತಳ್ಳಿ ಪ್ರೀತಿಯ ಗಿಡಕ್ಕೆ ನಂಬಿಕೆಯಿಂದ ನೀರನ್ನ ಎರೆದಾಗ ಮಾತ್ರ ಸಂತೋಷದ ಹೂಗಳು ಅರಳೋಕ್ ಸಾಧ್ಯ. ನೀವೇನಂತೀರಾ? ಕೇಳ್ತಾನೇರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್, ಮ್ಯೂಸಿಕಲ್ ಯಾರ್ಸ್.

0: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10 ವರೆಗೂ
1: ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಮೆಗಾಹರ್ಟ್ಸ್ ಗಳಲ್ಲಿ.

ಪ್ರೀತಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ತಾ ಚಂದದ ಗೀತೆಗಳನ್ನ ಕೇಳ್ತಾ ಸಮಯ ಸರಿದಿದ್ದು ಗೊತ್ತಾಗ್ಲೇ ಇಲ್ಲ. ಒಲವಿನ ಆಲಾಪ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುವ ಸಮಯ ಬಂದಾಯ್ತು. ಸದಾ ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಈ ಸಂಜೆಯಲ್ಲಿ ನಿಮ್ ಜೊತೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತಾ. ಮತ್ತೆ ಆದಷ್ಟು ಬೇಗ ಸಿಗೋಣ ಕಣ್ರೀ.

ಆತ್ಮೀಯ ಕೇಳುವರೆ, ಇದುವರೆಗೂ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಸುಮಧುರವಾಗಿರುವಂತಹ ಗೀತೆಗಳು ಹಾಗೆ ಅತ್ಯದ್ಭುತವಾಗಿರುವಂತಹ ಒಂದು ವಿಚಾರದ ಬಗ್ಗೆ ಮಾತುಕತೆಯನ್ನ ನೀವು ಆಲಿಸಿದ್ರಿ. ಇದು ಕನ್ನಡ ಕಾಮನ್ ಬಿಲ್ಲು 101.3 ಮೆಗಾಹರ್ಟ್ಸ್. ಸಮಯ ಇನ್ನೇನು 8:45 ನಿಮಿಷವಾಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿಯಲ್ಲಿ ಸಮಾಚಾರ ಸಂಧ್ಯಾ, ಹಾಗೆ 9:00 ಸರಿಯಾಗಿ News@9 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಯನ್ನ ನೀವು ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ಓದುತ್ತಿರುವವರು ಲಿಂಗಾನಂದ. ವಿಷಯ ಬಡವರ ಸಬಲೀಕರಣ ಒಂದು ದಶಕದ ಒಳಗೊಳ್ಳುವಿಕೆಯ ಪರಿವರ್ತನೆ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ. ಕಳೆದ ಒಂದು ದಶಕದಲ್ಲಿ ಭಾರತವು ಬಡತನ ನಿರ್ಮೂಲನೆ, ಸಾಮಾಜಿಕ ರಕ್ಷಣೆ ಮತ್ತು ಕಲ್ಯಾಣ ವಿತರಣೆಯಲ್ಲಿ ಗಮನಾರ್ಹ ಪರಿವರ್ತನೆಗೆ ಸಾಕ್ಷಿಯಾಗಿದೆ. ಸಾರ್ವಜನಿಕ ನೀತಿಯು ಒಳಗೊಳ್ಳುವಿಕೆ, ಪ್ರವೇಶ ಸಾಧ್ಯತೆ ಮತ್ತು ಕೊನೆಯ ಹಂತದ ತಲುಪುವಿಕೆಯ ತತ್ವಗಳಿಂದ ಮಾರ್ಗದರ್ಶಿಸಲ್ಪಟ್ಟಿದೆ. ಇದು ಆರ್ಥಿಕ ಬೆಳವಣಿಗೆಯ ಲಾಭಗಳು ಎಲ್ಲರಿಗೂ ಹಂಚಿಕೆಯಾಗುವುದನ್ನು ಖಚಿತಪಡಿಸಿದೆ. ಕಳೆದ 12 ವರ್ಷಗಳಲ್ಲಿ ಭಾರತದ ಸುಸ್ಥಿರ ಸಾರ್ವಜನಿಕ ಮಧ್ಯಸ್ಥಿಕೆಗಳು ಅಗತ್ಯ ಸೇವೆಗಳ ಲಭ್ಯತೆಯನ್ನು ವಿಸ್ತರಿಸಿದ್ದು ಹಿಂದುಳಿದ ಕುಟುಂಬಗಳಲ್ಲಿನ ಅಭಾವವನ್ನು ಕಡಿಮೆ ಮಾಡಿವೆ. ವಿಸ್ತೃತ ಕಲ್ಯಾಣ ವಿತರಣೆ ಮತ್ತು ಸಾಮಾಜಿಕ ರಕ್ಷಣಾ ಕ್ರಮಗಳ ಮೂಲಕ ಸುಮಾರು 25 ಕೋಟಿ ಜನರು ಬಹು ಆಯಾಮದ ಬಡತನದಿಂದ ಹೊರಬಂದಿದ್ದಾರೆ. ಗ್ರಾಮಗಳಲ್ಲಿ ನೀರಿನ ಸಂಪರ್ಕವು 2019ರಲ್ಲಿ 3.23 ಕೋಟಿ ಕುಟುಂಬಗಳಿಂದ ಮೇ 2026ರ ವೇಳೆಗೆ 15.84 ಕೋಟಿ ಕುಟುಂಬಗಳಿಗೆ ಏರಿಕೆಯಾಗಿದೆ. 12.11 ಕೋಟಿಗೂ ಹೆಚ್ಚು ಮನೆಯ ಶೌಚಾಲಯಗಳನ್ನು ನಿರ್ಮಿಸಲಾಗಿದ್ದು ಗ್ರಾಮೀಣ ನೈರ್ಮಲ್ಯ ವ್ಯಾಪ್ತಿಯನ್ನು 2014ರ ಶೇಕಡ 39ರಿಂದ ಸಾರ್ವತ್ರಿಕ ವ್ಯಾಪ್ತಿಗೆ ಏರಿಸಲಾಗಿದೆ. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು 10.57 ಕೋಟಿಗೂ ಹೆಚ್ಚು ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಿದ್ದು ಮಹಿಳೆಯರ ಆರೋಗ್ಯವನ್ನು ಸುಧಾರಿಸಿದೆ ಮತ್ತು ಮನೆಯೊಳಗಿನ ಮಾಲಿನ್ಯವನ್ನು ಕಡಿಮೆ ಮಾಡಿದೆ. ಆಯುಷ್ಮಾನ್ ಭಾರತ್ 43.93 ಕೋಟಿ ಆರೋಗ್ಯ ಕಾರ್ಡುಗಳನ್ನು ವಿತರಿಸಿದ್ದು ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬಗಳಿಗೆ ಕೈಗೆಟುಕುವ ಆರೋಗ್ಯ ಸೇವೆಯನ್ನು ವಿಸ್ತರಿಸಿದೆ. 81 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉಚಿತ ಆಹಾರ ಧಾನ್ಯಗಳನ್ನು ಖಚಿತಪಡಿಸಿದ್ದು ರಾಷ್ಟ್ರವ್ಯಾಪಿ ಬಡ ಕುಟುಂಬಗಳಿಗೆ ಆಹಾರ ಭದ್ರತೆಯನ್ನು ಬಲಪಡಿಸಿದೆ. ಮಹಿಳಾ ಪ್ರಾಥಮಿಕ ಶಾಲಾ ಶಿಕ್ಷಣ ತೊರೆದವರ ಪ್ರಮಾಣ 2013-14ರಲ್ಲಿ ಶೇಕಡ 4.6ರಿಂದ 2024-25ರಲ್ಲಿ ಶೇಕಡ 0.3ಕ್ಕೆ ತೀವ್ರವಾಗಿ ಇಳಿಕೆಯಾಗಿದೆ. ಡಿಜಿಟಲ್ ಆಡಳಿತ ಸುಧಾರಣೆಗಳು ಆಧಾರ್ ಆಧಾರಿತ ಪಡಿತರ ವಿತರಣೆಯನ್ನು ಸಕ್ರಿಯಗೊಳಿಸಿವೆ. ಗುರಿ ಆಧಾರಿತ ನೀರು, ನೈರ್ಮಲ್ಯ ಮತ್ತು ಜೀವನೋಪಾಯದ ಮಧ್ಯಸ್ಥಿಕೆಗಳ ಮೂಲಕ ಆಕಾಂಕ್ಷಾ ಜಿಲ್ಲೆಗಳು ಮತ್ತು ಬುಡಕಟ್ಟು ಪ್ರದೇಶಗಳಲ್ಲಿ ಕಲ್ಯಾಣ ವಿತರಣೆಯನ್ನು ಸಹ ವಿಸ್ತರಿಸಲಾಗಿದೆ. ಗಮನಾರ್ಹವಾಗಿ ಸರಾಸರಿ ಹಣದುಬ್ಬರವು 2004ರಿಂದ 2014ರ ಅವಧಿಯಲ್ಲಿ ಶೇಕಡ 8.1 ಇದ್ದದ್ದು 2014ರಿಂದ 2025ರ ಅವಧಿಯಲ್ಲಿ ಶೇಕಡ 5.1ಕ್ಕೆ ಇಳಿಕೆಯಾಗಿದೆ. ಇದು ಹೆಚ್ಚಿನ ಬೆಲೆ ಸ್ಥಿರತೆಗೆ ಮತ್ತು ಕುಟುಂಬಗಳ ಕೊಳ್ಳುವ ಶಕ್ತಿಯ ಸುಧಾರಣೆಗೆ ಕೊಡುಗೆ ನೀಡಿದೆ. ಅದೇ ಸಮಯದಲ್ಲಿ ಭಾರತದಲ್ಲಿ ಬಹು ಆಯಾಮದ ಬಡತನ 2013-14ರಲ್ಲಿ ಶೇಕಡ 29.17 ಇದ್ದದ್ದು 2022-23ರಲ್ಲಿ ಶೇಕಡ 11.28ಕ್ಕೆ ತೀವ್ರವಾಗಿ ಇಳಿಕೆ ಕಂಡಿದೆ. ಇದು 17.89% ಅಂಶಗಳ ಕಡಿತವನ್ನು ಪ್ರತಿಬಿಂಬಿಸುತ್ತದೆ. ಈ ಅವಧಿಯಲ್ಲಿ ಸುಮಾರು

25 ಕೋಟಿ ಜನರು ಬಹು ಆಯಾಮದ ಬಡತನದಿಂದ ಹೊರಬಂದಿದ್ದಾರೆ. ಈ ಪ್ರಗತಿಯು ಕಲ್ಯಾಣ ಯೋಜನೆಗಳು ಮತ್ತು ಸಾಮಾಜಿಕ ರಕ್ಷಣಾ ಕ್ರಮಗಳ ಬೃಹತ್ ವಿಸ್ತರಣೆಯಿಂದ ಚಾಲಿತವಾಗಿದೆ. ಪ್ರಮುಖ ಮಧ್ಯಸ್ಥಿಕೆಗಳಲ್ಲಿ ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಕೈಗೆಟಕುವ ಆರೋಗ್ಯ ಸೇವೆ, ಆಹಾರ ಭದ್ರತೆ, ವಸತಿ, ಜೀವನೋಪಾಯದ ಬೆಂಬಲ ಮತ್ತು ಡಿಜಿಟಲ್ ಆಡಳಿತ ಸುಧಾರಣೆಗಳು ಸೇರಿವೆ. ಸುಧಾರಿತ ಮೂಲಸೌಕರ್ಯ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯು ಈ ಪ್ರಯತ್ನಗಳನ್ನು ಮತ್ತಷ್ಟು ಬಲಪಡಿಸಿವೆ. ಈ ಉಪಕ್ರಮಗಳು ಗ್ರಾಮೀಣ ಮತ್ತು ನಗರ ಭಾರತದಾದ್ಯಂತ ಲಕ್ಷಾಂತರ ಬಡಕುಟುಂಬಗಳ ಜೀವನ ಮಟ್ಟವನ್ನು ಹೆಚ್ಚಿಸಿವೆ. ಸರ್ಕಾರದ ಮಧ್ಯಸ್ಥಿಕೆಗಳು ಗ್ರಾಮೀಣ ಮತ್ತು ನಗರ ಭಾರತದಾದ್ಯಂತ ನೀರಿನ ಸಂಪರ್ಕ, ನೈರ್ಮಲ್ಯ ವ್ಯಾಪ್ತಿ, ಎಲ್ಪಿಜಿ ಲಭ್ಯತೆ ಮತ್ತು ಗ್ರಾಮೀಣ ವಿದ್ಯುದೀಕರಣದ ಮೇಲೆ ಕೇಂದ್ರೀಕರಿಸಿವೆ. ಈ ಪ್ರಯತ್ನಗಳು ಸುಧಾರಿತ ಜೀವನಮಟ್ಟ, ಮಾನವ ಅಭಿವೃದ್ಧಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಮೂಲಭೂತ ಸೇವಾ ವಿತರಣೆಯ ಕಡೆಗಿನ ವಿಶಾಲ ಪರಿವರ್ತನೆಯನ್ನು ಪ್ರತಿಬಿಂಬಿಸುತ್ತದೆ. ಕಳೆದ ಒಂದು ದಶಕದಲ್ಲಿ ಸ್ವಚ್ಛ ಇಂಧನ, ಸುರಕ್ಷಿತ ಕುಡಿಯುವ ನೀರು ಮತ್ತು ಸುಧಾರಿತ ನೈರ್ಮಲ್ಯಕ್ಕೆ ಪ್ರವೇಶವು ಭಾರತದ ಕಲ್ಯಾಣ ಮತ್ತು ಸಾರ್ವಜನಿಕ ಆರೋಗ್ಯ ಕಾರ್ಯತಂತ್ರದ ಕೇಂದ್ರ ಸ್ತಂಭವಾಗಿ ಹೊರಹೊಮ್ಮಿದೆ. ಬೃಹತ್ ಪ್ರಮಾಣದ ಮಧ್ಯಸ್ಥಿಕೆಗಳು ಜೀವನ ಮಟ್ಟವನ್ನು ಗಮನಾರ್ಹವಾಗಿ ಹೆಚ್ಚಿಸಿವೆ ಮತ್ತು ಆರೋಗ್ಯದ ದುರ್ಬಲತೆಗಳನ್ನು ಕಡಿಮೆ ಮಾಡಿದೆ. ಇದು ವಿಶೇಷವಾಗಿ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಮಾನವ ಘನತೆಯನ್ನು ಬಲಪಡಿಸಿದೆ. 2019 ಪ್ರಾರಂಭಿಸಲಾದ ಜಲಜೀವನ್ ಮಿಷನ್ ಗ್ರಾಮೀಣ ಕುಟುಂಬಗಳಿಗೆ ಕುಡಿಯುವ ನೀರಿನ ಸಾರ್ವತ್ರಿಕ ಪ್ರವೇಶವನ್ನು ಸಾಂಸ್ಥಿಕಗೊಳಿಸುವ ಒಂದು ಪರಿವರ್ತನಾಶೀಲ ಮೂಲಸೌಕರ್ಯ ಉಪಕ್ರಮವಾಗಿದೆ. ಗ್ರಾಮೀಣ ಮಹಿಳೆಯರು ನೀರನ್ನು ಹೊತ್ತು ತರುವ ದೀರ್ಘಕಾಲದ ಹೊರೆಯನ್ನು ಕಡಿಮೆ ಮಾಡಲು ಈ ಮಿಷನ್ ಅನ್ನು ಪ್ರಾರಂಭಿಸಲಾಯಿತು. ಈ ಕಾರ್ಯಕ್ರಮವು ಗ್ರಾಮೀಣ ಜನಸಂಖ್ಯೆಯ ಆರೋಗ್ಯ, ಶೈಕ್ಷಣಿಕ ಸಾಧನೆ ಮತ್ತು ಸಾಮಾಜಿಕ ಆರ್ಥಿಕ ಸ್ಥಿತಿಯಲ್ಲಿ ಮಹತ್ತರವಾದ ಪ್ರಗತಿಯನ್ನು ಸುಗಮಗೊಳಿಸುತ್ತದೆ. ಇದರ ಕಾರ್ಯತಂತ್ರದ ಆದ್ಯತೆಯನ್ನು ಪ್ರತಿಬಿಂಬಿಸುವಂತೆ ಹಣಕಾಸಿನ ಹಂಚಿಕೆಯು 2020-21 ಮತ್ತು 2026-27 ನಡುವೆ ಸುಮಾರು %488 ಹೆಚ್ಚಾಗಿ 67,670 ಕೋಟಿ ರೂಪಾಯಿಗಳನ್ನು ತಲುಪಿದೆ. ಆಗಸ್ಟ್ 2019.23 ಕೋಟಿ ಇದ್ದ ಮನೆಯ ನಲ್ಲಿ ನೀರಿನ ಸಂಪರ್ಕ ಮೇ 2026 ವೇಳೆಗೆ 15.84 ಕೋಟಿಗೆ ಏರಿದೆ. ಇದು ಒಟ್ಟು 19.35 ಕೋಟಿ ಕುಟುಂಬಗಳಲ್ಲಿ %81.87 ವ್ಯಾಪ್ತಿಯನ್ನು ಸೂಚಿಸುತ್ತದೆ. ಇದಲ್ಲದೆ ಹರ್ ಘರ್ ಜಲ್ ಅಭಿಯಾನದಡಿ 2.77 ಲಕ್ಷ ಗ್ರಾಮಗಳು 100% ನಲ್ಲಿ ನೀರಿನ ಸಂಪರ್ಕವನ್ನು ಸಾಧಿಸಿವೆ. ಇದಲ್ಲದೆ ಈ ಉಪಕ್ರಮವು ಆಕಾಂಕ್ಷಾ ಜಿಲ್ಲೆಗಳು ಮತ್ತು ಬ್ಲಾಕ್ಗಳಲ್ಲಿನ ಗುರಿ ಆಧಾರಿತ ಮಧ್ಯಸ್ಥಿಕೆಗಳ ಮೂಲಕ ಅಭಿವೃದ್ಧಿಯ ಅಸಮಾನತೆಗಳನ್ನು ನಿವಾರಿಸಿದೆ. ಆಕಾಂಕ್ಷಾ ಜಿಲ್ಲೆಗಳಲ್ಲಿ ಮನೆಯ ನಲ್ಲಿ ನೀರಿನ ಸಂಪರ್ಕವು ಆಗಸ್ಟ್ 2019 23.62 ಲಕ್ಷ ಇದ್ದದ್ದು ಮೇ 2026 ವೇಳೆಗೆ 2.20 ಕೋಟಿಗೆ ಏರಿದೆ. ಅದೇ ರೀತಿ ಆಕಾಂಕ್ಷಾ ಬ್ಲಾಕ್ಗಳಲ್ಲಿ ಮೇ 2026 ವೇಳೆಗೆ 1.11 ಕೋಟಿ ಕುಟುಂಬಗಳು ನಲ್ಲಿ ನೀರಿನ ಸಂಪರ್ಕವನ್ನು ಪಡೆದಿವೆ. ಈ ವ್ಯವಸ್ಥಿತ ವಿಸ್ತರಣೆಯು ಸಾರ್ವಜನಿಕ ಆರೋಗ್ಯ ಮತ್ತು ಗ್ರಾಮೀಣ ಘನತೆಯನ್ನು ಹೆಚ್ಚಿಸುವ ಬಲವಾದ ಬದ್ಧತೆಯನ್ನು ಉಲ್ಲೇಖಿಸುತ್ತದೆ. ಜಲಜೀವನ್ ಮಿಷನ್ನ ಕಾರ್ಯಾಚರಣೆಯ ಮಾರ್ಗಸೂಚಿಗಳು ಹರ್ ಘರ್ ಜಲ್ ಚೌಕಟ್ಟಿನ ಅಡಿಯಲ್ಲಿ ಗ್ರಾಮಗಳಿಗೆ ಪ್ರಮಾಣೀಕರಣದ ಅವಶ್ಯಕತೆಗಳನ್ನು ನಿರ್ದಿಷ್ಟಪಡಿಸುತ್ತವೆ. ಈ ಸಾಂಸ್ಥಿಕ ಗಮನವು ಕುಡಿಯುವ ನೀರಿನ ಲಭ್ಯತೆಯ ಗಮನಾರ್ಹ ವಿಸ್ತರಣೆಗೆ ಕಾರಣವಾಗಿದೆ. ಪ್ರಮುಖ ಸಮುದಾಯ ಸಂಸ್ಥೆಗಳು ಮತ್ತು ಕುಟುಂಬಗಳಾದ್ಯಂತ ನಲ್ಲಿ ನೀರಿನ ಪ್ರವೇಶದ ಸಮಗ್ರ ಪೂರ್ಣತ್ವವನ್ನು ಸಾಧಿಸಿದ ನಂತರವೇ ಗ್ರಾಮವನ್ನು ಪ್ರಮಾಣೀಕರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ನಲ್ಲಿ ನೀರಿನ ಸಂಪರ್ಕ ಹೊಂದಿರುವ ಶಾಲೆಗಳ ಸಂಖ್ಯೆಯು ಆಗಸ್ಟ್ 2019 29,711 ಇದ್ದದ್ದು ಮೇ 2026 ವೇಳೆಗೆ 9.23 ಲಕ್ಷಕ್ಕೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ನಲ್ಲಿ ನೀರಿನ ವ್ಯಾಪ್ತಿ 15,464 9.66 ಲಕ್ಷಕ್ಕೆ ಏರಿಕೆ ಕಂಡಿದೆ. ಇದಲ್ಲದೆ ಗ್ರಾಮ ಪಂಚಾಯಿತಿಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ನಲ್ಲಿ ನೀರಿನ ಸಂಪರ್ಕ 3.93 ಲಕ್ಷ ಸಂಸ್ಥೆಗಳನ್ನು ತಲುಪಿದ್ದು ಇಂತಹ ಸೌಲಭ್ಯಗಳ ಪೈಕಿ 77.27% ಒಳಗೊಂಡಿದೆ. ಶುದ್ಧ ಕುಡಿಯುವ ನೀರಿನ ಲಭ್ಯತೆಯು ನೀರಿನಿಂದ ಹರಡುವ ರೋಗಗಳನ್ನು ಕಡಿಮೆ ಮಾಡಿದೆ, ನೈರ್ಮಲ್ಯವನ್ನು ಬಲಪಡಿಸಿದೆ ಮತ್ತು ವಿಶೇಷವಾಗಿ ಮಕ್ಕಳು ಹಾಗೂ ಹದಿಹರೆಯದ ಬಾಲಕಿಯರಿಗೆ ಉತ್ತಮ ಶೈಕ್ಷಣಿಕ ಫಲಿತಾಂಶಗಳನ್ನು ಬೆಂಬಲಿಸಿದೆ. ಸ್ವಚ್ಛ ಭಾರತ ಮಿಷನ್ ನಗರ 2014 ಉದ್ಘಾಟಿಸಲ್ಪಟ್ಟಿದ್ದು ಇದು ಭೌತಿಕ ಮೂಲಸೌಕರ್ಯ ಮತ್ತು ನಡವಳಿಕೆಯ ಬದಲಾವಣೆ ಎರಡನ್ನೂ ಗುರಿಯಾಗಿಸಿಕೊಂಡಿರುವ ಬಹುಮುಖಿ ಕಾರ್ಯತಂತ್ರವಾಗಿದೆ. ಬಯಲು ಶೌಚ ಮತ್ತು ಮಲಹೊರುವ ಪದ್ಧತಿಯನ್ನು ನಿರ್ಮೂಲನೆ ಮಾಡುವುದರ ಜೊತೆಗೆ ಕಳಪೆ ಗುಣಮಟ್ಟದ ನೈರ್ಮಲ್ಯ ಸೌಲಭ್ಯಗಳನ್ನು ಪರಿವರ್ತಿಸುವುದು ಮತ್ತು ಪುರಸಭೆಯ ಘನತ್ಯಾಜ್ಯ ನಿರ್ವಹಣೆಯನ್ನು ಸಾಂಸ್ಥಿಕಗೊಳಿಸುವುದಕ್ಕೆ ಈ ಉಪಕ್ರಮವು ಆದ್ಯತೆ ನೀಡುತ್ತದೆ. ಈ ಪ್ರಮುಖ ಆಂದೋಲನ ಸಾಮಾಜಿಕ ರೂಢಿಗಳನ್ನು ಮೂಲಭೂತವಾಗಿ ಬದಲಾಯಿಸಿದೆ ಮತ್ತು ನೈರ್ಮಲ್ಯ ಮೂಲಸೌಕರ್ಯಕ್ಕಾಗಿ ಬೇಡಿಕೆಯನ್ನು ಹಾಗೂ ಬಳಕೆಯನ್ನು ಗಣನೀಯವಾಗಿ ಹೆಚ್ಚಿಸಿದೆ. ಒಡಿಎಫ್ ಎಂದರೆ ಬಯಲು ಶೌಚ ಮುಕ್ತ ಸ್ಥಿತಿಯಾಗಿದೆ. ಈ ಸ್ಥಿತಿಯಲ್ಲಿ ಯಾರೂ ಬಯಲಿನಲ್ಲಿ ಮಲವಿಸರ್ಜನೆ ಮಾಡುವುದಿಲ್ಲ ಮತ್ತು ಪ್ರತಿಯೊಬ್ಬರೂ ಶೌಚಾಲಯಗಳನ್ನು ಬಳಸುತ್ತಾರೆ.
ಒಡಿಎಫ್ ಪ್ಲಸ್ ಎಂದರೆ ಆ ಪ್ರದೇಶ ಕೇವಲ ಬಯಲು ಶೌಚಮುಕ್ತವಾಗಿರುವುದು ಮಾತ್ರವಲ್ಲದೆ ಅಲ್ಲಿ ಪರಿಣಾಮಕಾರಿಯಾದ ಘನ ಮತ್ತು ದ್ರವ್ಯ ತ್ಯಾಜ್ಯ ನಿರ್ವಹಣೆಯ ವ್ಯವಸ್ಥೆಯೂ ಇರುತ್ತದೆ. ಇದರ ಪರಿಣಾಮವಾಗಿ ಆ ಪ್ರದೇಶದಲ್ಲಿ ಒಟ್ಟಾರೆ ಸ್ವಚ್ಛತೆಯು ಕಣ್ಣಿಗೆ ಕಾಣುವ ಮಟ್ಟದಲ್ಲಿರುತ್ತದೆ. ಮುಂದಿನ ಹಂತವಾಗಿ ಒಡಿಎಫ್ ಪ್ಲಸ್ ಪ್ಲಸ್ ಎಂದರೆ ಆ ಪ್ರದೇಶದಲ್ಲಿರುವ ಎಲ್ಲ ಶೌಚಾಲಯಗಳು ಕಾರ್ಯನಿರ್ವಹಿಸುತ್ತಿರುತ್ತವೆ ಮತ್ತು ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಲಾಗುತ್ತಿರುತ್ತದೆ. ಅಷ್ಟೇ ಅಲ್ಲದೆ ಆ ಪ್ರದೇಶದಲ್ಲಿನ ಮಲದ ಕೆಸರು ಮತ್ತು ಒಳಚರಂಡಿ ನೀರನ್ನು ನೇರವಾಗಿ ಚರಂಡಿಗಳಿಗೆ ಅಥವಾ ಜಲಮೂಲಗಳಿಗೆ ಬಿಡುವ ಬದಲಿಗೆ ಸುರಕ್ಷಿತವಾಗಿ ಸಂಸ್ಕರಿಸಲಾಗುತ್ತದೆ. 2014ಕ್ಕಿಂತ ಮೊದಲು ಗ್ರಾಮೀಣ ಭಾರತದಲ್ಲಿ ಸುಮಾರು 55 ಕೋಟಿ ಜನರಿಗೆ ಸೂಕ್ತ ನೈರ್ಮಲ್ಯ ಸೌಲಭ್ಯಗಳ ಕೊರತೆಯಿತ್ತು. ಇದು ಗಂಭೀರ ಸಾರ್ವಜನಿಕ ಆರೋಗ್ಯ ಸವಾಲುಗಳಿಗೆ ಮತ್ತು ಸಾಮಾಜಿಕ ಘನತೆಯ ಕುಸಿತಕ್ಕೆ ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳಿಗೆ ಕಾರಣವಾಗಿತ್ತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಅಕ್ಟೋಬರ್ 2014ರಲ್ಲಿ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣವನ್ನು ಉದ್ಘಾಟಿಸಲಾಯಿತು. ಈ ಕಾರ್ಯತಂತ್ರದ ಆದ್ಯತೆಯು ಹಣಕಾಸಿನ ಹಂಚಿಕೆಯಲ್ಲಿನ ಶೇಕಡ 83% ಹೆಚ್ಚಳದಲ್ಲಿ ಪ್ರತಿಬಿಂಬಿತವಾಗಿದೆ. ಬಜೆಟ್ ಹಂಚಿಕೆಯು 2014-15ರಲ್ಲಿ 3,929 ಕೋಟಿ ರೂಪಾಯಿನಿಂದ 2026-27ರಲ್ಲಿ 7,192 ಕೋಟಿ ರೂಪಾಯಿಗಳಿಗೆ ಏರಿಕೆ ಕಂಡಿದೆ. ಈ ಮಿಷನ್ ಅಡಿಯಲ್ಲಿ ಇಲ್ಲಿಯವರೆಗೆ 12.11 ಕೋಟಿಗೂ ಹೆಚ್ಚು ವೈಯಕ್ತಿಕ ಮನೆಯ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಮೊದಲ ಹಂತದಲ್ಲಿ ನೈರ್ಮಲ್ಯ ವ್ಯಾಪ್ತಿಯು 2014ರಲ್ಲಿ ಶೇಕಡ 39% ಇದ್ದದ್ದು 2019ರ ವೇಳೆಗೆ ಶೇಕಡ 100ಕ್ಕೆ ಗಮನಾರ್ಹವಾಗಿ ಹೆಚ್ಚಾಯಿತು. ಇದರ ನಂತರ 2019ರಲ್ಲಿ ಭಾರತವನ್ನು ಬಯಲು ಶೌಚಮುಕ್ತ ಎಂದು ಘೋಷಿಸಲಾಯಿತು. ಮಾರ್ಚ್ 2026ರ ವೇಳೆಗೆ 5,00,000ಕ್ಕೂ ಹೆಚ್ಚು ಗ್ರಾಮಗಳು ಒಡಿಎಫ್ ಪ್ಲಸ್ ಮಾದರಿ ಸ್ಥಾನಮಾನವನ್ನು ಪಡೆದುಕೊಂಡಿವೆ. ಗ್ರಾಮೀಣ ಭಾರತದಲ್ಲಿ ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳ ಮೂಲಕ ಸಮಗ್ರ ಗ್ರಾಮ ಸ್ವಚ್ಛತೆಯನ್ನು ಒಡಿಎಫ್ ಪ್ಲಸ್ ಒಳಗೊಂಡಿದೆ. ಈ ಪ್ರಗತಿಯು ಮೂಲಭೂತ ಸೌಕರ್ಯದಿಂದ ಸಮಗ್ರ ಪರಿಸರ ನೈರ್ಮಲ್ಯದ ಕಡೆಗಿನ ವ್ಯವಸ್ಥಿತ ಬದಲಾವಣೆಯನ್ನು ಉಲ್ಲೇಖಿಸುತ್ತದೆ. ಗ್ರಾಮೀಣ ಭಾರತದಾದ್ಯಂತ ಸಮಗ್ರ ತ್ಯಾಜ್ಯ ನಿರ್ವಹಣಾ ಶಿಷ್ಟಾಚಾರಗಳನ್ನು ಸಾಂಸ್ಥಿಕಗೊಳಿಸಲಾಗಿದೆ. 5.31 ಲಕ್ಷ ಗ್ರಾಮಗಳಲ್ಲಿ ಘನ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳು ಮತ್ತು 5.50 ಲಕ್ಷ ಗ್ರಾಮಗಳಲ್ಲಿ ಬೂದು ನೀರಿನ ನಿರ್ವಹಣಾ ವ್ಯವಸ್ಥೆಗಳು ಸಕ್ರಿಯವಾಗಿವೆ. ಈ ಮೂಲಸೌಕರ್ಯ 5,482 ಬ್ಲಾಕ್ಗಳಲ್ಲಿ ಹರಡಿರುವ 2,415 ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಘಟಕಗಳಿಂದ ಮತ್ತಷ್ಟು ಬಲಗೊಂಡಿದೆ. ಸ್ವಚ್ಛ ಭಾರತ ಮಿಷನ್ ಸಾಧನೆಯು ಅನಾರೋಗ್ಯ ಮತ್ತು ಮರಣ ಪ್ರಮಾಣದಲ್ಲಿನ ಗಮನಾರ್ಹ ಇಳಿಕೆಯೊಂದಿಗೆ ಸಂಬಂಧ ಹೊಂದಿದೆ. ಇದಲ್ಲದೆ ಗೋಬರ್ಧನ್ ಉಪಕ್ರಮ ತೀವ್ರ ಬೆಳವಣಿಗೆಯನ್ನು ಕಂಡಿದೆ. ಇದು 2018-19ರ ಹಣಕಾಸು ವರ್ಷದಲ್ಲಿ 14 ಕಾರ್ಯನಿರ್ವಹಣಾ ಬಯೋಗ್ಯಾಸ್ ಸ್ಥಾವರಗಳಿಂದ ಮೇ 2026ರ ವೇಳೆಗೆ 1,213ಕ್ಕಿಂತ ಹೆಚ್ಚು ಸ್ಥಾವರಗಳಿಗೆ ವಿಸ್ತರಿಸಿದೆ. ತ್ಯಾಜ್ಯ ನಿರ್ವಹಣಾ ಮೂಲಸೌಕರ್ಯ ಮತ್ತು ಜೈವಿಕ ಶಕ್ತಿ ಉತ್ಪಾದನೆಯ ಈ ವ್ಯವಸ್ಥಿತ ಏಕೀಕರಣ ವೃತ್ತಾಕಾರದ ಆರ್ಥಿಕತೆಯತ್ತ ದೃಢವಾದ ಪರಿವರ್ತನೆಯನ್ನು ಉಲ್ಲೇಖಿಸುತ್ತದೆ. ಸಾರ್ವತ್ರಿಕ ಇಂಧನ ಲಭ್ಯತೆಗಾಗಿ ಭಾರತದ ಸಮಗ್ರ ಕಾರ್ಯತಂತ್ರವು ಸ್ವಚ್ಛ ಅಡುಗೆ ಇಂಧನ, ರೂಫ್ಟಾಪ್ ಸೋಲಾರ್ ಅಳವಡಿಕೆ ಮತ್ತು ಸಂಪೂರ್ಣ ಗ್ರಾಮೀಣ ವಿದ್ಯುದೀಕರಣದ ಮೇಲೆ ಕೇಂದ್ರೀಕರಿಸುತ್ತದೆ. 2016ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬಗಳಲ್ಲಿ ಸಾಂಪ್ರದಾಯಿಕ ಅಡುಗೆ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತದೆ. ಈ ಯೋಜನೆಯು ಬಡ ಕುಟುಂಬಗಳ ವಯಸ್ಕ ಮಹಿಳಾ ಫಲಾನುಭವಿಗಳಿಗೆ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ಮತ್ತು ರೀಫಿಲ್ ಬೆಂಬಲವನ್ನು ಒದಗಿಸುತ್ತದೆ. ಪಿಎಂಯುವೈ ಮನೆಯೊಳಗಿನ ವಾಯುಮಾಲಿನ್ಯವನ್ನು ಮತ್ತು ಜೈವಿಕ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಮೂಲಕ ಗ್ರಾಮೀಣ ಆರೋಗ್ಯ ಮತ್ತು ಜೀವನ ಪರಿಸ್ಥಿತಿಗಳನ್ನು ಸುಧಾರಿಸಿದೆ. ಈ ಯೋಜನೆಯು ಮಹಿಳೆಯರ ಕಷ್ಟವನ್ನು ಕಡಿಮೆ ಮಾಡುತ್ತದೆ, ಅಲ್ಲದೆ ಪರಿಸರ ಸಂರಕ್ಷಣೆಗೆ ಬೆಂಬಲ ನೀಡುತ್ತದೆ ಮತ್ತು ಪೌಷ್ಟಿಕಾಂಶದ ಫಲಿತಾಂಶಗಳನ್ನು ಸುಧಾರಿಸುತ್ತದೆ. ಮೇ 2026ರ ಹೊತ್ತಿಗೆ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳ ಮಹಿಳೆಯರಿಗೆ 10.57 ಕೋಟಿಗೂ ಹೆಚ್ಚು ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿದೆ. ಪರಿಣಾಮವಾಗಿ ದೇಶದಲ್ಲಿ ಎಲ್ಪಿಜಿ ಸಂಪರ್ಕಗಳ ಒಟ್ಟು ಸಂಖ್ಯೆಯು 2014ರಲ್ಲಿ 14.52 ಕೋಟಿಯಿಂದ 2026ರಲ್ಲಿ 33.39 ಕೋಟಿಗೆ ಏರಿಕೆಯಾಗಿದೆ. 2024ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯು ಸೋಲಾರ್ ಮೇಲ್ಛಾವಣಿ ಸೌರಶಕ್ತಿ ವ್ಯವಸ್ಥೆಗಳ ಅಳವಡಿಕೆಯನ್ನು ಉತ್ತೇಜಿಸುತ್ತದೆ. ಇದು ಮನೆಯ ಸೌರವಿದ್ಯುತ್ ಸ್ಥಾಪನೆಗಳಿಗೆ ಸಬ್ಸಿಡಿಗಳನ್ನು ಒದಗಿಸುತ್ತದೆ ಮತ್ತು ತಿಂಗಳಿಗೆ 300 ಯೂನಿಟ್ವರೆಗೆ ಉಚಿತ ವಿದ್ಯುತ್ ಒದಗಿಸುತ್ತದೆ. ಇದು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೆಚ್ಚುವರಿ ವಿದ್ಯುತ್ ಅನ್ನು ಮಾರಾಟ ಮಾಡುವ ಮೂಲಕ ಹೆಚ್ಚಿನ ಆದಾಯವನ್ನು ಗಳಿಸಲು ಇದು ಅನುವು ಮಾಡಿಕೊಡುತ್ತದೆ.
ಕಲ್ಯಾಣ ಆಧಾರಿತ ಉಪಕ್ರಮವಾಗಿ ಇದು ಇಂಧನ ಸ್ವಾವಲಂಬನೆಯನ್ನು ಬೆಂಬಲಿಸುತ್ತದೆ ಮತ್ತು ಪಳೆಯುಳಿಕೆ ಇಂಧನ ಆಧಾರಿತ ವಿದ್ಯುತ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ. ಈ ಯೋಜನೆಯ ಮೇಲಿನ ಹೆಚ್ಚುತ್ತಿರುವ ಒತ್ತು ಗಮನಾರ್ಹವಾಗಿದ್ದು 2026-27 ಕೇಂದ್ರ ಬಜೆಟ್ ಹಂಚಿಕೆಯು

0: 22,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಆರಂಭಿಕ ಹಂಚಿಕೆಯು 2024-25ರಲ್ಲಿ 6,250 ಕೋಟಿ ರೂಪಾಯಿ ಆಗಿತ್ತು. ಏಪ್ರಿಲ್ 2026ರ ಹೊತ್ತಿಗೆ ಈ ಯೋಜನೆಯು 36.8 ಲಕ್ಷ ಕುಟುಂಬಗಳಿಗೆ ಪ್ರಯೋಜನವನ್ನು ನೀಡಿದೆ. ಸೋಲಾರ್ ರೂಫ್ಟಾಪ್ ಘಟಕಗಳ ಸಂಖ್ಯೆ ಡಿಸೆಂಬರ್ 2024ರಲ್ಲಿ 6.3 ಲಕ್ಷ ಇದ್ದದ್ದು ಏಪ್ರಿಲ್ 2026ರ ವೇಳೆಗೆ 30 ಲಕ್ಷಕ್ಕೆ ಗಮನಾರ್ಹವಾಗಿ ಏರಿಕೆ ಕಂಡಿದೆ. ಸಾರ್ವತ್ರಿಕ ಗೃಹ ವಿದ್ಯುದೀಕರಣವನ್ನು ಖಚಿತಪಡಿಸಿಕೊಳ್ಳಲು 2017ರಲ್ಲಿ ಪ್ರಧಾನಮಂತ್ರಿ ಸಹಜ್ ಬಿಜ್ಲಿ ಹರ್ ಘರ್ ಯೋಜನೆ ಸೌಭಾಗ್ಯ ಪ್ರಾರಂಭಿಸಲಾಯಿತು. ಇದು ರಾಷ್ಟ್ರವ್ಯಾಪಿ ಎಲ್ಲ ಆಸಕ್ತ ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕವನ್ನು ಒದಗಿಸುತ್ತದೆ. ಈ ಯೋಜನೆಯು ಉತ್ತಮ ಆರೋಗ್ಯ ಮತ್ತು ಶೈಕ್ಷಣಿಕ ಫಲಿತಾಂಶಗಳಿಗೆ ಕೊಡುಗೆ ನೀಡಿದ್ದು ಸೀಮೆ ಎಣ್ಣೆಯ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿದೆ. ಇದು ವಿಶೇಷವಾಗಿ ಮಹಿಳೆಯರಿಗೆ ಒಟ್ಟಾರೆ ಜೀವನ ಪರಿಸ್ಥಿತಿಗಳನ್ನು ಸುಧಾರಿಸುತ್ತದೆ. ಈ ಯೋಜನೆಯಡಿಯಲ್ಲಿ ಮಾರ್ಚ್ 2019ರ ವೇಳೆಗೆ ರಾಷ್ಟ್ರವ್ಯಾಪಿ 100% ಆಸಕ್ತ ಕುಟುಂಬಗಳನ್ನು ವಿದ್ಯುದೀಕರಿಸಲಾಗಿದೆ. ವಿದ್ಯುದೀಕರಣದ ವ್ಯಾಪ್ತಿಯನ್ನು ಮನೆಗಳಿಗೆ ಮಾತ್ರವಲ್ಲ ಬೀದಿಗಳು ಮತ್ತು ಸಮುದಾಯ ಮೂಲಸೌಕರ್ಯಗಳಿಗೂ ವಿಸ್ತರಿಸಲಾಗಿದ್ದು 2014ರಲ್ಲಿ ಪ್ರಾರಂಭಿಸಲಾದ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮಜ್ಯೋತಿ ಯೋಜನೆಯು ಗ್ರಾಮೀಣ ವಿದ್ಯುತ್ ಮೂಲಸೌಕರ್ಯವನ್ನು ಬಲಪಡಿಸುವತ್ತ ಗಮನಹರಿಸಿತು. ಈ ಯೋಜನೆಯು ಕೃಷಿ ಚಟುವಟಿಕೆಗಳಿಗೆ ವಿಶ್ವಾಸಾರ್ಹ ವಿದ್ಯುತ್ ಪೂರೈಕೆಯನ್ನು ಸಹ ಖಚಿತಪಡಿಸುತ್ತದೆ. ಈ ಯೋಜನೆಯಡಿ 2025ರ ವೇಳೆಗೆ 100% ಗ್ರಾಮ ವಿದ್ಯುದೀಕರಣವನ್ನು ಸಾಧಿಸಲಾಗಿದೆ. ಅಂತಹ ಗುರಿ ಆಧಾರಿತ ಮಧ್ಯಸ್ಥಿಕೆಗಳು ರಾಷ್ಟ್ರವ್ಯಾಪಿ ವಿದ್ಯುತ್ ಪ್ರವೇಶ ಮತ್ತು ಲಭ್ಯತೆಯನ್ನು ಗಮನಾರ್ಹವಾಗಿ ಸುಧಾರಿಸಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸರಾಸರಿ ದೈನಂದಿನ ವಿದ್ಯುತ್ ಪೂರೈಕೆಯು 2014-15ರ ಹಣಕಾಸು ವರ್ಷದಲ್ಲಿ 12.5 ಗಂಟೆಗಳಷ್ಟು ಇದ್ದದ್ದು 2025-26ರ ಹಣಕಾಸು ವರ್ಷದಲ್ಲಿ 22.6 ಗಂಟೆಗಳಿಗೆ ಏರಿಕೆಯಾಗಿದೆ.
1: ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
2: ಆತ್ಮೀಯ ಕೇಳುಗರೆ, ಇದುವರೆಗೂ ಪ್ರಚಲಿತ ವಿದ್ಯಮಾನ ಪ್ರಸಾರವಾಯಿತು.

ನಮಸ್ತೆ, ಶುಭ ಸಂಜೆ. ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ಗಳು. ಸ್ಟುಡಿಯೋ ಸಮಯ 9:31:25 ಈ ಹೊತ್ತಿನ ಕಾರ್ಯಕ್ರಮ ಸುಕೂನ್ ಕೆ ಪಲ್ಗೆ ನಿಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ಹೊತ್ತಿನಲ್ಲಿ ನಿಮ್ಮ ಜೊತೆ ಆಗ್ತಿದ್ದೀನಿ ನಾನು ಆರ್ ಜೆ ಮುಖೇಶ. ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಸೂಪರ್ ಹಿಟ್ ಆಗಿರುವಂತಹ ಹಿಂದಿ ಚಲನಚಿತ್ರ ಗೀತೆಗಳನ್ನು ಕೇಳುವಂತಹ ಸದಾವಕಾಶ ನಮ್ಮದಾಗಿರುತ್ತೆ. ಇಂದಿನ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಕ್ರೀಡಾ ಆಧಾರಿತ ಚಿತ್ರಗಳಿಂದ ಕೆಲವು ಅದ್ಭುತವಾಗಿರುವಂತಹ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಮೊದಲಿಗೆ ಸಲೀಂ ಮರ್ಚೆಂಟ್ ಹಾಗೂ ಕೃಷ್ಣ ಅವರ ದನಿಯಲ್ಲಿ ಇರುವಂತಹ ಚಕ್ ದೆ ಇಂಡಿಯಾ ಚಿತ್ರದ ಒಂದು ಅದ್ಭುತವಾಗಿರುವಂತಹ ಗೀತೆ. ಜಯದೀಪ್ ಸಹನಿ ಅವರು ಈ ಗೀತೆಯ ರಚನಾಕಾರರು. ಸಲೀಂ ಸುಲೇಮಾನ್ ಅವರ ರಾಗ ಸಂಯೋಜನೆ ಇದೆ ಈ ಒಂದು ಚಿತ್ರದಲ್ಲಿ. ಹಾಕಿ ಆಧಾರಿತ ಒಂದು ಚಿತ್ರ ಆಗಿತ್ತು. ಶಾರುಖ್ ಖಾನ್, ಕಬೀರ್ ಖಾನ್ ಅನ್ನುವಂಥ ಹೆಸರಿನಲ್ಲಿ ಇಂಡಿಯನ್ ವಿಮೆನ್ಸ್ ಹಾಕಿ ಟೀಮ್ಗೆ ಕೋಚ್ ಆಗಿರ್ತಾರೆ. ಅವರು ಹೇಗೆ ವಿಶ್ವಕಪ್ಪನ್ನು ಗೆಲ್ತಾರೆ ಅನ್ನುವಂತಹ ಅದ್ಭುತವಾಗಿರುವಂತಹ ಕಥೆ. ತದನಂತರ ಪಟಿಯಾಲ ಹೌಸ್ ಚಿತ್ರದ ಒಂದು ಗೀತೆ, ಶಫ್ಕತ್ ಅಮಾನತ್ ಅಲಿ ಅವರು ಹಾಡಿರುವಂತಹ ಒಂದು ಅಮೋಘವಾಗಿರುವಂತಹ ಗೀತೆ. ಅನ್ವಿತಾ ದತ್ ಅವರ ರಚನೆ ಇದು. ಶಂಕರ್ ಎಹಸಾನ್ ಲಾಯ್ ಅವರ ರಾಗ ಸಂಯೋಜನೆ ಇದೆ. ಇದರಲ್ಲಿ ತಾನು ಇಷ್ಟಪಟ್ಟಂತಹ ಒಂದು ಕ್ರೀಡೆ ಕ್ರಿಕೆಟ್ ಆಗಿರುತ್ತೆ. ತನ್ನ ಮನೆಯವರ ವಿರುದ್ಧ, ತಮ್ಮ ಮನೆಯವರ ಆಸೆಯ ವಿರುದ್ಧ ಅವರು ಹೋಗಿ ತನ್ನ ಒಂದು ಆಸೆಯನ್ನು ಈಡೇರಿಸುವಂತಹ ಒಂದು ಕೆಲಸವನ್ನು ಮಾಡ್ತಾರೆ ಅಕ್ಷಯ್ ಕುಮಾರ್ ಅವರು ಈ ಒಂದು ಚಿತ್ರದಲ್ಲಿ, ಪಟಿಯಾಲ ಹೌಸ್ ಚಿತ್ರದಲ್ಲಿ. ಈ ಎರಡು ಗೀತೆಗಳು ಒಂದರ ನಂತರ ಮತ್ತೊಂದು ಈ ಹೊತ್ತಿನ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಕೇಳಿ ಆನಂದಿಸಿ. ಇದು ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಯಾವತ್ತಿದ್ರು ಮ್ಯೂಸಿಕಲಿ ಯಾರ್ಸ್.

ಎರಡು ಅದ್ಭುತವಾಗಿರುವಂತಹ ಗೀತೆಗಳು ಒಂದರ ನಂತರ ಮತ್ತೊಂದು ಈ ಹೊತ್ತಿನ ಸುಕೂನ್ ಕೇಪರ್ ಕಾರ್ಯಕ್ರಮದಲ್ಲಿ ನೀವು ಕೇಳಿದ್ದು ಚಕ್ ದೇ ಇಂಡಿಯಾ ಚಿತ್ರದ ಒಂದು ಗೀತೆಯಾಗಿತ್ತು. ತದನಂತರ ಇದೀಗ ತಾನೇ ನೀವು ಕೇಳಿದಂತಹ ಗೀತೆ ಪಟಿಯಾಲ ಹೌಸ್ ಚಿತ್ರದ ಗೀತೆಯಾಗಿತ್ತು. ಮೊದಲನೇದು ಹಾಕಿ ಕ್ರೀಡೆಯನ್ನು ಒಂದು ಶೀರ್ಷಿಕೆಯಾಗಿಟ್ಕೊಂಡು ತೆರೆದಂತಹ ಒಂದು ಚಿತ್ರವಾಗಿದ್ದರೆ ಮತ್ತೊಂದು ಕ್ರಿಕೆಟ್ ಕ್ರಿಕೆಟಿನ ಆಧಾರಿತ

ಚಿತ್ರವಾಗಿತ್ತು. ಇದೀಗ ಮತ್ತೆರಡು ವಿಭಿನ್ನವಾಗಿರುವಂತಹ ಕ್ರೀಡೆಗಳ ಆಧಾರಿತ ಗೀತೆಗಳು. ಮೊದಲನೇದಾಗಿ ಮೇರಿ ಕೋಮ್ ಚಿತ್ರದಿಂದ ಒಂದು ಗೀತೆ. ನಿಮಗೆಲ್ರಿಗೂ ಗೊತ್ತೇ ಇದೆ, ನಮ್ಮ ದೇಶದ ಹೆಮ್ಮೆ ಮೇರಿ ಕೋಮ್, ಬಾಕ್ಸಿಂಗ್ ಆಧಾರಿತ ಒಂದು ಚಿತ್ರಗೀತೆ, ಐ ಮೀನ್ ಚಿತ್ರ ಇದು. ವಿಶಾಲ್ ದದ್ಲಾನಿಯವರ ದನಿಯಲ್ಲಿದೆ, ಶಶಿ ಸುಮನ್ ಹಾಗೂ ಶಿವಂ ಅವರ ರಾಗ ಸಂಯೋಜನೆ ಇದೆ. ಜಿದ್ದಿ ದಿಲ್ ಅನ್ನುವಂತಹ ಗೀತೆ, ತದನಂತರ ಅಮಾಲ್ ಮಲಿಕ್ ಅವರ ದನಿಯಲ್ಲಿರುವಂತಹ ಸೈನಾ ಚಿತ್ರದ ಒಂದು ಗೀತೆ ಪರಿಂದಾ ಅನ್ನುವಂತಹ ಗೀತೆ. ಮನೋಜ್ ಮುಂತಾಶರ್ ಅವರ ಸಾಹಿತ್ಯಕ್ಕೆ ಅಮಾಲ್ ಮಲಿಕ್ ಅವರದ್ದೇ ರಾಗ ಸಂಯೋಜನೆ ಇದೆ. ಇದು ಬ್ಯಾಡ್ಮಿಂಟನ್ ಆಧಾರಿತ ಒಂದು ಚಿತ್ರ, ಸೈನಾ ನೆಹ್ವಾಲ್ ಅವರ ಜೀವನಾಧಾರಿತ ಒಂದು ಬಯೋಪಿಕ್ ಅಂತಲೇ ಹೇಳಬಹುದು ಈ ಒಂದು ಚಿತ್ರ. ಈ ಎರಡು ಗೀತೆಗಳು ನಿಮಗೋಸ್ಕರ ಈ ಹೊತ್ತಿನ ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ.

ಸಾಯ್ನಾ ಚಿತ್ರದ ಒಂದು ಅದ್ಭುತವಾಗಿರುವಂತಹ ಗೀತೆಯನ್ನು ನಾವು ಕೇಳಿದ್ದು ಸುಕೂನ್ ಕೆಪಲ್ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, 9:54 ಸಮಯ, ಕಾರ್ಯಕ್ರಮವನ್ನು ಕೇಳಿ ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಚಂದ್ರಶೇಖರ್ ನಾಯ್ಕ ಜೀವನ್ ಭೀಮನಗರ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಭಾಗ್ಯ ಅವರು ಜ್ಞಾನಭಾರತಿಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ, ಸುಕೂನ್ ಕೆಪಲ್ ಕಾರ್ಯಕ್ರಮವನ್ನು ನಾವು ಕೂಡ ಕೇಳ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗೆ ಸರ್, ನಾನೊಬ್ಬ ಅಪ್ಪಟ ಕ್ರೀಡಾ ಪ್ರೇಮಿಯಾದ ಕಾರಣ ಪ್ರತಿಯೊಂದು ಕ್ರೀಡೆಗೆ ಸಂಬಂಧಿಸಿದ ಗೀತೆಗಳು ನನ್ನ ಮನ ಹೃದಯ ಗೆದ್ದವು ಸರ್ ಅಂತ ಹೇಳ್ತಿದ್ದಾರೆ. ಉಮೇಶ್ ಸಿರ್ಗೆರೆ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗೌತಮಿ ಹೆಚ್ ಎಸ್ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದರೆ, ನಮಸ್ತೆ ಶುಭಾಶಯಗಳು ಅಂತ ಹೇಳ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದ ಪದ್ಮ ಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಾಗಿದೆ. ಸ್ನೇಹಿತರೆ, ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇರುವಂಥದ್ದು ನಮ್ಮ ಭಾರತ ಕ್ರಿಕೆಟ್ ತಂಡದ ನೆಚ್ಚಿನ ನಾಯಕನಾದಂತಹ MS ಧೋನಿ ಅವರ ಆಧಾರಿತ ಒಂದು ಚಿತ್ರ. MS ಧೋನಿ ಅನ್ನೋ ಹೆಸರಿನಲ್ಲಿ ಮೂಡಿಬಂದಂತಹ ಚಿತ್ರ, ಪಲಕ್ ಮುಚ್ಚಲ್ ಅವರ ದನಿಯಲ್ಲಿರುವಂತಹ ಅದ್ಭುತವಾಗಿರುವಂತಹ ಒಂದು ರಚನೆ, ಮನೋಜ್ ಮುಂತಾಶಿರ್ ಅವರದ್ದು, ಅಮಾಲ್ ಮಲಿಕ್ ಅವರ ರಾಗ ಸಂಯೋಜನೆಯಲ್ಲಿ ಮೂಡಿಬಂದಿದೆ ಕೌನ್ ತುಜೆ ಅನ್ನುವಂತಹ ಗೀತೆ. ಈ ಗೀತೆಯೊಂದಿಗೆ ಇಂದಿನ ಸುಕೂನ್ ಕೆಪಲ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಈ ಗೀತೆಯ ನಂತರ ಸರಿಯಾಗಿ 10 ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮತ್ತೆ ನನ್ನ ನಿಮ್ಮ ಭೇಟಿ. ಅಲ್ಲಿವರೆಗೂ ಟ್ಯೂನ್ ಇನ್ ಮಾಡಿರಿ, ಕೇಳ್ತಾನೆ ಇರಿ. ಇದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಿ ಬಿಲ್ಲು 101.3 MHz. ಯಾವತ್ತಿದ್ರು ಮ್ಯೂಸಿಕಲಿ ನಿಮ್ದೇನೆ. ಈ ಹೊತ್ತಿನಲ್ಲಿ ನಿಮ್ ಜೊತೆ ಆಗ್ತಿರೋನು ನಾನು RJ ಮುಖೇಶ. ಹಾಗೆ ಕಾರ್ಯಕ್ರಮದ ಕೊನೆಯಲ್ಲಿ ವಿಜಯಪುರದಿಂದ ಇಸ್ಮಾಯಿಲ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹತ್ತು ಗಂಟೆ ಒಂದು ನಿಮಿಷ 45 ಸೆಕೆಂಡ್ಗಳ ಸಮಯ ಇದಾಗಿದೆ ಸ್ನೇಹಿತರೆ. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ಗಳನ್ನ ಟ್ಯೂನ್ ಇನ್ ಮಾಡಿದ್ದೀರಾ. ಈ ಹೊತ್ತಿನ ಕಾರ್ಯಕ್ರಮ ಕನಸಿನ ಲೋಕಕ್ಕೆ ನಿಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ಹೊತ್ತಿನಲ್ಲಿ ನಿಮ್ಮ ಜೊತೆ ಆಗ್ತಿದ್ದೀನಿ ನಾನು ಆರ್ಜೆ ಮುಖೇಶ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸುಮಧುರವಾಗಿರುವಂತಹ ಮಧುರವಾದ ಕನ್ನಡ ಚಿತ್ರಗೀತೆಗಳನ್ನು ನಾವು ನಿಮಗೆ ಉಣಬಡಿಸ್ತೇವೆ. ಆದರೆ ಅದಕ್ಕೂ ಮುಂಚೆ ಹಿಂದಿನ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿಕೊಟ್ಟಂತಹ ನಮ್ಮ ಮತ್ತಷ್ಟು ಕೇಳುಗರಿಗೆ ಧನ್ಯವಾದಗಳು. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿಕೊಡ್ತಾ ಇದ್ದರೆ, ಜಯಾಪುಟ್ಸ್ವಾಮಿ ಕೆನಡಾದಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಾಗೆಯೇ ಅನುಷಾ ಅವರ ಸಂದೇಶ ಕೂಡ ಬಂದು ತಲುಪಿದೆ. ನಿಮಗೆಲ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀಗ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಇಂದು ಸುಮಧುರವಾಗಿರುವಂತಹ ಗೀತೆಗಳನ್ನು ಕೇಳೋಣ. ಪಾವನಗಂಗಾ ಚಿತ್ರದ ಒಂದು ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ದನಿಯಲ್ಲಿದೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ತದನಂತರ ಎಸ್ ಜಾನಕಿ ಅವರ ದನಿಯಲ್ಲಿರುವಂತಹ ಬಯಲುದಾರಿ ಚಿತ್ರದ ಒಂದು ಗೀತೆ, ಮತ್ತೊಮ್ಮೆ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಈ ಎರಡು ಗೀತೆಗಳು ಒಂದರ ನಂತರ ಮತ್ತೊಂದು ಈ ಹೊತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಕೇಳಿ ಆನಂದಿಸಿ. ಇದು ಕನ್ನಡ ಕಾಮನವಿಲ್ಲು 101.3 ಮೆಗಾಹರ್ಟ್ಸ್. ಯಾವತ್ತಿದ್ರು ಮ್ಯೂಸಿಕಲಿ ನಿಮ್ ದೇ ನೇ.

ಎರಡು ಅದ್ಭುತವಾಗಿರುವಂತಹ ಗೀತೆಯನ್ನ ಕೇಳಿದ್ದು ನಾವು ಈ ಹೊತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಬಾನಲ್ಲೂ ನೀನೇ ಭುವಿಯಲ್ಲೂ ನೀನೇ ಅನ್ನುವಂತಹ ಅದ್ಭುತವಾಗಿರುವಂತಹ ಗೀತೆ ನಮ್ಮೆಲ್ಲರ ಫೇವರೇಟ್ ಅಂತ ಹೇಳಿ ಸಾಕಷ್ಟು ಜನ ಸಂದೇಶವನ್ನ ಕಳುಹಿಸಿ ಕೊಡ್ತಾ ಇದ್ದಾರೆ. ಕನಸಿನ ಲೋಕ ಚಲನಚಿತ್ರದ ಗೀತೆಗಳು ಪ್ರೇಮಿಗಳ ಕಣ್ಣಿನ ಭಾಷೆಯನ್ನ ಕಾವ್ಯಾತ್ಮಕವಾಗಿ ವರ್ಣಿಸುತ್ತವೆ ಮತ್ತು ಪ್ರಸಾರ ಮಾಡಿದ ಹಾಡುಗಳು ಅವರ ಕಲ್ಪನಾ ಲೋಕದಲ್ಲಿ ವಿಹರಿಸಲು ಮಾರ್ಗದರ್ಶಿಯಾಗಿವೆ

ಈ ಗೀತೆಗಳು ಪ್ರೇಮಿಗಳ ಮೌನ ಸಂಭಾಷಣೆಗೆ ದನಿಯಾಗಿ ಅವರ ಪ್ರಣಯದ ಕ್ಷಣಗಳಿಗೆ ದಾರಿದೀಪವಾಗಿವೆ ಅಂತ ಹೇಳ್ತಿದ್ದಾರೆ. ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗೀತೆಯ ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ಶಿವಾನಂದ ಹಲ್ಲೂರು ಅವರು ದಾವಣಗೆರೆಯಿಂದ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ರೆ ಅನುಷಾ ಅವರು ಓ ಆಕಾಶನ ಇಂದಿನ ಶೀರ್ಷಿಕೆ ಅಂತ ಕೇಳ್ತಿದ್ದಾರೆ. ಆಕಾಶವನ್ನು ನೋಡ್ತಾ ಈ ಎಲ್ಲ ಸಮುದ್ರ ಗೀತೆಗಳನ್ನು ಖಂಡಿತವಾಗ್ಲೂ ನೀವು ಆನಂದಿಸಬಹುದು. ಆದರೆ ಶೀರ್ಷಿಕೆಯ ಗೀತೆಗಳಲ್ಲ ಈ ಹೊತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಬಿಸಿ ಬಿಸಿ ರಾಗಿ ಮುದ್ದೆ, ಪಾಲಕ್ ಸೊಪ್ಪಿನ ಮೊಸಪ್ಪು, ಆಲೂಗಡ್ಡೆ ಬಜ್ಜಿ ರೆಡಿಯಾಗಿದೆ, ಊಟಕ್ಕೆ ಬನ್ನಿ ಅಂತ ಕರೀತಾ ಇದ್ದಾರೆ ಮಂಡ್ಯ ಜಿಲ್ಲೆಗೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಳ್ಳಿ, ಮಳವಳ್ಳಿ ತಾಲೂಕಿನಿಂದ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಮಸ್ತೆ, ಪಾವನ ಗಂಗಾ ಚಿತ್ರದ ಹಾಡು ಇಷ್ಟ ಆಯಿತು ಅಂತ ಸತೀಶ್ ಅವರು ಉಡುಪಿಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಜರ್ಮನಿಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ ಕಾಶಿನಾಥ್ ಅವರು. ತಮ್ಮ ಕಾರಿನಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ, ಇನ್ನಂದರೆ ನಮ್ಮ ರೇಡಿಯೋ ಶೋನ ತಮ್ಮ ಕಾರ್ನಲ್ಲಿ ಕೇಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಆಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್ ಕಾಶಿನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಒಂದು ಪ್ರೀತಿಯ ಸಂದೇಶಕ್ಕಾಗಿ ಜರ್ಮನಿಯಲ್ಲೂ ಕೂತ್ಕೊಂಡು ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ, ಬಹಳ ಬಹಳ ಖುಷಿಯಾಯಿತು. ಹೀಗೆ ಕೇಳ್ತಾನೆ ಇರಿ ಕನ್ನಡ ಕಾಮನ ಬಿಲ್ಲು. ಮತ್ತೆರಡು ಸೂಪರ್ ಹಿಟ್ ಆಗಿರುವಂತಹ ಗೀತೆಗಳು. ಮೊದಲೆರಡು ಗೀತೆಗಳು ಆಕಾಶ ಅಂತ ಅಂದ್ಕೊಂಡಿದ್ರಿ, ಆದರೆ ಇದೀಗ ಎರಡು ಸೂಪರ್ ಹಿಟ್ ಆಗಿರುವಂತಹ ಮತ್ತೆರಡು ಗೀತೆಗಳು. ಮಿಸ್ ಲೀಲಾವತಿ ಚಿತ್ರದ ಈ ಗೀತೆ ಎಸ್ ಜಾನಕಿ ಹಾಗೂ ರಾಮಚಂದ್ರ ರಾವ್ ಅವರ ದನಿಯಲ್ಲಿದೆ. ಕುವೆಂಪು ಅವರ ರಚನೆ, ಆರ್ ಸುದರ್ಶನಂ ಅವರ ರಾಗ ಸಂಯೋಜನೆ ಇದೆ. ಹಾಗೆಯೇ ಮತ್ತೊಂದು ಗೀತೆ ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ದನಿಯಲ್ಲಿ. ಬೇಡಿ ಬಂದವಳು ಚಿತ್ರದ ಗೀತೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ, ಆರ್ ಸುದರ್ಶನಂ ಅವರ ರಾಗ ಸಂಯೋಜನೆ. ಮತ್ತೊಮ್ಮೆ ಈ ಎರಡು ಗೀತೆಗಳು ಒಂದರ ನಂತರ ಮತ್ತೊಂದು ಈ ಹೊತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

ಬೇಡಿ ಬಂದವಳು ಚಿತ್ರದ ಗೀತೆಯನ್ನ ನೀವು ಕೇಳುತ್ತಿದ್ದೀರಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ಇದು ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ಗಳು. ಕಾರ್ಯಕ್ರಮವನ್ನು ಕೇಳಿ ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಅದ್ಭುತ ಹಾಡುಗಳ ಗೀತಗುಚ್ಛ ಕೇಳುತ್ತಲಿರೆ, ಮನವೆಂಬ ಕುಸುಮ ಎರುಳಿನಲ್ಲಿ ಅರಳುವ ಕುಮುದಿನಿ ಅಂತಾಗುವುದು ಅಂತ ಮುರಾರಿ ಕುಲಕರ್ಣಿ ಅವರು ರಾಯಚೂರಿನಿಂದ ಒಂದು ಕವಿತೆಯ ರೂಪದಲ್ಲಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಕನಸಿನ ಲೋಕದ ರಾಜನಾಗೇಂದ್ರ ಸಂಗೀತ ನಿರ್ದೇಶನದ ಹಾಡುಗಳನ್ನು ಕೇಳ್ತಾ ಇದ್ರೆ ಬಹಳ ಖುಷಿಯಾಗುತ್ತೆ, ಆನಂದಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಜಯಾಪುಟ್ಸ್ವಾಮಿ ಕೆನಡಾದಿಂದ ಹೇಳ್ತಾ ಇದ್ದಾರೆ, ನಮಸ್ತೆ ಸರ್, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳು ಇಷ್ಟ ಆಗ್ತಾ ಇವೆ ಅಂತ ಹೇಳ್ತಿದ್ದಾರೆ. ಆಕಾಶ ದೀಪವು ನೀನು ನನಗೆ ಬಹಳ ಇಷ್ಟ ಆಯಿತು ಕೇಳಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ, ಬಯಲುದಾರಿ ಚಿತ್ರದ ಬಾನಲು ನೀನೇ, ಬದುಕಲು ನೀನೇ, ಹಾಗೂ ದೋಣಿ ಸಾಗಲಿ ಮುಂದೆ ಹೋಗಲಿ ಹಾಡು ಕೇಳಿ ಸಂತೋಷವಾಯಿತು, ಹಾಡು ಕೇಳ್ತಾ ಕಣ್ಣು ಮುಚ್ಚುತ್ತಾ ಇವೆ ಅಂತ ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಗೋಳ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶೈಲಜಾ ಅವರು ದೆಹಲಿಯಿಂದ ಸಂದೇಶವನ್ನು ಕಳಿಸಿ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ನೀರಿನಲ್ಲಿ ಅಲೆಯ ಉಂಗುರ ಹಾಡನ್ನು ಕೇಳಿ ಬಹಳ ಖುಷಿಯಾಯಿತು ಅಂತ, ತಂಪಾದ ವಾತಾವರಣಕ್ಕೆ ಹಾಡುಗಳು ಬಹುಸೂಕ್ತವಾಗಿವೆ, ಧನ್ಯವಾದಗಳು ಅಂತ ಸ್ಮಿತಾ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದರೆ, ಆನ್ಲೈನ್ನಲ್ಲಿ ಪ್ರಸಾರ ಮಾಡುವುದಕ್ಕೆ ತುಂಬ ಧನ್ಯವಾದಗಳು, ದೋಣಿಸಾಗಲಿ ಹಾಡು ನನಗೆ ಬಹಳ ಇಷ್ಟ ಆಯಿತು, ಅಮೆರಿಕಾದಲ್ಲಿ ಕೂಡ ನನ್ನ ನೆಚ್ಚಿನ ಕಾರ್ಯಕ್ರಮ ಕೇಳಬಹುದು ಅಂತ ಅಮೆರಿಕಾದಿಂದ ಬಾಲಚಂದ್ರ ಅವರು ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಹಾಗೆಯೇ ಜಯಶ್ವರಿ ಗೋಪಾಲಕೃಷ್ಣ ಅವರು ಕೆಂಗೇರಿ ಸ್ಯಾಟಲೈಟ್ ಟೌನ್ನಿಂದ ಸಂದೇಶವನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ದೋಣಿಸಾಗಲಿ ಹಾಡು ಪ್ರಸಾರ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಗೌತಮಿ ಹೆಚ್ ಎಸ್ ದಾವಣಗೆರೆಯಿಂದ ಸಂದೇಶವನ್ನು ಕಳುಹಿಸಿಕೊಡ್ತಾ ಇದ್ದರೆ, ಗುಡ್ ಈವ್ನಿಂಗ್ ಸರ್, ನಾನು ಹರಿಯಾಣ ರಾಜ್ಯದ ಅಂಬಾಲಾದಿಂದ ಪೂಜಾ ಮೋಹಿತ್ ಶರ್ಮಾ, ನನ್ನ ಮಗ ದಿವ್ಯಾಂಶ್ ಶರ್ಮಾ ಇವರೆಲ್ಲರೂ ಕೂಡ ಸೇರಿ ಕನಸಿನ ಲೋಕ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ಹಾಡುಗಳನ್ನು ಕೇಳ್ತಾ ಊಟ ಮಾಡ್ತಾ ಇದ್ದೀವಿ ಅಂತ, ನೀವು ಕೂಡ ನಮ್ಮ ಊಟಕ್ಕೆ ಬನ್ನಿ ಸರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹರಿಯಾಣಕ್ಕೆ ಬಂದರೆ ನಿಮ್ಮ ಮನೆಗೆ ಖಂಡಿತ ಬರುವೆ. ಥ್ಯಾಂಕ್ ಯು. ಹಾಗೆಯೇ ತಡವಾಗಿ ಟ್ಯೂನ್ ಮಾಡಿದೆ, ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ, ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಸೂಪರ್ ಸಾಂಗ್ಸ್ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಹಾಗೆಯೇ ಕೊನೆಯದಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಯಲಹಂಕದಿಂದ ವಂದನಾ ಜಯಪ್ರಕಾಶ್ ಹಾಗೂ ಶಶಾಂಕ ಇವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ, ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮತ್ತೊಂದು ಅದ್ಭುತವಾಗಿರುವಂತಹ ಗೀತೆ, ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಒಂದು ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ದನಿಯಲ್ಲಿದೆ. ಆರ್ ಎನ್ ಜಯಗೋಪಾಲ್ ಅವರ ರಚನೆಗೆ ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದೆ. ಈ ಹಾಡಿನ ಮುಖಾಂತರ ಇಂದಿನ ಕನಸಿನ ಲೋಕ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಈ ಗೀತೆಯ ನಂತರ ಮತ್ತೊಂದು ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುವುದು, ಅಲ್ಲಿವರೆಗೂ ಟ್ಯೂನ್ ಇನ್ ಮಾಡಿರಿ, ಕೇಳ್ತಾನೆ ಇರಿ. ಇದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಯಾವತ್ತು ಮ್ಯೂಸಿಕ್ ಲಿಯರ್ಸ್ ಈ ಹೊತ್ತಿನಲ್ಲಿ ನಿಮ್ಸದಾಗ್ತಿರೋನು ನಾನು ಆರ್ ಜೆ ಮುಖೇಶ.

नहीं समझो जलवे है जब तौबा शिकन जलवे है जब तौबा शिकन कैसे न फिर